ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 1ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 22ನೇ ತಾರೀಕು, ಶುಕ್ರವಾರ. ಈಗ ಸಮಯ 5:56:54. ನಮ್ಮ ಎಲ್ಲಾ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಮಕ್ಕಳು ಬುದ್ಧಿವಂತರು, ನೀತಿವಂತರು ಆಗಿ ಬೆಳೆಯಬೇಕು. ಹಾಗೆ ಬೆಳೆದ ಮಕ್ಕಳು ಒಳ್ಳೆಯ ಪ್ರಜೆಗಳಾಗುತ್ತಾರೆ. ಅಂಥ ಪ್ರಜೆಗಳಿಂದ ಕೂಡಿರುವ ದೇಶಕ್ಕೆ ಕೀರ್ತಿ ಲಭಿಸುತ್ತದೆ. ಹೀಗೆಂದವರು ಎಂ.ಎಸ್. ಪುಟ್ಟಣ್ಣ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ದಿವಾಕರ ಡೋಂಗ್ರೆ, 6:35 ರೈತರಿಗೆ ಸಲಹೆ, 6:40 ಸ್ವರಮಾಧುರ್ಯ, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಸಹಯೋಗ ನ್ಯಾಯ ಸಂಸ್ಥೆ, 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:30 ಆಕಾಶವಾಣಿಯ ಅಂತರಾಳ ಆಕಾಶವಾಣಿಯೇ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಕೃತಿ ಮತ್ತು ಓದು ನೂತನ ಎಸ್ ಕದಂ, 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ಸುಬೇದಾರ್ ನಾಗರಾಜು ಕೆ ಇವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಗ್ಗೆ 10:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಂತಾರಾಷ್ಟೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದ ಮರುಪ್ರಸಾರ ಮಡಿಕೇರಿ ಕೇಂದ್ರದಿಂದ ಇಂದೇ ಸಂಜೆ 4:00. 10:30 ಗಾನ ಭಜನ, 11:00 ಗಾನ ಡಂಗುರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ತನುಶ್ರೀ ಉದಯಗಿರಿ ಅವರೊಂದಿಗೆ ಸಂದರ್ಶನ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ, ಈ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ, 1:20 ಪ್ರಗತಿ ಪಥ, ಇದರಲ್ಲಿ ಪಿಎಂ ಅಗ್ನಿಪಥ್ ಯೋಜನೆ ಕುರಿತು ಮಾಹಿತಿ. ಒಂದು:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ. ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ ಸಂಜೆ 4:45 ಯುವವಾಣಿ ಕಾರ್ಯಕ್ರಮದಲ್ಲಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತು ಕಾರ್ಯಕ್ರಮ ದಿಕ್ಸೂಚಿ, ಪ್ರಸ್ತುತಿ ಸಂತೋಷ್ ಕೆಎನ್. 5:00 ಮಹಿಳಾ ಲೋಕ ವಿಚಾರಲಹರಿ, ವಿಷಯ ಒಳಿತು ಕೆಡುಕುಗಳ ಮೂಲ ನಮ್ಮ ಮನಸ್ಸು, ಒಂದು ಚಿಂತನೆ. ಪ್ರಸ್ತುತಪಡಿಸುತ್ತಾರೆ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಪಿಎಂ ಜಗದೀಶ್. 5:45 ಮನೋಚಿಂತನ, ಭಾಗವಹಿಸುತ್ತಾರೆ ನಿಮ್ಯಾನ್ಸ್ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:50 ಕೃಷಿರಂಗ, ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿಕಾಂಡ ಕೀಟ ಮತ್ತು ಅದರ ನಿಯಂತ್ರಣ ಕುರಿತು ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಜೆ ಮಧುರೈ ಕೌಶಿಕ್ ಅವರ ಹಾಡುಗಾರಿಕೆ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:10:16. ಭಕ್ತಿ ಸಂಗೀತದ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಮರವನೇರಿದ ಕರ್ಕಟನಂತೆ ಹಾಡಿದ್ದಾರೆ ಕೆಎಸ್ ಸುರೇಖಾ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 6:30 ನಿಮಿಷಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ.
1: ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೆ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೆ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
0: ಇದುವರೆಗೆ ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:35:36. ಈಗ ರೈತರಿಗೆ ಸಲಹೆ.
1: ಮೇ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ವಿಶೇಷವಾಗಿ ಈ ತೊಟ್ಲುಗುಂಡಿಗಳು, ಕಂದಕಗಳು ಮತ್ತು ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ ಮತ್ತು ಅವುಗಳನ್ನು ದುರಸ್ತಿ ಮಾಡಬೇಕಾಗತ್ತೆ. ಈ ಮಾನ್ಸೂನ್ ಮಳೆಗಿಂತ ಮುಂಚೆ ಕೊಡುವಂಥ ಗೊಬ್ಬರವನ್ನು ಕೂಡ ಈಗ ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಬೆರ್ರಿ ಬೋರರ್ ನಿಯಂತ್ರಣಕ್ಕಾಗಿ ನಾವು ಬ್ರೋಕಾ ಬಲೆಗಳನ್ನು ಅಳವಡಿಸೋದನ್ನು ಮುಂದುವರಿಸಬೇಕಾಗತ್ತೆ. ಪ್ರತಿ ಎಕರೆಗೆ 10 ನಾವು ಈ ಬ್ರೋಕಾ ಬಲೆಗಳನ್ನು ಅಳವಡಿಸಬೇಕು. ವಿಶೇಷವಾಗಿ ಎಲ್ಲೆಲ್ಲಿ ಈ ಬಿದ್ದಂಥ ಕಾಫಿಯನ್ನು ಸ್ವಚ್ಛ ಮಾಡಿಲ್ಲ ಅಂತಹ ಕಡೆಗಳಲ್ಲಿ ಈ ಬೆರ್ರಿ ಬೋರರ್ ನಿಯಂತ್ರಣಕ್ಕೆ ಬ್ರೋಕಾ ಬಲೆಗಳನ್ನು ಅಳವಡಿಸೋದು ಕಡ್ಡಾಯ ಅಂತ ಹೇಳ್ಬೋದು. ಇನ್ನು ಬಿಳಿ ಕಾಂಡಕೊರಕ ನಿಯಂತ್ರಣಕ್ಕೋಸ್ಕರ, ಬಿಳಿ ಕಾಂಡಕೊರಕದ ಪ್ರೌಢ ಕೀಟಗಳನ್ನು ನಾವು ಸೆರೆ ಹಿಡಿಯೋದಕ್ಕೋಸ್ಕರ ಕ್ರಾಸ್ ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಸ್ಥಾಪಿಸಬೇಕಾಗತ್ತೆ. ಪ್ರತಿ ಎಕರೆಗೆ 10 ನಾವು ಈ ಕ್ರಾಸ್ ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಕಾಫಿ ತೋಟಗಳಲ್ಲಿ ನಾವು ಅಳವಡಿಸಬೇಕಾಗತ್ತೆ. %0.5 ಬೋರೋಡ ಮಿಶ್ರಣವನ್ನು ನಾವು ಈ ಕಾಫಿ ತುಕ್ಕು ರೋಗದ ವಿರುದ್ಧವಾಗಿ ಅದರ ನಿರ್ವಹಣೆಗಾಗಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಪ್ರತಿ ವರ್ಷವೂ ಕೂಡ ಈ ಕೊಳೆ ರೋಗ ಬರುತ್ತೆ ಅಂತಹ ಒಂದು ಕಾಫಿ ಪಟ್ಟೆಗಳಿಗೆ %1 ಬೋರ್ಡೋ ಮಿಶ್ರಣ, ಅದು ಕ್ಷಾರೀಯವಾಗಿರುವಂಥ ಬೋರ್ಡೋ ಮಿಶ್ರಣವನ್ನು ಕಾಫಿ ಗಿಡಗಳ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗ ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಜೊತೆಗೆ ಅಭಿವೃದ್ಧಿ ಆಗ್ತಾ ಇರುವಂಥ ಕಾಯಿಗಳಿಗೂ ಕೂಡ ಇದು ಚೆನ್ನಾಗಿ ಬೀಳಬೇಕಾಗತ್ತೆ. ಈ ಮಾನ್ಸೂನ್ ಮಳೆ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಇದನ್ನು ಸಿಂಪರಣೆ ಮಾಡೋದ್ರಿಂದ ನಾವು ಈ ಕಾಫಿ ಬೆಳೆಗೆ ಬರುವಂತಹ ಈ ಕೊಳೆ ರೋಗವನ್ನು ನಿರ್ವಹಣೆ ಮಾಡಬಹುದು. ಎಲ್ಲೆಲ್ಲಿ ಈ ಸಾವಯವ ವಿಧಾನದಲ್ಲಿ ಕಾಫಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತಹ ಕಡೆಗಳಲ್ಲಿ ಪ್ರತಿಯೊಂದು ಗಿಡಕ್ಕೆ 2-3 kg ಕಾಂಪೋಸ್ಟ್ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಅದರಲ್ಲೂ ಈ ಹೊಸ ಗಿಡಗಳಿಗೆ ಈ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಸಸಿಮಣಿನಲ್ಲಿ ನಾವು ಮುಖ್ಯವಾಗಿ ಈ ಹಸುವಿನ ಸಗಣಿಯ ಬಗ್ಗಡದ ತಿಳಿ ದ್ರಾವಣವನ್ನು ಈ ಕಾಫಿ ಸಸಿಗಳಿಗೆ, ಎಲ್ಲೆಲ್ಲಿ ಈ ಪಾಲಿಥೀನ್ ಚೀಲಗಳನ್ನು ಬಳಸಿ ಸಸಿಮಣಿಗಳನ್ನು ಮಾಡ್ಕೊಂಡಿದ್ದೀವಿ ಅಂತಹ ಕಡೆಗಳಲ್ಲಿ ಪಾಲಿಥೀನ್ ಚೀಲಗಳಿಗೆ ಹಾಕಬೇಕಾಗತ್ತೆ. ಜೊತೆಗೆ ಕೆಲವೊಂದು ಶಿಲೀಂದ್ರನಾಶಕಗಳ ಮಿಶ್ರಣವನ್ನು ಕೂಡ ನಾವು ಇಲ್ಲಿ ಬಳಸ್ಕೋಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಕಂದು ಚುಕ್ಕೆ ರೋಗದ ಬಾಧೆಗೆ ಒಳಗಾಗಿದ್ದಾವೆ ಸಸಿಗಳು, ಅಂತಹ ಸಸಿಗಳಿಗೆ ಶಿಲೀಂದ್ರನಾಶಕಗಳನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಟೆಬಿಕೊನಜೋಲ್ 25.9 EC ಪ್ರತಿ ಲೀಟರ್ ನೀರಿಗೆ 1 ml ಪ್ರಮಾಣದಲ್ಲಿ, ಇದಕ್ಕೆ ಬದಲಾಗಿ %25 ಟ್ರೈಫ್ಲಾಕ್ಸಿ ಸ್ಟ್ರಾಬಿನ್ ಮತ್ತು %50 WG ಟೆಬಿಕೊನಜೋಲ್ ಇವುಗಳನ್ನು ಪ್ರತಿ ಲೀಟರ್ ನೀರಿಗೆ 2 g ಪ್ರಮಾಣದಲ್ಲಿ ಬೆರೆಸಿಕೊಂಡು 30 ಅಂತರದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಇದರಿಂದ ಈ ಕಂದು ಚುಕ್ಕೆ ರೋಗದ ನಿರ್ವಹಣೆಯನ್ನು ನಾವು ಮಾಡ್ಕೋಬಹುದು. ಸ್ಥಾಪಿತವಾಗಿರುವಂಥ ತೋಟಗಳಲ್ಲಿ ಕೆಲವು ಬೇಸಾಯ ಕ್ರಮಗಳನ್ನು ಈ ಕಾಫಿ ತೋಟಗಳಲ್ಲಿ ನಾವು ಅನುಸರಿಸಬೇಕಾಗತ್ತೆ. ಈ ಅರೇಬಿಕಾ ಕಾಫಿ ಗಿಡಗಳ ಕಫಾತನ್ನು ಮುಗಿಸ್ಬೇಕಾಗತ್ತೆ. ಜೊತೆಗೆ ಈ ಮಳೆ ಪ್ರಾರಂಭವಾಗಿನ ಮುಂಚೆನೇ ಕಳೆಯನ್ನು ಕೂಡ ತೆಗಿಬೇಕಾಗತ್ತೆ. ಮುಖ್ಯವಾಗಿ ನಾವು ಕೊಡುವಂಥ ಪೋಷಕಾಂಶಗಳನ್ನು ಈ ಕಳೆಗಳು ಹೀರ್ಕೊಳ್ಳೋದನ್ನು ತಪ್ಪಿಸೋದಕ್ಕೆ ಈ ಕಳೆಗಳನ್ನು ತೆಗೆಯೋದು ಬಹಳ ಮುಖ್ಯ. ಜೊತೆಗೆ ಈ ತೊಟ್ಲುಗುಂಡಿಗಳು, ಕಂದಕಗಳು ಮತ್ತು ಈ ಬಸಿಗಾಲುವೆಗಳನ್ನು ನಾವು ಪುನಶ್ಚೇತನಗೊಳಿಸಬೇಕಾಗತ್ತೆ. ಅವುಗಳನ್ನು ಸ್ವಚ್ಛಗೊಳಿಸಿ ದುರಸ್ತಿ ಮಾಡಬೇಕಾಗತ್ತೆ. ಇನ್ನು ಸಸಿಗಳನ್ನು ಮಾಡ್ಕೊಳ್ಳುವಾಗ ನಾವು ಮುಖ್ಯವಾಗಿ ಈ ಸಗಣಿ ಬಗ್ಗಡದ ತಿಳಿನೀರನ್ನು ನಾವು ಕಾಫಿ ಸಸಿಗಳಿಗೆ ಹಾಕಬೇಕಾಗತ್ತೆ. ಅದೇ ವಿಶೇಷವಾಗಿ ಈ ಪಾಲಿಥೀನ್ ಚೀಲಗಳಿಗೆ ಇದನ್ನು ತಿಂಗಳಿಗೆ ಒಂದು ಸಾರಿ ಆದರೂ ನಾವು ಮಾಡೋದು ಒಳ್ಳೆಯದು. ಇನ್ನು ಹೊಸ ಗಿಡಗಳನ್ನು ನೆಡೋದಕ್ಕೆ ನಾವು ಗುಂಡಿಗಳನ್ನು ತೆಗೆದು 15 ಕಾಲ ಅವುಗಳನ್ನು ಈ ಸೂರ್ಯನ ಶಾಖಕ್ಕೆ ಒಡ್ಬೇಕಾಗತ್ತೆ. ಆನಂತರ ಅವುಗಳಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಹಾಕಬೇಕಾಗತ್ತೆ. ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಆ ಗುಂಡಿಗಳನ್ನು ನಾವು ಮುಚ್ಚಬೇಕಾಗತ್ತೆ. ಎಳೆಗಿಡಗಳಿಗೆ ನೀರನ್ನು ಕೊಡೋದನ್ನು ನಾವು ಮುಂದುವರಿಸ್ಬೋದು. ಎಲ್ಲೆಲ್ಲಿ ಮಳೆ ಬರೋದಿಲ್ಲ ಅಲ್ಲಿ ಈ ಕ್ರಮವನ್ನು ಮುಂದುವರಿಸಲೇಬೇಕಾಗತ್ತೆ. ಜೊತೆಗೆ ಪ್ರತಿ ವಾರಕ್ಕೆ 4-5 L ನೀರನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಎಳೆ ಕಾಫಿ ಗಿಡಗಳಿಗೆ ನಾವು ಅಮೋನಿಯಂ ಫಾಸ್ಫೇಟ್

0: ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 20-30 ಗ್ರಾಂ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಈ ಅಮೋಫಾಸ್ ಗೊಬ್ಬರದಲ್ಲಿ ಮುಖ್ಯವಾಗಿ 20% ಸಾರಜನಕ, 20% ರಂಜಕ ಮತ್ತು 13% ಗಂಧಕದ ಅಂಶ ಇರುತ್ತೆ. ಎಳೆ ಕಾಫಿ ಗಿಡಗಳಿಗೆ ಪ್ರತಿ ಗಿಡಕ್ಕೆ 2 ಕಿಲೋಗ್ರಾಂನಂತೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ.
1: ರೈತರಿಗೆ ಸಲಹೆ ಕೇಳಿದ್ರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗ, ಇದರಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ಕೀಟ ಮತ್ತು ಅದರ ನಿಯಂತ್ರಣ ಕುರಿತು ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಗುಡಿಯ ಕೆಲಸದಾಳುಗಳು. ಮನೆಯೇನು, ನಾಡೇನು, ಕುಲವೇನು, ಮಠವೇನು ಎಣಿಸಿಲ್ಲವದೆ ಎಂದು ಮಂಕುತಿಮ್ಮ. ಈಗಿಂದವರು ಕವಿ ಬಿಬಿಜಿ ಮಂಕುತಿಮ್ಮನ ಕಗ್ಗ ಕನ್ನಡ ಸಾರಸ್ವತ ಲೋಕದಲ್ಲಿ ಚಿರಕೃತಿ. ಆಲಿಸಿ ಪ್ರತಿದಿನ ಬೆಳಿಗ್ಗೆ 8:50 ಕಗ್ಗದ ಸಿರಿ. ಕನ್ನಡದ ಹಬ್ಬ
7: ಸಂಕಲ್ಪವೇ ಒಂಥರ ಖುಷಿ ಆಗ್ತಾ ಇದೆ.
6: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
8: ಕನ್ನಡ
7: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
6: ಪ್ರಸಾರದ ಸಮಯ May 24 ಭಾನುವಾರದಂದು ಬೆಳಗ್ಗೆ 9:05.
7: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
6: ಕನ್ನಡದ ಹಬ್ಬ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ 9:05.
9: ಕನ್ನಡ ನಾಡಿನ ಈ ನೆಲ,
6: ಇದು ಕನ್ನಡ.

0: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:45. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ದೇಶಭಕ್ತಿ ಗೀತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ನಮ್ಮ ಕೇಳುವರಿಗೆ ಈ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ಕುರಿತಾದಂತಹ ಅನೇಕ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಈಗ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೆ ಬಗ್ಗೆ ಮಾತಾಡ್ತಾ ಇದ್ವಿ, ಕೌಟುಂಬಿಕ ವಿಮೆ ಆಗಲಿ, ಅಪಘಾತ ವಿಮೆ ಆಗಿರಬಹುದು, ಆರೋಗ್ಯ ವಿಮೆ ಮಾತಾಡ್ತಾ ಇದ್ವಿ. ಈ ಲೈಫ್ ಇನ್ಶೂರೆನ್ಸ್ ನಲ್ಲಿ ಎರಡು ಪ್ರಕಾರಗಳು, ಈ ಜನರಲ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ, ಸಾಮಾನ್ಯ ವಿಮೆ ಮತ್ತು ಜೀವ ವಿಮೆ ಅಂತ ಹೇಳಿ, ಏನು ಇದರ ವ್ಯತ್ಯಾಸ, ಅದನ್ನು ನಾವು ತಿಳ್ಕೋಬೇಕು, ಮತ್ತು ಯಾವ್ಯಾವ ಇಲಾಖೆಗಳು ಇವನ್ನೆಲ್ಲ ನಿಯಂತ್ರಣ ಮಾಡ್ತವೆ, ಅದರ ಬಗ್ಗೆ ತಿಳಿಸ್ಕೊಡಿ.
3: ಈಗ ಲೈಫ್ ಇನ್ಶೂರೆನ್ಸ್ ಮತ್ತೆ ನಾವು ಸಾಮಾನ್ಯ ವಿಮೆ ಅಂದಾಗ ನಾನು ಅದ್ರದ್ದು ಏನೇನ್ ಡಿಫ್ರೆನ್ಸ್ ಇದೆ ಅಂತ ಮೊದ್ಲಿಗೆ ಹೇಳ್ತೇನೆ ಸರ್. ಲೈಫ್ ಇನ್ಶೂರೆನ್ಸ್ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ್ದು, ಅಂದ್ರೆ ಪಾಲಿಸಿ ಹೋಲ್ಡರ್ಗೆ ಏನಾದ್ರೂ ಆದ್ರೆ ಅವರ ಕುಟುಂಬಕ್ಕೆ ಹಣ ಸಿಗುತ್ತದೆ. ಇದು ಒಂದು ರೀತಿಯ ಫಿನಾನ್ಷಿಯಲ್ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿ ಈಗ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾ ಇದ್ದಾನೆ, ಅವ್ನ್ಗೆ ಏನಾದ್ರೂ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವ್ನ್ ಪಾಲಿಸಿ ಮಾಡಿದ್ರೆ ಆ ಹಣ ಕುಟುಂಬಕ್ಕೆ ಬಂದು ಸುರಕ್ಷೆ ಹೆಲ್ಪ್ ಆಗುತ್ತೆ. ಇದು ಒಂದು ರೀತಿಯ ಟರ್ಮ್ ಇನ್ಶೂರೆನ್ಸ್, ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಟರ್ಮ್ ಇನ್ಶೂರೆನ್ಸ್ ಒಂದು ತುಂಬಾ ಸರಳ ಮತ್ತು ಕಡಿಮೆ ಪ್ರೀಮಿಯಂ, ಹೆಚ್ಚು ಕವರೇಜ್ ಇರುತ್ತೆ. ಸೊ ಈಗ ಜನರಲ್ ಇನ್ಶೂರೆನ್ಸ್ ಸಾಮಾನ್ಯ ವಿಮೆ ಅಂತ ಹೇಳಿದಾಗ ಜೀವನಕ್ಕೆ ಸಂಬಂಧಿಸಿರುವುದಲ್ಲ ಇದು, ಆಸ್ತಿ, ಆರೋಗ್ಯ, ವಾಹನ, ಅಪಘಾತಗಳಿಗೆ ಸಂಬಂಧಿಸಿದ್ದು. ಜನರಲ್ ಅಂದಾಗ ವಸ್ತುಗಳು, ಆರೋಗ್ಯ, ವಾಹನ ಇಲ್ಲಾಂದ್ರೆ ಅಪಘಾತಗಳು, ಆಸ್ತಿಗಳನ್ನ ಕವರೇಜ್ ಮಾಡುವಂತ ವಿಮೆನ ಸಾಮಾನ್ಯ ವಿಮೆಯಲ್ಲಿ ನಾವು ಹೇಳ್ತೀವಿ.
2: ಆರೋಗ್ಯವನ್ನು ಕೂಡ ನಾವು ಸಾಮಾನ್ಯ ಇನ್ಶೂರೆನ್ಸ್ ಅಲ್ಲಿ ತರಬೇಕಾ ಅಥವಾ ಜೀವ ವಿಮೆಯಲ್ಲಿ ತರಬೇಕಾ?
3: ಸಾಮಾನ್ಯದಲ್ಲಿ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕಾಮನ್, ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಪ್ಲಸ್ ಆಕ್ಸಿಡೆಂಟಲ್ ಮತ್ತೆ ಡೆತ್ ಕವರೇಜ್ ಎಲ್ಲ ಕಂಪ್ಲೀಟ್ ಸಂಪೂರ್ಣವಾಗಿ ಕವರ್ ಮಾಡ್ಕೊಳ್ಳುತ್ತೆ. ಸೊ ಈಗ ಉದಾಹರಣೆಗೆ ಸಾಮಾನ್ಯ ವಿಮೆಯಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ವೆಚ್ಚ 1,3,00,000 ಅಂತ ಬಂತು ಅಂತ ಅನ್ಕೊಂಡ್ರೆ, ಸೊ ಈಗ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದು ಕವರ್ ಆಗುತ್ತೆ. ಸೊ
2: ಈಗ ಈ ಎಲ್ಲ ಇನ್ಶೂರೆನ್ಸ್ ಇದ್ದಾಗ ಆಯ್ತು, ಇದ್ರ ಮೇಲೆ ಈಗ ನಮಗೆ ನಾವು ಯಾವ ಕಂಪನಿ ಮೂಲಕವಾಗಿ ಒಪ್ಪಂದ ಆಗಿ ಒಂದು ಇನ್ಶೂರೆನ್ಸ್ ಪಡ್ಕೊಂಡಿರ್ತೀವಿ, ನಮಗೆ ನೀಡುವ ಸೌಲಭ್ಯದಲ್ಲಿ ಅವರು ನಿರಾಕರಣೆ ಮಾಡಬಹುದು, ಇಲ್ಲ ಹಾಗಿಲ್ಲ ಹಾಗಿಲ್ಲ ಹಾಗಿಲ್ಲ ಇಲ್ಲ ಅಂತ ಹೇಳಿ, ಅವಾಗ ಇದನ್ನ ನಿಯಂತ್ರಣ ಮಾಡೋರು ಯಾರು ಒಬ್ರು ಬೇಕಲ್ಲ?
3: ಹೌದು ಸರ್,
2: ಅದ್ರ ಬಗ್ಗೆ ಮಾತಾಡಿ.
3: ಸೊ ಅದಕ್ಕೋಸ್ಕರನೇ ಒಂದು ರೆಗ್ಯುಲೇಷನ್ ನಿಯಂತ್ರಣೆ ಮಾಡುವಂತ ಅಥಾರಿಟಿ ಇದೆ. ಸೊ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, IRDAI ಅಂತ ಮಾಡ್ತಾರೆ. ಅವರ ಮುಖ್ಯ ಕೆಲಸಗಳು ಏನಂದ್ರೆ ಮೇಲೆ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ನಿಯಂತ್ರಣ ತರುವಂತದ್ದು, ಪಾಲಿಸಿ ಹೋಲ್ಡರ್ಗಳ ರಕ್ಷಣೆಯನ್ನ ಕಾಪಾಡುವಂತದ್ದು, ಅವ್ರ ಹಕ್ಕುಗಳನ್ನ ಕಾಪಾಡುವಂತದ್ದು, ಅವ್ರಿಗೆ ರಕ್ಷಣೆ ನೀಡುವಂತದ್ದು, ಮತ್ತೆ ಕ್ಲೇಮ್ ಸ್ಟೇಟ್ಮೆಂಟ್ ಸಮಯ ಅನ್ವಯ ಅದು ನಿಯಮಗಳ ಅನುಸಾರ ಕಂಪ್ಲೇಂಟ್ಸ್ ಏನ್ ಬಂದಿದೆ ಅದನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಅಮೌಂಟ್ ಬರಬೇಕಂದ್ರೆ ಅವುಗಳನ್ನ ಕೊಡಿಸುವಂತದ್ದು, ಮತ್ತೆ ಈ ತಪ್ಪು ವಿಮೆಗಳನ್ನ ಸೆಲ್ ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುವಂತದ್ದು.
2: ಇದರಲ್ಲಿ ಈಗ ನೋಡಿ ಎಷ್ಟೋ ಸಲ ಒಂದು ಏನೋ ಒಂದು ಕಾನೂನಿನ ಸಮಸ್ಯೆ ಉದ್ಭವ ಆಗ್ಬಿಡತ್ತೆ, ಅದನ್ನು ತೆಗೆದುಕೊಳ್ಳುವಲ್ಲಿ ಅನೇಕ ಹೋರಾಟ ಮಾಡಬೇಕಾಗತ್ತೆ, ಕಂಪನಿಯಿಂದ ಕಂಪನಿಗೆ ಅಲಿಬೇಕಾಗತ್ತೆ, ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಅದು ಒಂಥರ ಏನಾಗುತ್ತೆ ಅಂದ್ರೆ ಒಂದು ಒಪ್ಪಂದ ಆಗಿರ್ತದೆ ಫಸ್ಟ್ಗೆ, ಆಮೇಲೆ ಅದು ನಿರಾಕರಣೆ ಮಾಡ್ತಾರೆ, ಅವಾಗ ಕಾನೂನಿನ ಹೋರಾಟ ಆಗತ್ತಾ?
3: ಹೌದು ಸರ್, ಯಾಕಂದ್ರೆ ಕಾನೂನಿನ ಪ್ರಕಾರ ವಿಮೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಂತ ನಾವು ಹೇಳ್ತೀವಿ. ಸೊ ನಿಮ್ಗೆ ಮತ್ತೆ ಅದು ಪ್ರೀಮಿಯಂ ನ ಯಾರು ಕೊಡ್ತಾರೆ ಅವ್ರಿಗೆ ನಿಮ್ ನಡುವೆ ನಡೆದಿರುವಂತ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ನೀವು ಎಷ್ಟೋ ಸತಿ ನಾವು ಅನಕ್ಷರಸ್ಥರಾಗಿರ್ಬಹುದು, ಮತ್ತೆ ಇಲ್ಲ ಯಾವ್ದೋ ಒಂದು ಗಡಿಬಿಡಿಯಲ್ಲಿ ನಾವು ಸೈನ್ ಮಾಡ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿರೋದಿಲ್ಲ. ಸೊ ಅವಾಗ ಅದನ್ನ ನಾವು ಸೈನ್ ಮಾಡಿದ್ರು ನಮ್ಗೆ ಅಟ್ ಮೋಸ್ಟ್ ಗುಡ್ ಫೇತ್ ಅಲ್ಲಿ ನಾವು ಮಾಡಿದೀವಿ ಅಂತ ಕಂಡು ಬಂದಲ್ಲಿ ನಮ್ಗೆ ಯಾವ್ದೇ ರೀತಿ ಸವಲತ್ತುಗಳು ಮತ್ತೆ ನಮ್ಮ ಹಕ್ಕುಗಳನ್ನ ಹಿಂಪಡೆಯದೆ ನಮ್ಗೆ ಯಾವ ರೀತಿ ನಮ್ಗೆ ಸಹಕಾರ ಕೊಡಬೇಕು, ಸೊ ಈ ರೆಗ್ಯುಲೇಟರಿ ಅಥಾರಿಟಿ ನಮ್ಗೆ ಸಹಕಾರ
2: ಕೊಡುತ್ತೆ. ಈಗ ಒಂದು ಹಣವನ್ನ ತಗೋಬೇಕಂತಂದಾಗ ಅದಕ್ಕೆ ವಾರಸುದಾರರು ಬೇಕಾಗುತ್ತೆ, ಅಲ್ಲಿ ಅನೇಕ ತಪ್ಪುಗಳಾಗ್ತವೆ.
3: ಹೌದು. ಸೊ ಈಗ ನಾವು ಲೈಫ್ ಇನ್ಶೂರೆನ್ಸ್ ಅಂದಾಗ ಅದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದಂತೆ, ಸೊ ಅದನ್ನ ಕ್ಲೇಮ್ ಮಾಡ್ಬೇಕಂದ್ರೆ ಕಂಪಲ್ಸರಿಯಾಗಿ ನಮ್ಗೆ ಲೀಗಲ್ ಹೇರ್ಸ್ ಇಲ್ಲ ನಮ್ಮ ವಾರಸುದಾರರು ಬೇಕಾಗುತ್ತೆ. ಸೊ ಆದ್ರೆ ಜನರಲ್ ಇನ್ಶೂರೆನ್ಸ್ ಅಂದಾಗ ಎಲ್ಲಾ ಟೈಮಲ್ಲೂ ನಮ್ಗೆ ವಾರಸುದಾರ ಇದ್ರೆ ಮಾತ್ರನೇ ಅಲ್ಲ, ಇವಾಗ ಇದು ವಸ್ತುಗಳು ಮತ್ತೆ ಆಸ್ತಿಗಳಿಂದ ಅಂತಂದಾಗ ನೀವು ಮಾತ್ರ ನಿಮ್ಮನ್ನು ಕ್ಲೇಮ್ ಮಾಡ್ಕೊಳ್ಳೋ ಅಷ್ಟು ಮಾತ್ರ ನಿಮ್ಗೆ ಹಾಕಿರುವಂತದ್ದು.

0: ಹೀಗೆ ಈ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ. ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಶ್ರೀ ಕೇತಮ್ಮ ದೇವರ ವಾರ್ಷಿಕ ಉತ್ಸವ ಇಂದು ವಿಜೃಂಭಣೆಯಿಂದ ನಡೆಯಲಿದೆ. ಇತಿಹಾಸ ಪ್ರಸಿದ್ಧ ಈ ಶಕ್ತಿಶಾಲಿ ದೇವರ ವಾರ್ಷಿಕ ಉತ್ಸವಕ್ಕೆ ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಗ್ರಾಮದ ತಕ್ಕಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಬೇಂದನಾಡ್ ಪಟ್ಟಮಾಡ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನತ್ಲ್ ತಿಂಗ ಷಷ್ಠಿರ ಮಾರಿಪತ್ಲ್ ಇಂದು ಪೊಲಕ 9 ಗಂಟೆ 11 ಗಂಟೆ ಕತ್ತರೆ ಪಲತ್ತರ ಪೂಜಾ ಕಾರ್ಯ ನಡಪ. ಭಕ್ತ ಮಾಜನೆಲ್ಲ ಬಂತದೆ ಅವಳ ಆಶ್ವದ ಪಡೆದು ಪಟ್ಟಮಾಡ ಒಕ್ಕಕಾರ ಕಟ್ಟಣಿತು.
8: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
9: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
10: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್. 8th, 9th, 10th, ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
12: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 6:55 ಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
15: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ.

0: ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ನಿಧನ ಸುದ್ದಿ. ಹಾಲುಗುಂದ ಗ್ರಾಮದ ಮಡಿವಾಳರ ಚಂಗಪ್ಪ ಮಣಿ ಅವರು ನಿನ್ನೆ ನಿಧನರಾಗಿದ್ದಾರೆ. 70 ವರ್ಷ ಪ್ರಾಯದ ಮಡಿವಾಳರ ಚಂಗಪ್ಪ ಮಣಿ ಅವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಗಂಟೆಗೆ ಹಾಲುಗುಂದದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ಚಿಕ್ಕ ಕಣಗಾಲು ಗ್ರಾಮದ ತುಮ್ತಜ್ಜೆ ಕಾವೇರಪ್ಪ ಗಪ್ಪು ಅವರು ನಿನ್ನೆ ನಿಧನರಾಗಿದ್ದಾರೆ. 68 ವರ್ಷ ಪ್ರಾಯದ ತುಮ್ತಜ್ಜೆ ಕಾವೇರಪ್ಪ ಗಪ್ಪು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಾಕೂರು ಶಿರಂಗಾಲ ಮಳ್ಳೂರು ಗ್ರಾಮದ ನಿವಾಸಿ ಲಲಿತಾ ಬೇಬಿ ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. ಲಲಿತಾ ಬೇಬಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.

0: ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ. ಇವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05ಕ್ಕೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45ಕ್ಕೆ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45ಕ್ಕೆ ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತನಿಕೆ ನೀಡಲು ಬಂದಿದೆ ಹಬ್ಬದ ನಾಳಿಗೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್ ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನು ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000ಕ್ಕೂ ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು

0: ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1 ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
4: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ May 1 ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನು ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೂ ಒಳ್ಳೇದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
0: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷಿಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26 ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. July 11 ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134 ಆವೃತ್ತಿ ಈ ತಿಂಗಳ 31 ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29 MyGov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6 ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000 ಅಧಿಕ

ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90 ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ಸಮಯ 7:16:07. ಇದೀಗ ಬಂದ ನಿಧನ ಸುದ್ದಿ. ಮೂಲತಃ ಮರಗೋಡು ನಿವಾಸಿ, ಪ್ರಸ್ತುತ ಬೆಂಗಳೂರಿನ ತನ್ನಿಸಂದ್ರದಲ್ಲಿ ವಾಸವಿದ್ದ ಅರಣ್ಯ ಇಲಾಖೆ ನಿವೃತ್ತ ಸೂಪರಿಂಟೆಂಡೆಂಟ್ ಮಳ್ಳಂದಿರ ಭಾಗೀರಥಿ ಕಾರ್ಯಪ್ಪ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 77 ವರ್ಷ ಪ್ರಾಯದ ಮಳ್ಳಂದಿರ ಭಾಗೀರಥಿ ಕಾರ್ಯಪ್ಪ ಅವರ ತವರುಮನೆ ಮೊಟ್ಟನ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಬೆಂಗಳೂರಿನ ಹೆಬ್ಬಾಳ್ ಕ್ರಿಮಿಟೋರಿಯಂನಲ್ಲಿ ನಡೆಯಲಿದೆ.

0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 10:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅಂತಾರಾಷ್ಟೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಮಡಿಕೇರಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದೇ ಸಂಜೆ 4 ಗಂಟೆಗೆ.
1: ಗೋಣಿಗೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ ನಿಮಗೆ ಬೇಕಾದ 4x2 ಡಿಜಿಟಲ್ ವಿಟ್ರಿಫೈಡ್ ಟೈಲ್ಸ್ ಕುಶಾಲನಗರ ಹಾಗೂ ಮೈಸೂರಿನಲ್ಲಿ ಸಿಗುವ ರೇಟ್ನಲ್ಲೇ ಸಿಗಲಿದೆ.
2: ವಿವಿಧ ರೀತಿಯ ಡಿಸೈನ್ಸ್ ನಲ್ಲಿ ಟೈಲ್ಸ್ ಗಳು ಲಭ್ಯ.
1: ಪ್ರಾಜೆಕ್ಟ್ ಆರ್ಡರ್ ಗಳಿದ್ದರೆ 4x2 ಡಿಜಿಟಲ್ ಟೈಲ್ಸ್ ಗಳನ್ನು ನೇರವಾಗಿ ಗುಜರಾತಿನಿಂದ ಹೋಲ್ಸೇಲ್ ರೇಟ್ನಲ್ಲೇ ತರಿಸಿಕೊಳ್ಳಲಾಗುವುದು.
2: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲ್.
3: ಪಾಲೂರು ಗ್ರಾಮದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಅಮ್ಮನೂರು ದೇವಿಯ ವಾರ್ಷಿಕೋತ್ಸವ ಇದೇ 24ರಂದು ಭಾನುವಾರ ನಡೆಯಲಿದ್ದು, ಪೂರ್ವಾಹ್ನ 11 ಗಂಟೆಗೆ ಜಳಕಕ್ಕೆ ಹೋಗುವುದು, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಹರಕೆ ಒಪ್ಪಿಸುವುದು, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್, ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
7: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
2: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ.

0: ಕಾನ್ವೆಂಟ್ ಜಂಕ್ಷನ್ ಮಡಿಕೇರಿ. ಮನಸೂರೆಗೊಳ್ಳುವ ಎಲ್ಲ ರೀತಿಯ ಫರ್ನಿಚರ್ ಗಳು, ಎಲ್ಲ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ
1: ಪಿಯೋ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊಡಿಗಪಲು.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
0: 8th, 9th, 10th, 1st PUC ಮತ್ತು 2nd PUC ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
3: ಕುಮ್ಮಾಲೆ ಕೊಡಗಲ್ ಕೇಳಿಪೋನ ಕಲ್ಯಾಟಂಡ ಒಕ್ಕಡ ಕಾರಣ ತೆರೆನ ಇಂದ್ ಬೊಳ್ಳಿಯಾಚ ಬೈಟ್ ಪಿಂಜ 23ಂಗ್ ನಾಳೆ ಚೆನ್ನಿಯಾಚ ಪೋಲ್ ಕುಂಜಿನ ಗ್ರಾಮತ್ತುಳ್ಳ ಕಲ್ಯಾಟಂಡ ಒಕ್ಕಡ ಕದಿಯ ಮನೇಲಿ ನಡತ್ವ. ಚೆನ್ನಿಯಾಚ ಮಧ್ಯಾಹ್ನ 1 ಗಂಟೆಗೆ ಕಲ್ಯಾಟ ಜಂಡ ತೆರೆ ತಿರೋಳ ಪಿಂಜ ಕುಂಜಿ ಬುಳ್ತುರ ತೆರೆ ನಡಪ. ಒಕ್ಕಕಾರ ತಾವನೆ ಪೊಮ್ಮಕ್ಕ ಊರುಕಾರ ಬಿಂದು ಚಂಗಾದಿಯಲ್ಲ ಬರುನುಂದ್ ಕಲ್ಯಾಟಂಡ ಒಕ್ಕಕಾರ ಕಟ್ಟಂಡಿತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
3: ಚೇರಂಬಾಣೆ ಕೊಳಗದಾಳು ಗ್ರಾಮದ ಪಾಕ ಮುಕ್ಕಾಟಿರ ಐನ ಮನೆಯಲ್ಲಿ ಇದೇ 23ರಂದು ನಾಳೆ ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಕುಲದೇವರು ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನ ನಡೆಸಲಾಗುವುದು. ಕುಟುಂಬದವರು, ತವರು ಮನೆ ಹೆಣ್ಣು ಮಕ್ಕಳು, ಕುಟುಂಬಸ್ಥರು, ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಕ ಮುಕ್ಕಾಟಿರ ಕುಟುಂಬದವರು ಕೇಳಿಕೊಂಡಿದ್ದಾರೆ.
0: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
2: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕುಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, BM ರೋಡ್, ಕುಶಾಲನಗರ. ಕಾಲ್ 0827629877. ಮೊಬೈಲ್ 9364881641.
5: ಅಬ್ಬಾ, ನನಗಂತೂ ಸಾಕಾಯ್ತು. ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
6: ಏನ್ ರವಿ, ವಿರಾಜಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ. ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ.
0: 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
9: ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಶ್ರೀ ಕೇತಮ್ಮ ದೇವರ ವಾರ್ಷಿಕ ಉತ್ಸವ ಇಂದು ವಿಜೃಂಭಣೆಯಿಂದ ನಡೆಯಲಿದೆ. ಇತಿಹಾಸ ಪ್ರಸಿದ್ಧ ಈ ಶಕ್ತಿಶಾಲಿ ದೇವರ ವಾರ್ಷಿಕ ಉತ್ಸವಕ್ಕೆ ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಗ್ರಾಮದ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
3: ಬೇಂದನಾಡು ಪಟ್ಟಮಾಡ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನತ್ಲು ತಿಂಗ ಷಷ್ಠಿ ರಮಾರಿಪತ್ಲು ಇಂದು ಪೊಲಕ 9:30 11 ಗಂಟೆ ತರ ಪಲತ್ತರ ಪೂಜಾ ಕಾರ್ಯ ನಡಪ. ಭಕ್ತ ಮಾಜನೆಲ್ಲ ಬಂತು ದೇವರ ಆಶ್ವದ ಪಡೆದು ಪಟ್ಟಮಾಡ ಒಕ್ಕಕಾರ ಕಟ್ಟಣಿತು.
0: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ.

0: ಅಂದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕರ ಕಣ್ಣೂರ್. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ನೆಲಜಿ ಗ್ರಾಮ ಮಾಳೆಂಡ ಒಕ್ಕಕಾರ ಗುರುಕರ್ಣಂಗ್ ಮೀದಿ ವೆಪ್ಪ ಕಾರ್ಯತ್ನ ಇದೇ ಇರೋತ್ ಮೂಂದಾಂಗ ಚೆನ್ನೆಯಾಚ ಪೊಲಕ 11 ಗಂಟೆಗೆ ನೆಲಜಿಲುಳ್ಳ ಒಕ್ಕ ಗುರುಮನೆಯಲ್ಲಿ ಬೆಚ್ಚಂಡಿತ್ತು. ಒಕ್ಕಕಾರ ತಾಮನ ಪೊಮ್ಮಕ ಬೆಂದು ಚಂಗಾದಿಯಲ್ಲ ಬಂತು ಗುರುಕರ್ಣಂಡ ಆಶ್ವಾದ ಪಡೆದೋನುಂದು ಮಾಳೆಂಡ ಒಕ್ಕಕಾರ ಕಟ್ಟಣಿತ್ತು.
4: ಕಲಿಯಂಡ ಒಕ್ಕಡ ಮ್ಯೂಚುವಲ್ ಬೆನಿಫಿಟ್ ಫಂಡ್ ರ ಕಾಲತ್ರಮ ಸಭೆನ ಇದೇ ಮೇ ತಿಂಗತ್ರ ನಾಳಂಕೆ 23 ಚೆನ್ನಿಯಾಚೆ ಪೋಲು 11 ಗಂಟೆಗೆ ನಾಲಡಿಲುಳ್ಳ ಒಕ್ಕ ಗುರುಮನೆಲು ಸಂಘತ್ರ ಅಧ್ಯಕ್ಷ ಕಲಿಯಂಡ ವಿಜಯ ವಿಜು ಐಂಡ ಕೊರವ ಕಾರ್ಯಕ್ರಮ ನಡೆದೋಕ್ಕೆ ಏರ್ಪಾಡು ಮಾಡಿತ್ತು. ಅದನ್ನ ಉಂಡು ಒಕ್ಕತ್ರ ಎಲ್ಲಾ ಸದಸ್ಯಂಗ ಸಂಸಾರ ಕುಂಜಿಮಕ್ಕ ಬಂದಿತ್ತು ಕೂಡಿಯಾಡಿತ್ತು ಕಾರಬಾರ್ನ ಚಾಯೋಡೆ ನಡೆದಿತ್ತರೋನ್ನು ಕಟ್ಟಡಿತ್ತು ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ.
5: ಅಭಿಲಾಷ್ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್, ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ಗಳ ಅತ್ಯುನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ಗಳೊಂದಿಗೆ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್. ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
6: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
5: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
6: ಸ್ಟೈಲಿಷ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
5: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ? ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
6: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರಾಂಡೆಡ್ ವಾಚ್ ಆಯ್ಕೆ ಮಾಡಿ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕರ ಕಣ್ಣೂರ್.
3: ಕೊಟ್ಟೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 23 ಶನಿವಾರ ಬೆಳಿಗ್ಗೆಯಿಂದ ವಿವಿಧ ಪೂಜಾ ಕಾರ್ಯ, ಮಧ್ಯಾಹ್ನ ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಗರ್ವಲೆ ಗ್ರಾಮತ್ಲು ಓಡಿಯಂಡ ಒಕ್ಕಕಾರ ಪುದಿದಾಯ್ತು ಕಟ್ಟಿನ ಐನು ಮನೆರ ಗೃಹ ಪ್ರವೇಶ ಕಾರ್ಯಕ್ರಮ ಇದೇ ಇರೋತ್ ಮೂಂದಾಂಗ್ ಚೆನ್ನಿಯಾಚ ಪೊಲಕ ನಡ್ಪ. ಒಕ್ಕಕಾರ ತಾಮನ ಪೊಮ್ಮಕ ಬಿಂದು ಚಂಗಾದಿಯಲ ಬಂತು ಕೂಡಿಯಾಡುನುಂದು ಓಡಿಯಂಡ ಒಕ್ಕಕಾರ ಕಟ್ಟಂಡಿತು.
5: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ, ಇಲ್ಲಿ BA LLB 5 ಹಾಗೂ 3 LLB ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
2: ಮಡಿಕೇರಿಯ MI ಸ್ಟೋರ್ ಈಗ GP ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. MI, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಷ್, ಇಂಟೆಕ್ಸ್ ಬ್ರ್ಯಾಂಡ್ಗಳ ರೆಫ್ರಿಜರೇಟರ್, LED.

0: ಟಿವಿ, ವಾಷಿಂಗ್ ಮಿಷಿನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. ಜಿಪಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೋಯನೂರ್ ರೋಡ್, ಮಡಿಕೇರಿ.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
0: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನೆ?
4: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100%

0: ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
1: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
3: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591-424242.
5: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6-6:30 ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
6: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591-803656, ಕಾಳಿಮಾಡ ಶರತ್ 8762050292.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.

0: ಶ್ರೋತೃಗಳೇ, ಗಮನಿಸಿ, ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ. ಇಂದು ಸಂಜೆ 5:00 ಮಹಿಳಾ ಲೋಕ ವಿಚಾರ ಲಹರಿ, ವಿಷಯ ಒಳಿತು ಕೆಡುಕುಗಳ ಮೂಲ ನಮ್ಮ ಮನಸ್ಸು, ಒಂದು ಚಿಂತನೆ. ಪ್ರಸ್ತುತಪಡಿಸುತ್ತಾರೆ ರೇಷ್ಮಾ ತೀರ್ಥರಾಮ್. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನೇಕೋಸ್ ಕ್ರಿಸ್ಟೋಡೌಲಿಡಿಸ್ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾ ಕಾನ್ಸ್ಟಂಟಿನೋಸ್ ಕೊಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ ಒಂದು ವರ್ಷದ ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ವರ್ಷ ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1 ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ದತೆ ನಡೆಸಲಾಗಿತ್ತು. 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ ಐಬಿಸಿಎ ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಭಾಗಿಯಾಗುವ ರಾಷ್ಟಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ನೂತನ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019 ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಪ್ರಮುಖ ಸಂಚುಗಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಕುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ ಈತನನ್ನು ಜಮ್ಮು ಕಾಶ್ಮೀರದಲ್ಲಿ ಸರಣಿ ಉಗ್ರ ಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022 ಏಪ್ರಿಲ್ನಲ್ಲಿ ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ದವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು, ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೋ ರುಬಿಯೋ ಅವರು ನಾಳೆಯಿಂದ 26 ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಮೇ 26 ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರುಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1ರಂದು ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ

0: ದೇಶಗಳಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು, ಈ ಹಿಂದೆ 2012ರಲ್ಲಿ ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ IRCTC 2026-27 ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು IRCTC ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು, ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸಗೊಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಬೋಗಿಗಳ ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ್ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದುರಂತ ಸಂಭವಿಸಿದ 2024 August 9 ರಾತ್ರಿ ಸಂತ್ರಸ್ತೆ ರಾತ್ರಿಯ ಊಟ ಸೇವಿಸಿದ ಸಮಯದಿಂದ ಹಿಡಿದು ಮರುದಿನ ಸಂಜೆ ಆಕೆಯ ಅಂತ್ಯಕ್ರಿಯೆ ನೆರವೇರುವವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. June 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ನಾಕೂರು ಶಿರಂಗಾಲ ಮಳ್ಳೂರು ಗ್ರಾಮದ ನಿವಾಸಿ ಲಲಿತಾ ಬೇಬಿ ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. ಲಲಿತಾ ಬೇಬಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ನಂತರ.

0: ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಮರಗೋಡು ನಿವಾಸಿ, ಪ್ರಸ್ತುತ ಬೆಂಗಳೂರಿನ ತನ್ನಿಸಂದ್ರದಲ್ಲಿ ವಾಸವಿದ್ದ ಅರಣ್ಯ ಇಲಾಖೆ ನಿವೃತ್ತ ಸೂಪರಿಂಟೆಂಡೆಂಟ್ ಮಳ್ಳಂದಿರ ಭಾಗೀರಥಿ ಕಾರ್ಯಪ್ಪ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 77 ವರ್ಷ ಪ್ರಾಯದ ಮಳ್ಳಂದಿರ ಭಾಗೀರಥಿ ಕಾರ್ಯಪ್ಪ ಅವರ ತವರು ಮನೆ ಮೊಟ್ಟನ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಬೆಂಗಳೂರಿನ ಹೆಬ್ಬಾಳ್ ಕ್ರಿಮಿಟೋರಿಯಂನಲ್ಲಿ ನಡೆಯಲಿದೆ. ಹಾಲುಗುಂದ ಗ್ರಾಮದ ಮಡಿವಾಳರ ಚಂಗಪ್ಪ ಮಣಿ ಅವರು ನಿನ್ನೆ ನಿಧನರಾಗಿದ್ದಾರೆ. 70 ವರ್ಷ ಪ್ರಾಯದ ಮಡಿವಾಳರ ಚಂಗಪ್ಪ ಮಣಿ ಅವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ಚಿಕ್ಕಕಣಗಾಲು ಗ್ರಾಮದ ತುಮ್ತಜ್ಜೆ ಕಾವೇರಪ್ಪ ಗಪ್ಪು ಅವರು ನಿನ್ನೆ ನಿಧನರಾಗಿದ್ದಾರೆ. 68 ವರ್ಷ ಪ್ರಾಯದ ತುಮ್ತಜ್ಜೆ ಕಾವೇರಪ್ಪ ಗಪ್ಪು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
4: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
1: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
7: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
9: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
10: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
9: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
11: ಇಲ್ಲ, ಎಲ್ಲಿದೆ ಅಂತದ್ದು?
9: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
11: ಹೌದಾ? ಇಲ್ಲಿ ಪೇಪರ್ ಕೊಡು.
10: ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
9: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
11: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
9: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
11: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
9: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
11: 80% ಸಾಲ ಸೌಲಭ್ಯನೂ ಸಿಗುತ್ತೆ.
9: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
11: 9900092
9: ಆರ್ 9606084066.
12: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
13: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
14: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ, ಇನ್ವೆಸ್ಟ್ಮೆಂಟ್ ಗೆ ಅಂತ.
15: ಬಿಂದು ಪ್ರೀಮಿಯಂ ನೋಡಿದ್ಯಾ?
14: ಇಲ್ಲ, ಯಾಕೆ?
15: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
16: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
15: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
16: ಕಾಲ್ 9164753608, ಒಂದ್ ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
12: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್.

0: ஃபியோரா டைமண்ட்ஸ், குஷால் நகர், கோணிக்கொப்பலு, பெரியாப்பட்டண. ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯುನಿಸೆಕ್ಸ್ ಸಲೂನ್, ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್ ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯುನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೋರ್ಟ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
1: ಸಾಂದೀಪನ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ಇಲ್ಲಿ ಪಿಕೆಜಿಯಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಶಾಲಾ ವಾಹನದ ಸೌಲಭ್ಯವಿದೆ. 5ನೇ ತರಗತಿಗೆ ನೂತನವಾಗಿ ಸೇರುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುವುದು. ಹಿಂದೆ ಸಂಪರ್ಕಿಸಿ 7599525995 ಅಥವಾ 8277550101.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
4: ಸುದ್ದಿ ಸಮಾಚಾರ ಓದಿಳ್ಳ ತೆಲಪಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಇಡೀ ಜಿಲ್ಲೆಯಲ್ಲಿ ಜೂನ್ 28ನೇ ತಾರೀಕಿಂಜ ಪಲ್ಸ್ ಪೋಲಿಯೋ ತುಳಿಯಿಡುವ ಕಾರ್ಯಕ್ರಮ ನಡೆಪ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಯ ಸಿಬ್ಬಂದಿಯ ಸಂಘ ಸಂಸ್ಥೆಕಾರ ಕೈ ಜೋಡಿಸಿಡೋಣ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್ ಎಂಗ ಮನವಿ ಮಾಡಿತು. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಿನ್ನಂದು ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ತುಳಿಯಿಡುವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನಕ್ಕೆ ನಡೆದಿನ ಮುಪ್ಪಡೆ ತಯಾರಿರ ಸಭೆಯ ಕೊರೋ ಕಾರ್ಯಕ್ರಮ ವಹಿಸುವಂಚಿ ಅವು ತಕ್ಕ ಬಂದದ್ದು. ಪಲ್ಸ್ ಪೋಲಿಯೋ ತುಳಿಯಿಡುವುದು ರಾಷ್ಟೀಯ ಕಾರ್ಯಕ್ರಮ ಆಯಿತುಳ್ಳ ಹಿನ್ನೆಲೆಯಲ್ಲಿ ಅವಶ್ಯ ತಯಾರಿ ಮಾಡಿಕೊಂಡು ಜೂನ್ 28ನೇ ತಾರೀಕಿನಿಂದ ಜುಲೈ 1ನೇ ತಾರೀಕಿನ ಈ ಕಾರ್ಯಕ್ರಮ ನಡೆಪ ಅವಶ್ಯವುಳ್ಳ ಸಿಬ್ಬಂದಿಯಡ ನಿಯೋಜನೆ, ವಾಹನತರ ವ್ಯವಸ್ಥೆ, ಕರೆಂಟ್ ಸಂಪರ್ಕದರ ಬಗ್ಗೆ ಏರ ಮೆಹನತ್ ವಹಿಸುವಂಚಿ ಕೆಲಸ ಮಾಡೋಂಡು ಅಧಿಕಾರಿಯಕ್ಕೆ ಎಣಿಚೆ. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ತಕ್ಕ ಪರಿವಂಚಿ ಜಿಲ್ಲೆಯಲ್ಲಿ ಅಂಜಿ ಬಯತರ ಒಳಲು 30 ದಂಡಾಯಿರ್ತ 7 ಮೀಟರ್ ದಂಡು ಮಕ್ಕ ಉಂಡು. ನಗರ ವ್ಯಾಪ್ತಿಯಲ್ಲಿ 3000 ತೆಂಚಿ ಗ್ರಾಮೀಣ ಭಾಗದಲ್ಲಿ 29000 ಮಕ್ಕ ಉಂಡೆಂದು ಎಣ್ಣಿಚೆ. ಅನ್ನನೆ ಎಲ್ಲ ಸ್ಕೂಲಲ್ಲೂ ಪಲ್ಸ್ ಪೋಲಿಯೋ ತರ ಬಗ್ಗೆ ಜೂನ್ 26ನೇ ತಾರೀಕರಂದು ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆತು ಅಂದು ಎಣ್ಣಿಚೆ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಿನ್ನಂದು ಭಯೋತ್ಪಾದನಾ ವಿರೋಧಿ ದಿನಾಚರಣೆ ರಮಾರಿಪತ್ತು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವ ಕಾರ್ಯಕ್ರಮ ಅಪರ ಜಿಲ್ಲಾಧಿಕಾರಿ ಸಹನಾ ಹಾದಿಮನಿ ಅಂಗಡ ಮುಂದಾಳತನದ ನಡೆದದ್ದು. ಶಾಂತಿ ಸೌಹಾರ್ದತೆ ಸಾಮಾಜಿಕ ಪಿಂಜ ಪರಸ್ಪರ ಅರಿವಿಕೆ ಕೊಂಡಬಪ್ಪ ಉದ್ದೇಶದಲ್ಲಿ ಪಿಂಜ ಮನುಷ್ಯನ ಜೀವಕ್ಕೆ ಪಿಂಜ ಮೌಲ್ಯಕ್ಕೆ ಬೊತ್ತು ಚಿಡುವನ್ನದ ಕೆಲಸ ಮಾಡಿನುಳ್ಳ ಉರ್ತಮಾರಿಯಡ ವಿರುದ್ಧ ಹೋರಾಡುವಕ್ಕೆ ಎಲ್ಲರೂ ಕೈತಕ್ಕಿ ನಿಕ್ಕೊಂಡೊಂದು ಎಣ್ಣಿಚಿ. ಈ ನೇರತ್ತು ಜಿಲ್ಲೆಯ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯ ಹಾಜರಿಜತ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಪಿಂಜ ಮರಗೋಡ್ರ ಗೌಡ ಸಮಾಜ ಎಂಗಡ ಕೂಡಿಕೊಟ್ಟಿದೆ. ಇದೇ ತಿಂಗ 26ರಂದು ಮರಗೋಡ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ಅರೆಭಾಷೆ ಗ್ರಾಮೋತ್ಸವ ಕಾರ್ಯಕ್ರಮ ನಡೆಪ. ಮಡಿಕೇರಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಪ್ಪನ್ನತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗೊಳಪಡುವ ಮೆಟ್ರಿಕ್ ಪೂರ್ವ ಆಮಕ್ಕ ಪಿಂಜ ಬೊಮ್ಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ವಿದ್ಯಾರ್ಥಿಗಳುಂಡು ಅರ್ಜಿಗಾಕಿತೆ. ಅರ್ಜಿ ಒಪ್ಪುಚಿಡುವಕ್ಕೆ ಜೂನ್ 30ನೇ ತಾರೀಕು ಆಖೇರಿ ದಿನ ಆಯ್ತಿಪ್ಪ. ಮಕ್ಕ ಆನ್ಲೈನ್ರ ಮೂಲಕ ಅರ್ಜಿ ಇಡಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಇಂದು ಮಜ್ಜಣತನ ಮೀದ ದಂಡರ ಗಂಟೆಗೆ ಚೇರಮಣ್ಯರ ಬೇಂಗನಾಡು ಕೊಡವ ಸಮಾಜದ ಪುಸ್ತಕ ಪತ್ತಾಯ ಕಾರ್ಯಕ್ರಮ ತೊರಪ. ವಿಶ್ವ ತೇನುಪುಳರ ದಿನಾಚರಣೆರ ಮಾರಿಪತ್ತು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಾಳೆ ತೇನು ಕೃಷಿಗೆ ಸಂಬಂಧಪಟ್ಟನಕ್ಕೆ ವಿಶೇಷ ಕಾರ್ಯಕ್ರಮತ್ನ ಏರ್ಪಾಡು ಮಾಡಿತ್ತಂದು ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥಗಳನ್ನು ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಅರಿಚಿಟ್ಟಿದೆ. ಇದೇ ನೇರತ್ತು ಜಿಲ್ಲೆಯ ಪ್ರಗತಿಪರ ತೇನು ಕೃಷಿಕಗಳ ಸನ್ಮಾನ ಮಾಡುವ ಪಿಂಜ ತೇನಕ್ಕೆ ಸಂಬಂಧಪಟ್ಟನಕ್ಕೆ ಅದನ್ನು ಗುಣಮಟ್ಟದ ಪರೀಕ್ಷೆ ಮಾಡುವಂತೆ ಪ್ರಾತ್ಯಕ್ಷಿಕೆ ನಡೆಪ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಯಲ್ಲಿ ಇಂದು ಪೊಲಕ 11 ಗಂಟೆ ಜ ಮಜ್ಜಣ 3 ಗಂಟೆಗೆ ತೆನೆ. ಮಡಿಕೇರಿಯಲ್ಲುಳ್ಳ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಚಾಕರಿಗೆ ನೇರ ಸಂದರ್ಶನ ನಡೆಪ. ಜಿಲ್ಲೆಯ ಕನ್ನಡ ಸಿರಿ ಸ್ನೇಹ ಬಳಗದ ರಾಧನೆಯಲ್ಲಿ ಇಂದು ದಂಡರ್ತ 25-26ನೇ ಸಾಲಲ್ಲಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಬಂದು ಜಿಲ್ಲೆಯ ಎಲ್ಲ ಹೈಸ್ಕೂಲ್ ಮುಖ್ಯಸ್ಥಂಗಕ್ಕೆ ಸಾಧನೆ ಸಿರಿಯಿಂದ ಪ್ರಶಸ್ತಿ ಕೊಡಪ ಸಮಾರಂಭ ನಾಳೆ ನಡಪ. ಕೊಡಗು ಜಿಲ್ಲೆಯ ಹಾಪ್ಕಂಸರ ಆದನೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪಿಂಜ ತೋಟಗಾರಿಕೆ ಇಲಾಖೆ ಕೂಡಿಕೊಟ್ಟಿದ್ದು ಮಾಂಗೆ ಪಿಂಜ ಚಕ್ಕೆ ಮೇಳಕ್ಕೆ ಇಂದು ಪೊಲಕ ಮೊಳೆಯಿಡುವ. ಗೋಣಿಕೊಪ್ಪತ್ರ ಕಾವೇರಿ ಕಾಲೇಜು ಪಿಂಜ ಕಾಲೇಜರ ಅಲ್ಯೂಮಿನಿಯಂ ಅಸೋಸಿಯೇಷನ್ ಕೂಡಿಕೊಟ್ಟಿದ್ದು ಇಂದು ಕಾಲೇಜರ ಸಭಾವಾಡಿಯಲ್ಲಿ ಡಿಗ್ರಿ ಪಿಂಜ ಸ್ನಾತಕೋತ್ತರ ವಿಭಾಗದ ಮಕ್ಕಕ್ಕೆ ಜಿಲ್ಲಾ ಮಟ್ಟದ ಭಾಷಣ ಪೈಪೋಟಿ ಪೊಲಕ 9:30ಗಂಟೆಗೆ ಶುರುವಾಪ. ರಾಜ್ಯದ ಅಂಜಿ ನರಿ ಸಂರಕ್ಷಿತ ಪ್ರದೇಶ ಪಿಂಜ ವನ್ಯಜೀವಿ ಧಾಮದಲ್ಲಿ ತೊರೆದ ವಾಹನದಲ್ಲಿ ಸಫಾರಿ ಮಾಡುವ ಬದಲು ಸುರಕ್ಷಿತ ಆನ ಬಸ್ಸನ್ನು ಬಳಸಿಕೊಂಡು ರಾಜ್ಯದ ಅರಣ್ಯಜೀವಿ ಶಸ್ತ್ರ ಪಿಂಜ ಪರಿಸರ ಇಲಾಖೆ ಸಚಿವಗಳನ್ನು ಈಶ್ವರ ಖಂಡ್ರೆ ಸೂಚನೆ ಕೊಡುತ್ತಿದ್ದಾರೆ.

0: துபாரே ஆணை சிபிரத்தில் இக்கைத்து நடந்த கட்டணைக்கு சம்பந்தப்பட்டனக்கு தக்க வந்த சச்சிவங்க சஃபாரி போப்ப சந்தர்ப்பத்து பிரவாசிக்கு ஏதே தொந்தரை அப்பக்காக பண்டிபுர நாகரவளை காளி பிளகிரி ரங்கன பெட்ட பிஞ்ச பத்ர ஹுலி சம்ரட்சித்த ஜாக மலை மகதேஸ்வர குந்து தாண்டேலி கூடுதனக்கு ராஜ்யத்திர போரே போரே பாகத்து சஃபாரி நடந்தனுண்டு எல்ல பாகத்திலும் எச்சர் எடுத்த உத்தேசத்து தொர்திப்போ கேம்பர் வாகனத்தின் பதில் பூர்த்தி ரஷண உள்ள பசன வளசுண்டு எண்ணித்து பிரதி சஃபாரி வாகனத்து ஃபஸ்ட் எய்ட் கிட்டு பிஞ்ச கேந்திரத்தில் பக்க ஆம்புலன்ஸ் வாகனம் இருந்து வந்து சச்சிவங்க சூச்சனை கொடுத்தது இல்லைக்கு சுத்தி சமாச்சார தந்தது
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
6: ಸರ್ಪ್ರೈಸ್ ಗಿಫ್ಟ್?
5: ಓಪನ್ ಮಾಡು.
6: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
5: ಮುಳಿಯಾದಿಂದ.
2: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
8: ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ, ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೋಣಿಗೊಪ್ಪಲು.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
12: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
13: ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 10:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಂತಾರಾಷ್ಟೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. ಗಮನಿಸಿ, ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದೇ ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
14: ಭತೀಜೆ ಕೆ ಘರ್ ಹೋಕೆ ಆಯಾ, ದೇಖಕರ್ ಹೈರಾನ್ ರಹ ಗಯಾ ಕಿ ವೋ ಲೋಗ್ ದಿನ ಭರ್ ಎಸಿ ಚಲಾತೆ ಹೈನ್, ರೋಜ್ ವಾಷಿಂಗ್ ಮಶೀನ್ ಚಲಾತೆ ಹೈನ್, ಘರ್ ಮೇ ದೋ ದೋ ಫ್ರಿಜ್ ಹೈನ್, ಫಿರ್ ಭಿ ಉಸ್ಕಾ ಬಿಜ್ಲಿ ಬಿಲ್ ಪತಾ ಹೈ ಕಿತ್ನಾ ಆತಾ ಹೈ? ಜೀರೋ. ಮೈನೆ ಪೂಛಾ ತೋ ಭತೀಜಾ ಬೋಲಾ, ಚಾಚಾ ಜಿ ಸಬ್ ಊಪರ್ ವಾಲೆ ಕಿ ದಯಾ ಹೈ. ಮತಲಬ್ ಸೋಲರ್ ಪ್ಯಾನಲ್ ಕಿ? ಮೈನೆ ಸೋಚಾ ಅಬ್ ತೋ ಲಗವಾನಾ ಹಿ ಪಡೆಗಾ. ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ, ಜುಡ್ನೆ ಕೆ ಲಿಯೆ ರಿಜಿಸ್ಟರ್ ಕರೆ PM ಸೂರ್ಯ ಘರ್ .gov.in ಪರ್.

ಜೋಶಿ ಸಮಿತಿ ದೂರದರ್ಶನದ ಸುದ್ದಿ ಪ್ರಸಾರದ ಕುರಿತು ತನ್ನ ವರದಿಯಲ್ಲಿ ಹೇಳಿದ್ದನ್ನು ಆಕಾಶವಾಣಿಗೂ ವಿಸ್ತರಿಸಬೇಕು ಎಂದು ಹೇಳಲಿಲ್ಲ. ಸ್ವಾಯತ್ತತೆಗೆ ಸಂಬಂಧಿಸಿದಂತೆ ಬಂದ ಎಲ್ಲ ವರದಿಗಳನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ನಡೆದ ಬೆಳವಣಿಗೆಗಳನ್ನು ಗಮನಿಸಿದಾಗ ಕಂಡುಬರುವ ಅಂಶವೆಂದರೆ ಪಕ್ಷಗಳು ತಮ್ಮ ಅಧಿಕಾರಾವಧಿಯ ನಂತರ ಆ ಮಾಧ್ಯಮಗಳಿಗೆ ಸ್ವಾಯತ್ತತೆಯ ಬಗ್ಗೆ ಹೆಚ್ಚು ಪ್ರತಿಪಾದಿಸಿದವು. ಉಳಿದಂತೆ ಎಲ್ಲ ಪಕ್ಷಗಳಿಗೂ ಈ ಮಾಧ್ಯಮಗಳ ಹಿಡಿತದ ಬಗ್ಗೆ, ಅವುಗಳ ಮೂಲಕ ಜನರನ್ನು ತಲುಪುವ ಬಗ್ಗೆ ಉತ್ಸಾಹ ಇದ್ದದ್ದು ಸ್ಪಷ್ಟವಾಗಿತ್ತು. ಇಂದು ಮಾಧ್ಯಮ ತಾಂತ್ರಿಕವಾಗಿ ಅತಿ ಹೆಚ್ಚಿನ ಸಾಧನೆ ಮಾಡಿದೆ. ಅದರಂತೆ ಆಕಾಶವಾಣಿ ಹಾಗೂ ದೂರದರ್ಶನಗಳು ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಆದರೆ ಕಾರ್ಯಕ್ರಮಗಳಲ್ಲಿ ನಾವೀನ್ಯತೆಯ ಕೊರತೆ, ಬಹಳ ವರ್ಷಗಳ ಹಿಂದಿನಿಂದ ಜಾರಿಗೊಳಿಸಿಕೊಂಡು ಬಂದಿರುವ ಕಾರ್ಯಕ್ರಮ ವೇಳಾಪಟ್ಟಿ, ಕಾರ್ಯಕ್ರಮ ವಿನ್ಯಾಸದಲ್ಲಿ ಕಾಲಕ್ಕೆ ತಕ್ಕಂತೆ ಅಗತ್ಯ ಬದಲಾವಣೆಗಳನ್ನು ಮಾಡದೆ ಉಳಿದ ಮಾಧ್ಯಮಗಳಿಗೆ

0: ಕಂಡುಬರುವ ಅಂಶವೆಂದರೆ ಪಕ್ಷಗಳು ತಮ್ಮ ಅಧಿಕಾರಾವಧಿಯ ನಂತರ ಆ ಮಾಧ್ಯಮಗಳಿಗೆ ಸ್ವಾಯತ್ತತೆಯ ಬಗ್ಗೆ ಹೆಚ್ಚು ಪ್ರತಿಪಾದಿಸಿದವು. ಉಳಿದಂತೆ ಎಲ್ಲ ಪಕ್ಷಗಳಿಗೂ ಈ ಮಾಧ್ಯಮಗಳ ಹಿಡಿತದ ಬಗ್ಗೆ, ಅವುಗಳ ಮೂಲಕ ಜನರನ್ನು ತಲುಪುವ ಬಗ್ಗೆ ಉತ್ಸಾಹ ಇದ್ದದ್ದು ಸ್ಪಷ್ಟವಾಗಿತ್ತು. ಇಂದು ಮಾಧ್ಯಮ ತಾಂತ್ರಿಕವಾಗಿ ಅತಿ ಹೆಚ್ಚಿನ ಸಾಧನೆ ಮಾಡಿದೆ. ಅದರಂತೆ ಆಕಾಶವಾಣಿ ಹಾಗೂ ದೂರದರ್ಶನಗಳು ತಾಂತ್ರಿಕತೆಯಲ್ಲಿ ಹಿಂದೆ ಬಿದ್ದಿಲ್ಲ. ಆದರೆ ಕಾರ್ಯಕ್ರಮಗಳಲ್ಲಿ ನಾವೀನ್ಯತೆಯ ಕೊರತೆ, ಬಹಳ ವರ್ಷಗಳ ಹಿಂದಿನಿಂದ ಜಾರಿಗೊಳಿಸಿಕೊಂಡು ಬಂದಿರುವ ಕಾರ್ಯಕ್ರಮ ವೇಳಾಪಟ್ಟಿ, ಕಾರ್ಯಕ್ರಮ ವಿನ್ಯಾಸದಲ್ಲಿ ಕಾಲಕ್ಕೆ ತಕ್ಕಂತೆ ಅಗತ್ಯ ಬದಲಾವಣೆಗಳನ್ನು ಮಾಡದೆ ಉಳಿದ ಮಾಧ್ಯಮಗಳಿಗೆ ಸ್ಪರ್ಧೆಯನ್ನು ನೀಡುವಲ್ಲಿ ವಿಫಲವಾಗಿರುವುದು, ಹೊಸ ನೇಮಕಾತಿಗಳು ಆಗದಿರುವುದು, ಸಿಬ್ಬಂದಿಗಳಿಗೆ ಹೆಚ್ಚಿನ ಆರ್ಥಿಕ ಬೆಂಬಲ ಬಹಳ ವರ್ಷಗಳ ನಂತರ ಸಿಕ್ಕಿರುವುದು, ಆಕಾಶವಾಣಿಯ ಏಕಸ್ವಾಮ್ಯವನ್ನು ನಾಯಿಕೊಡೆಗಳಂತೆ ಹುಟ್ಟಿಕೊಂಡ ಖಾಸಗಿ ಎಫ್ಎಂಗಳು ನುಂಗಿ ಹಾಕಿರುವುದು, ತರಬೇತುಗೊಂಡ ಅಥವಾ ಸೂಕ್ತ ಅರ್ಹತೆಯನ್ನು ಹೊಂದಿರುವ ಸಿಬ್ಬಂದಿಗಳ ಕೊರತೆ, ಬಡ್ತಿ ಮುಂತಾದ ಸವಲತ್ತುಗಳು ಕಾಲಕಾಲಕ್ಕೆ ಸಿಗದಿರುವುದರಿಂದ ಸಿಬ್ಬಂದಿಗಳಲ್ಲಿ ಹೆಚ್ಚುತ್ತಿರುವ ಅಸಹನೆ, ಆಲಸ್ಯ, ನ್ಯಾಯಾಲಯದ ಮುಂದಿರುವ ಅನೇಕ ಪ್ರಕರಣಗಳು, ಅವುಗಳ ಜಂಜಾಟದಲ್ಲಿರುವ ಅಧಿಕಾರಿ ವರ್ಗ, ಬೇರೆ ಬೇರೆ ವಿಭಾಗಗಳ ನಡುವೆ ಹೊಂದಾಣಿಕೆಯ ಕೊರತೆ, ಹೀಗೆ ಮಾಧ್ಯಮದ ಕಾರ್ಯದಕ್ಷತೆ ಕಡಿಮೆಯಾಗುತ್ತಿರಲು ಹತ್ತು ಹಲವು ಕಾರಣಗಳನ್ನು ನೀಡುತ್ತಾ ಹೋಗಬಹುದು. 9 ದಶಕಗಳತ್ತ ಹೆಜ್ಜೆ ಇಡುತ್ತಿರುವ ಆಕಾಶವಾಣಿಯ ಮುಂದಿನ ನಡೆ ಈಗಲೂ ಅಸ್ಪಷ್ಟವಾಗಿದೆ. ಸಿಬ್ಬಂದಿಗಳ ಕೊರತೆ, ಅದಕ್ಕೆ ಪೂರಕವಾಗಿ ನೇಮಕಾತಿ ನಡೆಯದಿರುವುದು, ಇರುವ ಸಿಬ್ಬಂದಿಗಳಿಗೆ ಸರಿಯಾಗಿ ಬಡ್ತಿ ಸಿಗದಿರುವುದು, ಹಿರಿಯ ಅಧಿಕಾರಿಗಳು ಪೂರ್ಣಾವಧಿಯವರಾಗದೆ ನಿವೃತ್ತರಾಗುವುದು, ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತಿರುವ ಅನೇಕ ಪ್ರಕರಣಗಳು, ಹೀಗೆ ಆಕಾಶವಾಣಿಯಲ್ಲಿ ಅನೇಕ ಸಮಸ್ಯೆಗಳಿರುವುದು ಇಂಥ ದೊಡ್ಡ ಮಾಧ್ಯಮದ ಬೆಳವಣಿಗೆಗೆ ಒಂದು ಅಡಚಣೆಯೇ ಸರಿ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ, ಯುದ್ಧಗಳ ಕಾಲದಲ್ಲಿ ದೇಶದ ಆರ್ಥಿಕ ಸಾಮಾಜಿಕ ಪ್ರಗತಿಯಲ್ಲಿ, ಕೃಷಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡು ದೇಶದ ಉದ್ದಗಲಕ್ಕೂ ದೇಶದ ಮೂಲೆ ಮೂಲೆಗಳನ್ನೂ ತಲುಪಿ ಅಭೂತಪೂರ್ವ ಸೇವೆ ಸಲ್ಲಿಸಿದ ಆಕಾಶವಾಣಿ ಈ ಸ್ಥಿತಿಗೆ ಹಂತ ಹಂತವಾಗಿ ಬರುತ್ತಿದ್ದುದು ಗೊತ್ತಿದ್ದು, ಅದರತ್ತ ಅಗತ್ಯ ವೇಳೆಯಲ್ಲಿ ಲಕ್ಷ್ಯ ಕೊಡದೆ ಅದರ ಏಳ್ಗೆಗೆ ನೆರವಾಗುವ ಆಳುವ ಪಕ್ಷಗಳು ಸ್ವಾಯತ್ತತೆಯನ್ನು ನೀಡಲು ಮನಸ್ಸಿಲ್ಲದೆ, ಈ ಮಾಧ್ಯಮದ ಪುನರುಜ್ಜೀವನಕ್ಕೂ ಮನಸ್ಸು ಮಾಡದೆ, ವಿಶ್ವದಲ್ಲೇ ದೊಡ್ಡದಾದ ಮಾಧ್ಯಮ ಜಾಲವೊಂದು ನಿಧಾನವಾಗಿ ಜನರ ಮನಸ್ಸಿನಿಂದ ದೂರವಾಗುತ್ತಿರುವುದರತ್ತ ಕುರುಡುಗಣ್ಣಾಗಲು ಹೇಗೆ ತಾನೇ ಸಾಧ್ಯ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ದೊರಕುವುದು? ಆದರೆ ಆಶಾಕಿರಣವೆಂದರೆ, ಈಗ ನಡೆದಿರುವ ಡಿಜಿಟಲೀಕರಣದಿಂದ ಇದುವರೆಗಿನ ತಾಂತ್ರಿಕ ದೋಷಗಳು ನಿವಾರಣೆಯಾಗಿವೆ, ಸ್ಪಷ್ಟತೆ ಹೆಚ್ಚಿದೆ. ಡಿಟಿಎಚ್ ತಂತ್ರಜ್ಞಾನದಿಂದ ಪ್ರಸಾರಕರು, ಕೇಬಲ್ ನಿರ್ವಾಹಕರ ಅವಕಾಶಗಳು ಹೆಚ್ಚುತ್ತಿವೆ. ದೃಶ್ಯ ಮಾಧ್ಯಮ ಈ ತಂತ್ರಜ್ಞಾನದ ಲಾಭವನ್ನು ಹೇರಳವಾಗಿ ಪಡೆಯಬಹುದಾದ್ದರಿಂದ ರೇಡಿಯೋ ಅದಕ್ಕೆ ಸಿದ್ಧವಾಗಿದೆ. ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಆಕಾಶವಾಣಿಯ ಮೂಲಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರನ್ನು ತಲುಪುವ ಪ್ರಯತ್ನ ಮಾಡಿರುವುದು ನಿಜಕ್ಕೂ ಗಮನಾರ್ಹ. ಹಾಗೂ ಈ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಮಂತ್ರಿಗಳೇ ಭಾಗವಹಿಸುತ್ತಿರುವುದು ಆಕಾಶವಾಣಿಯ ಪುನರುಜ್ಜೀವನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿದೆ. ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಅವರ 2015 ಭಾರತ ಭೇಟಿಯ ಸಂದರ್ಭದಲ್ಲಿ ಈ ಇಬ್ಬರು ವಿಶೇಷ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆಕಾಶವಾಣಿಯ ಸುವರ್ಣ ದಿನಗಳ ನಾಂದಿಗೆ ಮುನ್ಸೂಚನೆಯಾಗಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಇಂದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಸಹಾಯಕ ಇಂಜಿನಿಯರ್ ಧರೇಪ ಶೆಟ್ಟಪ್ಪ ಹಡಪದವರೊಂದಿಗೆ ಸಂದರ್ಶನ.
5: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು

0: ಜೊತೆಗಿದ್ದಾರೆ.
1: ನನ್ನ ಹೆಸರು ಧರ್ಯಪ್ಪ ಶೆಟ್ಟಪ್ಪ ಹಡಪದ್.
0: ತಾವು ಇಂಜಿನಿಯರ್ ಆಗಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಿರಿ.
1: ಎಸ್ ಸರ್.
0: ಯಾವ ವರ್ಷದಲ್ಲಿ ನೀವು ಸೇವೆಗೆ ಜಾಯಿನ್ ಆದ್ರಿ ಸರ್?
1: 1985 ಆಲ್ ಇಂಡಿಯಾ ರೇಡಿಯೋ ಸಂಗ್ಲಿಯಲ್ಲಿ ನಾನು ಜಾಯಿನ್ ಆಗಿದ್ದೆ. ಫಸ್ಟ್ ಅಪಾಯಿಂಟ್ಮೆಂಟ್.
0: ಫಸ್ಟ್ ಅಪಾಯಿಂಟ್ಮೆಂಟ್ ಆ ಕ್ಷಣ ನೆನೆಸ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮ್ಗೆ?
1: ಏಕದಂ ಚೆನ್ನಾಗಿ ಅನ್ನಿಸ್ತೆ. ಇಂಥ ದೊಡ್ಡ ಮೀಡಿಯಾದಲ್ಲಿ ದೇವರ ಕೃಪೆಯಿಂದ, ತಾಯಿ ತಂದೆಯವರ ಕೃಪೆಯಿಂದ ಹಾಗೂ ಹಿರಿಯರ ಗುರುವರ ಪುಣ್ಯದಿಂದ ಇಂಥ ಒಂದು ಮೀಡಿಯಾದಲ್ಲಿ ನಂದು ಶಿಕ್ಷಣ ಆಗ್ಬೇಕು. ನನ್ನ ಜೀವನವೂ ಸಹ ನನ್ನ ಚೆನ್ನಾಗಿ ಅನ್ನಿಸ್ತು. ಅದೇ ಪ್ರತಿಯೊಂದು ಹಿಐಪಿ ರೆಕಾರ್ಡಿಂಗ್, ರನ್ನಿಂಗ್ ಕಾಮೆಂಟ್ರಿ, ಸ್ಟುಡಿಯೋ ರೆಕಾರ್ಡಿಂಗ್, ಆ ಹೇಳಿಯಲ್ಲಿ NEC ಟ್ರಾನ್ಸ್ಮಿಟರ್ ಇತ್ತು ಸಂಗ್ಲಿ ಆಕಾಶವಾಣಿ. ಪ್ಯಾರಲಲ್ ಟು ಗುಲ್ಬರ್ಗಾ ಸೇಮ್ ಪ್ರಾಜೆಕ್ಟ್. ಕಲಬುರಗಿ ಆಕಾಶವಾಣಿ ಹಾಗೂ ಸಂಗ್ಲಿ ಆಕಾಶವಾಣಿ ಸೇಮ್, ಬಟ್ ಕಲಬುರಗಿ ಆಕಾಶವಾಣಿ ಕನ್ನಡ ಬ್ರಾಡ್ಕಾಸ್ಟಿಂಗ್ ಲ್ಯಾಂಗ್ವೇಜ್, ಸಂಗ್ಲಿ ಇಸ್ ಮರಾಠಿ ಲ್ಯಾಂಗ್ವೇಜ್. ನಾವು ಕಲಿತಿದ್ದು ಕನ್ನಡ ಮೀಡಿಯಂ ಅಪ್ ಟು SSC ನಾಗಣಸೂರ್ ಅಂತ ಊರದಲ್ಲಿ, ಅಕ್ಕಲಕೋಟೆ ತಾಲೂಕದಲ್ಲಿ, ಬೌಂಡ್ರಿ ಆಫ್ ಕಲಬುರಗಿ ಅಫಜಲ್ಪುರ್ ಬೌಂಡ್ರಿ, ಅಕ್ಕಲಕೋಟೆ ಬೌಂಡ್ರಿ ಇಸ್ ನಿಯರೆಸ್ಟ್. ಆಮೇಲೆ ನಮ್ದು ಅಪ್ ಟು SSC ಕನ್ನಡ ನಾಗಣಸೂರದಲ್ಲಿ ಜಿಲ್ಲಾ ಪರಿಷತ್ ಕನ್ನಡ ಶಾಲಾ ನಾಗಣಸೂರ್, ಆಮೇಲೆ SG ಪ್ರಚಂಡ ಹೈಸ್ಕೂಲ್ ನಾಗಣಸೂರ್, ಆಫ್ಟರ್ SSC ನಮ್ ಕಡೆ SSC ಎತ್ತರಿಸೆ. ಬಟ್ ಮೇಲೆ ಹೋದ ಬಳಿ ಸೋಲಾಪುರದಲ್ಲಿ ನಮ್ದೆಲ್ಲ ಎಲೆಕ್ಟ್ರಾನಿಕ್ಸ್ ಎಜುಕೇಶನ್ ಆಯ್ತು. ಸಂಗ್ಲಿ ಆಕಾಶವಾಣಿಯಲ್ಲಿ 25/9/1985 ದಲ್ಲಿ ನಾನು ಜಾಯಿನ್ ಆಗಿದ್ದು ಡ್ಯೂಟಿ.
0: ಸರ್, ಈಗ ನಿಮ್ಮ ಎಲೆಕ್ಟ್ರಾನಿಕ್ಸ್ ಏನು ವಿದ್ಯಾಭ್ಯಾಸ ಮಾಡಿದ್ರಲ್ಲ, ಏನು ಡಿಪ್ಲೊಮಾನ ಅಥವಾ BE ನ ತಮ್ಮ?
1: ನಾನು 2 ಇಯರ್ ಡಿಪ್ಲೊಮಾ ITI ಬೇಸ್ ಮೇಗಿಂದು ನಾವು IG ಟೆಕ್ನಿಷಿಯನ್ ಅಂತ ಜಾಯಿನ್ ಆಗಿದ್ದೆ. ಆಮೇಲೆ 3 ವರ್ಷ ನಂತರ ಮುಂಬೈ ಆಕಾಶವಾಣಿಯಲ್ಲಿ ನಂದು ವೆಸ್ಟ್ ಜೋನ್ ಚೀಫ್ ಇಂಜಿನಿಯರ್ ಅಂಡರ್ ನಮ್ದು ಪ್ರಾಜೆಕ್ಟ್ ಅಂಡರ್ ನಮ್ದು ಪ್ರಮೋಷನ್ ಆಯ್ತು. ನಾವು ಪೈಲ ಪ್ರಾಜೆಕ್ಟ್ ಆಕಾಶವಾಣಿ ಹೊಸ ಆಕಾಶವಾಣಿ ತಯಾರು ಮಾಡೋದ್ರಾಗ ನಮ್ದು ಸೆಲೆಕ್ಷನ್ ಆಯ್ತು ರೀ, ಪ್ರಮೋಷನ್. ಫಸ್ಟ್ ಬೀಡ್ ಆಕಾಶವಾಣಿ ಮಹಾರಾಷ್ಟ್ರ, ಸೆಕೆಂಡ್ ಅವಹಾ ಗುಜರಾತ್, ಥರ್ಡ್ ಉಸ್ಮಾನಾಬಾದ್. ಉಸ್ಮಾನಾಬಾದ್ ಆದ ನಂತರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಕೊಟ್ಟು ಇಂಜಿನಿಯರ್ ಅಂತ ಸೋಲಾಪುರ ಆಕಾಶವಾಣಿಯಲ್ಲಿ 11 ವರ್ಷ ಕೆಲಸ ಮಾಡಿದ್ದೆ. 2-3 ಪ್ರಾಜೆಕ್ಟ್ ಅದಾಗ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೇವೆ ಫ್ರಮ್ ಆಂಡ್ ಬಿ ಮಿನಿಸ್ಟರ್ ಸರ್ಟಿಫಿಕೇಟ್ಸ್ ಆಲ್ಸೋ ರಿಸೀವ್ಡ್.
0: ತುಂಬಾ ಸಂತೋಷ ಸರ್. ಈಗ ನೀವು ಮೊಟ್ಟ ಮೊದಲ ಬಾರಿಗೆ ನೀವು ಏನು ಆಕಾಶವಾಣಿಗೆ ಸೇರ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗಳ ಒಂದು ಪ್ರಕ್ರಿಯೆ ಏನಿತ್ತು, ಅವರ ಒಂದು ಸಂತೋಷದ ಕ್ಷಣಗಳು ನೆನಪಿದೆಯೇನೆ?
1: ಎಸ್, ದೇವರ ಕೃಪೆಯಿಂದ, ತಾಯಿ ತಂದೆಯರ ಆಶೀರ್ವಾದ ಹಾಗೂ ಗುರು ಹಿರಿಯರ ಪುಣ್ಯದಿಂದ ಇದೊಂದು ನನಗೆ ಚಾನ್ಸ್ ದೊರಕಿತು. ಆಮೇಲೆ 85 ಇಯರ್ ಹಿಡಿದು VIP ರೆಕಾರ್ಡಿಂಗ್, ರನ್ನಿಂಗ್ ಕಾಮೆಂಟ್ರಿ ಅಂಡ್ ಆಲ್ ಎಜುಕೇಷನ್ ಪ್ರೋಗ್ರಾಮ್, ವುಮೆನ್ಸ್ ಪ್ರೋಗ್ರಾಮ್, ಸಾಹಿತ್ಯ ಸಮ್ಮೇಳನ ಇನ್ ಮರಾಠಿ, ನಾಟ್ಯ ಸಮ್ಮೇಳನ, ಆಲ್ ಟೈಪ್ ಆಫ್
0: ರೆಕಾರ್ಡಿಂಗ್
1: ಮಾಡಿದ್ವಿ.
0: ತುಂಬಾ ಸಂತೋಷ. ಈಗ ನೀವು ಟೆಕ್ನಿಷಿಯನ್ ಆಗಿ, ಆಸ್ ಎ ಟೆಕ್ನಿಷಿಯನ್ ಆಗಿ ನೀವು ಏನು ಸೇವೆಗೆ ಸೇರ್ಕೊಂಡ್ರಲ್ಲ, ಇಷ್ಟು ವರ್ಷಕ್ಕೆ ನಿಮ್ಗೆ ಒಂದು ಪ್ರಮೋಷನ್, ತದನಂತರದ ಒಂದು ಪ್ರಮೋಷನ್ ಸಿಕ್ತು ಸರ್?
1: ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆಫ್ಟರ್ ಟೆಕ್ನಿಷಿಯನ್ ಸೀನಿಯರ್ ಟೆಕ್ನಿಷಿಯನ್ ಅಂತ ಒಂದು ಪೋಸ್ಟ್ ಆಯ್ತು. ಅದು 3.5 ಇಯರ್ಸ್ ಅದ, 18 ಜಾಯಿನ್ ಆದೆ. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡುವಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಇದ್ದವ್ರೆ 4 ರಾಜ್ಯದಾಗ ಅಪ್ರಾಕ್ಸಿಮೇಟ್ಲಿ 300% ಜಾಯಿನ್ ದ ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ಅಲ್ಲಿ ಮೆರಿಟ್ ಮ್ಯಾಗ 9 ಮಂದಿ ಪಾಸ್ ಆಗಿದ್ರು. ನಾ 7th ರ್ಯಾಂಕ್ದಾಗ ದೇವರ ಕೃಪೆಯಿಂದ ನಾ ಪಾಸ್ ಆಗಿ ಸೋಲಾಪುರ ಆಕಾಶವಾಣಿಯಲ್ಲಿ IG ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಂತೇಳಿ ಜಾಯಿನ್ ಆದೆ. ಅಲ್ಲಿ 2-3 ಪ್ರಾಜೆಕ್ಟ್ ಸುದ್ದಿ ಇಂಜಿನಿಯರಿಂಗ್ ಸ್ಟಾಫ್ ಮಾಡಿದೆವು. ನ್ಯಾಷನಲ್ ಅವಾರ್ಡ್ ಸುದ್ದಿ ನಾವೆಲ್ಲರೂ ಕೂಡಿ ತಗೊಂಡಿದ್ದೇವೆ.
0: ಈಗ ನ್ಯಾಷನಲ್ ಅವಾರ್ಡ್ ನಿಮ್ಗೆ ಸಿಗ್ಬೇಕಾದ್ರೆ ಯಾವ ಒಂದು ನಿಮ್ಮ ಸೇವೆಯನ್ನ ಗುರುತಿಸಿ ಅವರು ನ್ಯಾಷನಲ್ ಅವಾರ್ಡ್ ತಮ್ಗೆ ಕೊಟ್ರು ಸರ್?
1: ಒಂದು ಸ್ಪೆಷಲ್ ಪ್ರೊಸೆಸ್ ಫೋನ್ ಇನ್ ಕನ್ಸೋಲ್, ಒಂದು ಇಕ್ವಿಪ್ಮೆಂಟ್ ಇಂಜಿನಿಯರ್ ಕೂಡಿ ನಾವು ತಯಾರು ಮಾಡಿದೆವು. ಆಮೇಲೆ ಕಂಪ್ಯೂಟರೈಸ್ ಸಿಸ್ಟಮ್ ಇನ್ ಆಲ್ ಇಂಡಿಯಾ ರೇಡಿಯೋದ ಬೇಸ್ ಮ್ಯಾಗ ನಾವು ಫಸ್ಟ್ ಸೋಲಾಪುರ ಆಕಾಶವಾಣಿಯಲ್ಲಿ ಮಾಡಿದ್ದೇವೆ. ಹಾರ್ಡ್ ಡಿಸ್ಕ್ ಬೇಸ್ ರೆಕಾರ್ಡಿಂಗ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಸೆಂಟರ್ ಥರ್ಡ್. ಅಪ್ರಾಕ್ಸಿಮೇಟ್ಲಿ ನಾನು ಅನಿಸೋ ಮಟ್ಟಿಗೆ ಆಕಾಶವಾಣಿ ಸೋಲಾಪುರ್ ಆಳೆಗ ನಮ್ಮ ಬಾಸ್ ಕೈಲಾಸ್ ಜಗತಾಪ್ ಸರ್ ಇದ್ರು. ಅವರು ಟೆಕ್ನಿಕಲ್ ಇಸ್ MSc ಫಿಸಿಕ್ಸ್ ಅವ್ರದ್ದು ಇದಾಗಿತ್ತು. ಅವರು ಅಡ್ವಾನ್ಸ್ ಟೆಕ್ನಾಲಜಿ ಇಷ್ಟು ಇದು ಮಾಡೋರು, ನಮ್ಮ ಪುಷಪ್ ಕೊಡೋರು. ಕಂಪ್ಯೂಟರೈಸ್ ಸಿಸ್ಟಮ್ ದೊಡ್ಡ ದೊಡ್ಡ ಸ್ಟೇಷನ್ದವ್ರಿಗೆ ಟ್ರೈ ಮಾಡಲು ಕೊಟ್ಟಿರು, ಬಟ್ ಯಾರು ಟ್ರೈ ಮಾಡಲಿಲ್ಲ. ಸೇಫ್ಟಿ ನಮ್ಮ ಸಮ್ ಸ್ಟೇಷನ್ದಾಗ ನಾವು ಫಸ್ಟ್ ಇನ್ ಇಂಡಿಯಾ ಅವಾರ್ಡ್ ಬಿಸಿದ ಹಾಳ್ಯಾಗ ಪ್ರಾಜೆಕ್ಟ್ಗೆ. ಟೋಟಲ್ ಹ್ಯಾಟ್ರಿಕ್ ಕಂಪ್ಲೀಟೆಡ್ ಇನ್ ಆಲ್ ಇಂಡಿಯಾ ರೇಡಿಯೋ. ನನಗನ್ಸೋ ಮಟ್ಟಿಗೆ ಸೋಲಾಪುರ ಆಕಾಶವಾಣಿ ಆಗಿರ್ಬಹುದು.
0: ಸಂತೋಷ, ತಾವು ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮ ಆಕಾಶವಾಣಿಗೆ ಹೊಸ ಕೇಂದ್ರಗಳ ಒಂದು ಸ್ಥಾಪನೆಗೆ ನೀವು ಕೈ ಜೋಡಿಸಿ ಅದರಲ್ಲಿ ನೀವು ತುಂಬಾ ಸೇವೆಯನ್ನು ಸಲ್ಲಿಸಿದ್ರಿ. ಜೊತೆಗೆ ಒಂದು ಸಾಂಸಾರಿಕ ಜೀವನ ಎಲ್ಲ ಇತ್ತು ಸರ್, ತುಂಬಾ ಸ್ಟೇಷನ್ ಗಳಲ್ಲಿ ಕೆಲಸ ಮಾಡಿದಿರಿ, ತುಂಬಾ ಟ್ರಾನ್ಸ್ಫರ್ಸ್ ತಗೊಂಡಿದ್ದೀರಿ. ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಹೋದಾಗ ವಾತಾವರಣ ಬದಲಾವಣೆ ಆಗತ್ತೆ, ತಿಂಡಿ ಬದಲಾವಣೆ ಆಗತ್ತೆ, ಊಟ ಬದಲಾವಣೆ ಆಗತ್ತೆ, ನೀರು ಬದಲಾವಣೆ ಆಗತ್ತೆ.

0: ಒಂದೊಂದ್ಸಲ ಒಗ್ಗೋದಿಲ್ಲ. ವರ್ಗಾವಣೆ ಅವಧಿಯಲ್ಲಿ ಯಾವ ತರದ ನೀವು ಸಮಸ್ಯೆಗಳನ್ನು ಎದುರಿಸಿದಿರಿ, ಹೇಗೆ ಅದನ್ನು ನಿಭಾಯಿಸಿದಿರಿ?
1: ಫ್ರಮ್ 85 to 91 ಬ್ಯಾಚುಲರ್ ನಾವು ಇದ್ದೇವ್ರಿ. ಆಫ್ಟರ್ 91 ಮೇದಾಗ ನಿನ್ನೆ ನಮ್ದು ಲಗ್ನದ ವಾಡದೇವ್ ಸರ್.
0: ತುಂಬಾ ಸರಳ. ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಹಾಡನ್ನ ನೀವು ಸಮರ್ಪಣೆ ಮಾಡಬೇಕು, ಯಾವ ಹಾಡನ್ನ ಅವ್ರು ಕೇಳಿಸಕ್ ಇಷ್ಟಪಡ್ತೀರಿ ಸರ್?
1: ರಾಘವೇಂದ್ರ ಸ್ವಾಮಿಯದು ಮತ್ತು ಬಸವಲಿಂಗ ಸ್ವಾಮಿಯದು ಭಕ್ತಿ ಗೀತೆ ಹಚ್ಚಿದ್ರೆ ನಡೀತದೆ.
0: ಆಯ್ತಾಯ್ತು, ಈಗ ಈ ಒಂದು ಹಾಡನ್ನ ಕೇಳಿಸೋಣ.
1: ಟೀಕಾ ಟೀಕಾ.

0: ಹಾಡಿನ ನಂತರ ಆಕಾಶ್ ಬುಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಒಂದು ಸೇವಾ ಅವಧಿಯಲ್ಲಿ ನೀವು ಪ್ರಾಜೆಕ್ಟ್ ಅಲ್ಲಿ ಕೆಲವೊಂದು ಕೇಂದ್ರಗಳ ಸ್ಥಾಪನೆಗೆ ನೀವು ಕೈ ಜೋಡಿಸಿ ಸಹಿಸಿಕೊಂಡಿದ್ದೀರಿ. ಏನೇನು ಪ್ರಾಜೆಕ್ಟ್ಸ್ ನೀವು ನಿಮ್ಮ ಸೇವೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀರಿ ಸರ್?
1: ಒಂದು ರೂಮ್ದಿಂದ ಮತ್ತೊಂದು ರೂಮ್ ಆಡಿಯೋ ಕೇಬಲ್ಸ್ ಪೈಲ ನಾವು ರೂಟ್ ಮಾಡ್ತೇವೆ.
0: ಹೌದು,
1: ಅದಕ್ಕೆ ನಂಬರಿಂಗ್ ಮಾಡೋದು ಫ್ರಾಮ್ ಟು ಅಲ್ಲಿ ಕನ್ಸೋಲ್ ಅಂಡರ್ ಟಾಕ್ ಬ್ಲಾಕ್ ಅಂತ ಇರ್ತದ, ಅಲ್ಲಿ ಸ್ವಲ್ಪ ಮಾಡ್ಕೋತ ಕುಂಡ್ರೋದು. ರೆಕಾರ್ಡಿಂಗ್ ಸ್ಟುಡಿಯೋ, ಟಾಕ್ ಸ್ಟುಡಿಯೋ, ಮಾಣಿ ಮ್ಯೂಸಿಕ್ ಸ್ಟುಡಿಯೋ, ಹಿಂಗ ಮಲ್ಟಿಪರ್ಪಸ್ ಸ್ಟುಡಿಯೋ, ಮ್ಯೂಸಿಕ್ ಸ್ಟುಡಿಯೋ, ಇದೆಲ್ಲ ಔಟ್ಪುಟ್ ಥ್ರೋ ಕಂಟ್ರೋಲ್
0: ಸ್ಥಾಪನೆ ಮಾಡಿದ್ದು. ಯಾವ ಕೇಂದ್ರಗಳಲ್ಲಿ ನೀವು ಮಾಡಿದಿರಿ ಸರ್ ಸ್ಥಾಪನೆ ಮೊಟ್ಟ ಮೊದಲ ಬಾರಿಗೆ?
1: ಮೊಟ್ಟ ಮೊದಲ ಬಾರಿಗೆ ಬೀಡ್, ಅದು ಮಹಾರಾಷ್ಟ್ರದಲ್ಲಿ ಬರೋದು.
0: ನಂತರ
1: ಆಮೇಲೆ ಗುಜರಾತದಲ್ಲಿ ಅವಾ ಅಂತ, ಥರ್ಡ್ ಉಸ್ಮಾನಾಬಾದ್. ಓನ್ಲಿ 3 ಪ್ರಾಜೆಕ್ಟ್ ಕಂಪ್ಲೀಟೆಡ್. ಆಮೇಲೆ ನಾ ಎಕ್ಸಾಮ್ ಕೊಟ್ಟು ಇಂಜಿನಿಯರ್ ಅಂತೇಳಿ ಸೋಲಾಪುರ ಆಕಾಶವಾಣಿಗೆ ಬಂದೆ. ಅವ ರನ್ನಿಂಗ್ ದ ಸ್ಟೇಷನ್, ಎಲ್ಲ ಸ್ಟುಡಿಯೋ ಕಾರ್ಯಕ್ರಮಗಳು ರೆಕಾರ್ಡ್ ಇರೋದು, ಎಲ್ಲ ಇದು ಮಾಡೋದು. ಅಲ್ಲಿ ಒಂದು 2-3 ಪ್ರಾಜೆಕ್ಟ್ ಮಾಡಿ ಅಲ್ಲಿ ಸೋಲಾಪುರ ಆಕಾಶವಾಣಿಯಲ್ಲಿ ನಾವು ಪ್ರಾಜೆಕ್ಟ್ ಮಾಡಿದೆವು. ಆಮೇಲೆ 2005 ನಂದು ಸೇಮ್ ಪೋಸ್ಟ್ ಆಫ್ಟರ್ 11 ಕಂಪ್ಲೀಟೆಡ್ ಇನ್ ಆಲ್ ಇಂಡಿಯಾ ರೇಡಿಯೋ ಸೋಲಾಪುರ್. ಕಂಪ್ಲೀಟೆಡ್ ಮಾಡಿದ ಬಳಿಕ ನಾವು ಇದಕ್ಕೆ ಹೋಗಿದ್ರಿ ಕೊಲ್ಲಾಪುರಕ್ಕೆ ಸೇಮ್ ಪೋಸ್ಟ್. ಅಲ್ಲಿ 20 ನಂದು ಡ್ಯೂಟಿ ಆಗಿ 2025 ಲಾಸ್ಟ್ ಮಂತ್
0: ವರ್ಷ ಆಯ್ತು.
1: ಕರೆಕ್ಟ್ ಆಗಿ 1 ವರ್ಷ ಕಂಪ್ಲೀಟ್
0: ಆಯ್ತ್ರಿ ಸೇವೆ. ಸರ್, ನೀವೆಲ್ಲ ಈಗ ಅನಲಾಗ್ ಏನು ಸಿಸ್ಟಮ್ ಇದ್ದಿದ್ದನ್ನ ಡಿಜಿಟಲ್ ಮಾಡಿದ್ರಲ್ಲ, ಮಾರ್ಪಾಟ್ ಆಯ್ತಲ್ಲ ಅನಲಾಗ್ ಸಿಸ್ಟಮ್ ಇಂದ ಡಿಜಿಟಲ್, ತಾಂತ್ರಿಕವಾಗಿ ತುಂಬಾ ಸವಾಲುಗಳು ಇರ್ತವೆ. ಹೇಗೆ ಹೆದರಿಸಿದ್ರೆ ಸರ್ ಆ ಒಂದು ತಾಂತ್ರಿಕ ಸವಾಲುಗಳನ್ನ?
1: ಮ್ಯಾಗ್ನೆಟಿಕ್ ಟೇಪ್ ರೆಕಾರ್ಡಿಂಗ್ ಆಯ್ತು.
0: ಹೌದು,
1: ಐಜೆ ಸ್ಪೂಲ್ ಟೈಪ್, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ರಬ್ಬರ್ ರಿಬ್ಬನ್. ಮ್ಯಾಗ್ನೆಟಿಕ್ ರಿಬ್ಬನ್ ದಾಗ ರೆಕಾರ್ಡಿಂಗ್ ಆಗ್ತಿತ್ತು.
0: ಎಲ್ಲ ಟೇಪ್
1: ಟೇಪ್ ಟೇಪ್. ಆಗ ಕನ್ಸೋಲ್ ಟೇಪ್ ರೆಕಾರ್ಡ್ ಸಿಟಿಆರ್ ಅಂತ ಇಕ್ವಿಪ್ಮೆಂಟ್ ಆಲ್ ಓವರ್ ಇಂಡಿಯಾ ಸೇಮ್ ಸೇಮ್ ಇಕ್ವಿಪ್ಮೆಂಟ್ ಆಲ್ ಆಕಾಶವಾಣಿ. ಅದ್ರದ್ದು ಕಂಪ್ಲೀಟ್ಸ್ ಏನು ಅಲಗತ್ತು 10 ಆಫ್ಟರ್ 10 ಅವು ಕ್ವಾಲಿಟಿ ಡಿಸ್ಟರ್ಬ್ ಆಯಿತು. ರೆಕಾರ್ಡಿಂಗ್ ಹೆಡ್, ಪ್ಲೇಬ್ಯಾಕ್ ಹೆಡ್, ಅವು ಇಕ್ವಿಪ್ಮೆಂಟ್ ಕಾಸ್ಟ್ಲಿ, ಬಟ್ ಈಸಿಲಿ ಅವೈಲೇಬಲ್ ಸಿಗ್ತೈತಿಲ್ಲ. ಅದರಿಂದ ನಾವು ಸೋಲಾಪುರ ಶಿವನಿದಾಗ ಏನು ನಮ್ಮ ಬಾಸ್ ಇದ್ರು ಪೈಲ, ಡಿಜಿಟಲ್ ಕಂಪ್ಯೂಟರ್ ಹಾರ್ಡ್ ಬೇಸ್ಡ್ ರೆಕಾರ್ಡಿಂಗ್ ಆಲ್ ಓವರ್ ಇಂಡಿಯಾದಾಗ ಪದಾರ್ಪಣೆ ಕೆಲಸ ಮಾಡಿದೆವು. ಸಕ್ಸಸ್ ಮಾಡಿದೆ, ಒಂದು ಏನ್ ಆನಂದ ಅದ ನನ್ನ ಕೈಯಿಂದ. ಆಕಾಶವಾಣಿ ತಯಾರು, ಇದೊಂದು
0: ಒಂದು ಕೇಂದ್ರ ಸ್ಥಾಪನೆ
1: ಸ್ಥಾಪನೆ ಆಯ್ತು. ಇದೊಂದು ನನ್ನ ಲೈಫ್ದಾಗ ಒಂದು ಹೆಮ್ಮೆ ವಿಷಯ.
0: ತುಂಬಾ ಸಂತೋಷ ಸರ್, ನಿಮ್ಮ ಸಂತೋಷ ಹೀಗೆ ಇರ್ಲಿ. ನೀವು ಇನ್ನು ಸುಮಾರು ವರ್ಷಗಳ ಕಾಲ ಸಂತೋಷವಾಗಿ ಖುಷಿಯಾಗಿರ್ರಿ. ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರ. ನಿಮ್ ತರ ಇನ್ನು ಹಲವಾರು ಇಂಜಿನಿಯರ್ಗಳು ನಮ್ಮ ಆಕಾಶವಾಣಿಗೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ. ನಿಮ್ಮ ಒಂದು ಹಾದಿಯನ್ನು ಅವರು ಬರ್ತಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನೀವು ಉತ್ತಮವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀರಾ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ.
2: ಥ್ಯಾಂಕ್ ಯು ಸರ್. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಕಾಶವಾಣಿಯ ನಿವೃತ್ತ ಸಹಾಯಕ ಇಂಜಿನಿಯರ್ ಧರೆಪ್ಪ ಶೆಟ್ಟಪ್ಪ ಹಡಪದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕೆವಿ ಕೃಷ್ಣಪ್ಪ. ಇದುವರೆಗೆ ಆಕಾಶವಾಣಿಯ 90ರ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದಿರಿ.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿ.
2: ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಭಾರವಿದೆಂದು ನಿಟ್ಟುಸಿರ ಬಿಡುವೆ. ಅಷ್ಟದಿಗ್ಗಜವೇ ನೀನ್ ಆದಿಶೇಷನೆ, ನೀನು ಕಷ್ಟ ಭಾರವಿದೆಂದು ನಿಟ್ಟುಸಿರ ಬಿಡುವೆ. ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ.

ಭೂಮಿಯನ್ನ ದಿಕ್ಕುಗಳಲ್ಲಿ ದಿಗ್ಗಜಗಳು, ಹಾಗೆ ಕೆಳಗೆ ಆದಿಶೇಷ ಹೊತ್ತಿರುವ ಹಾಗೆ ತನ್ನದು ಬಹುಭಾರದ ಬದುಕು ಎಂದು ನಿಟ್ಟುಸಿರು ಬಿಡುವುದು ಸರಿಯಲ್ಲ. ಬದುಕಿನಲ್ಲಿ ಎಷ್ಟು ಸಾಫಲ್ಯ ದೊರಕುತ್ತದೋ ಅಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕೇ ಹೊರತು ಚಿಂತೆ ಪಡಬಾರದು. ಅಂದರೆ ಈ ಬದುಕು ಅನ್ನೋದು ತುಂಬ ಭಾರವಾಗಿ ಬಿಟ್ಟಿದೆ, ಇದನ್ನು ನಾನು ನಿಭಾಯಿಸಲಾರೆ, ಇದರ ಜೊತೆಗೆ ನಾನು ಏಗಲಾರೆ, ಇಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲಾರೆ ಎನ್ನುವ ಅಳುಕು ನಮಗೆ ಬಂದುಬಿಟ್ಟಾಗ ಪ್ರಾಯಶಃ ನಮ್ಮಲ್ಲಿರುವ ಸಾಮರ್ಥ್ಯವೂ ಕುಂಠಿತವಾಗಿಬಿಡುತ್ತೆ. ಬದುಕಿನಲ್ಲಿ ಬೇಕಾಗಿರೋದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಅಂದರೆ ತಾನು ಇದನ್ನು ನಿಭಾಯಿಸಬಲ್ಲೆ ಎನ್ನುವ ಒಂದು ಪ್ರಜ್ಞೆ. ಹಾಗಂದ ತಕ್ಷಣ ನಾವು ಹಿಂದೆಯೇ ವಿವೇಚನೆ ಮಾಡಿದ ಹಾಗೆ ನಾನು ಏನೆಲ್ಲವನ್ನೂ ಸಾಧಿಸಿಬಿಡ್ತೀನಿ ಅನ್ನುವಂತಹ ಮೊಂಡು ಧೈರ್ಯವೂ ಸರಿಯಲ್ಲ. ಆದರೆ ಪ್ರಪಂಚ ಇರೋದೇ ನನ್ನನ್ನು ಹಿಂಸೆ ಮಾಡೋದಕ್ಕೆ, ನನ್ನನ್ನು ಘಾಸಿ ಪಡಿಸೋದಕ್ಕೆ, ನಾನು ಅದನ್ನು ಎದುರಿಸಲಾರೆ ಅನ್ನುವ ರೀತಿ ಸಪ್ಪೆ ಮೋರೆ ಮಾಡಿಕೊಳ್ಳೋದು ಸರಿಯಲ್ಲ. ಪ್ರಯತ್ನಶೀಲತೆ ಅನ್ನೋದು ಹೇಗಿರಬೇಕು ಅಂದರೆ, ಪ್ರಯತ್ನದಿಂದ ಉಂಟಾಗಬಹುದಾದ ಫಲದ ಬಗೆಗಿನ ಅರಿವು, ಪ್ರಯತ್ನವನ್ನು ಮೀರಿದ ಸೋಲಿನ ಎಚ್ಚರ, ಇವೆರಡೂ ಇದ್ದಾಗ ಮಾತ್ರ ಬದುಕು ನಮಗೆ ಸುಲಭವಾಗುತ್ತೆ ಅಥವಾ ನಿರಾಳವಾಗುತ್ತೆ. ಇಲ್ಲೇ ಇದ್ರೆ ಏನಾಗುತ್ತೆ ಅಂತಂದರೆ ಬದುಕು ಭಾರ ಅಂತ ಅನ್ನಿಸ್ಬಿಟ್ರೆ ಭಾರವಿಲ್ಲದ್ದು ಕೂಡ ಭಾರವಾಗಿ ಕಾಣಿಸುತ್ತೆ. ಯಾಕೆಂದರೆ ಭಾರ ಅನ್ನೋದು, ಹಗುರ ಅನ್ನೋದು ಒಂದು ಮನೋಭಾವವೇ ಮುಖ್ಯವಾಗಿ ಹೊರತು ವಸ್ತುವಿನ ಮೇಲೆ ಅದು ಅವಲಂಬಿಸಿಲ್ಲ. ನಾನು ಈ ಕೆಲಸ ಮಾಡಲಾರೆ ಅಂದರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಮಾಡಲಾರೆ ಅನ್ನೋದು ಬಂದುಬಿಟ್ರೆ ಮಾಡಬಹುದಾದ ಕೆಲಸವೂ ಭಾರವಾಗಿ ಕಾಣುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ನಾನು ಇದನ್ನು ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ಇದ್ದಾಗ, ನಮ್ಮ ಅಳತೆಯನ್ನು ಸ್ವಲ್ಪ ಮೀರಿದರೂ ಕೂಡ ನಾವು ಅದನ್ನು ಮಾಡಿ ನಿಭಾಯಿಸುವಂತಹ ಛಾತಿ ಉಂಟಾಗುತ್ತೆ. ಅದರಿಂದ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಈ ಆತ್ಮವಿಶ್ವಾಸ, ಆತ್ಮಬಲದ ಬಗೆಗಿನ ನಂಬಿಕೆ.

ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಇಲ್ಲದೆಯು ಮಿಲ್ಲ ನಿನಗಾ ಹೊರೆಯ ಪಾಲು. ಎಲ್ಲ ಕಂ ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಇಲ್ಲದೆಯು ಮಿಲ್ಲ ನಿನಗಾ ಹೊರೆಯ ಪಾಲು. ಸಲ್ಲಿಸಾದನಿತ ಮಿಕ್ಕುದು ಪಾಲಿಗನ ಪಾಡು, ವಲ್ಲನವನ್ ಅರೆನಚ್ಚ ಮಂಕುತಿಮ್ಮ. ಸಲ್ಲಿಸಾದನಿತ ಮಿಕ್ಕುದು ಪಾಲಿಗನ ಪಾಡು, ವಲ್ಲನವನ್ ಅರೆನಚ್ಚ ಮಂಕುತಿಮ್ಮ.

0: ಬದುಕಿನ ಎಲ್ಲ ಕಾರ್ಯಗಳಿಗೂ ಯಾವೊಬ್ಬ ವ್ಯಕ್ತಿಯೂ ಪೂರ್ಣ ಹೊಣೆಗಾರನಲ್ಲ. ಎಲ್ಲರೂ ಎಲ್ಲದರಲ್ಲೂ ಪಾಲುದಾರರು. ಎಲ್ಲದರಲ್ಲೂ ತನ್ನ ಕೈಲಾದ ಮಟ್ಟಿಗೆ ಕರ್ತವ್ಯ ನಿರ್ವಹಿಸಿ ಮಿಕ್ಕುದನ್ನು ದೇವರಿಗೆ ಬಿಡಬೇಕು. ಅರ್ಧ ನಂಬಿಕೆ ಸರಿಯಲ್ಲ. ಈ ಭಕ್ತಿಯ ಬಗೆಗಿನ ವಿವೇಚನೆ ಹಿಂದಿನ ಒಂದು ಪದ್ಯದಲ್ಲಿಯೂ ಬಂದಿದೆ. ಬದುಕು ಅನ್ನೋದು ಒಬ್ಬ ವ್ಯಕ್ತಿಯಿಂದ ನಿರ್ಮಾಣವಾಗತಕ್ಕಂಥದ್ದಲ್ಲ. ಏಕೆಂದರೆ ವ್ಯಕ್ತಿ ರೂಪುಗೊಂಡಿರುವುದೇ ಒಂದು ಕುಟುಂಬದಲ್ಲಿ, ಒಂದು ಸಮಾಜದಲ್ಲಿ. ಎರಡು ದೇಹಗಳ ಮಿಲನದಿಂದ ಒಬ್ಬ ವ್ಯಕ್ತಿ ಉಂಟಾಗುವುದು. ಅಂದರೆ ವ್ಯಕ್ತಿ ಅನ್ನೋದಕ್ಕೆ ತನ್ನದೇ ಪರಿಮಿತವಾದ, ಸೀಮಿತವಾದ ಅಸ್ತಿತ್ವ ಇಲ್ಲ. ಹುಟ್ಟಿದ ಕ್ಷಣದಿಂದಲೇ ಸಾಯುವ ಕ್ಷಣದವರೆಗೂ ಒಬ್ಬ ವ್ಯಕ್ತಿ ಸುತ್ತಮುತ್ತಲ ಅನೇಕ ವ್ಯಕ್ತಿಗಳ ಮೇಲೆ, ಸಮಾಜದ ಮೇಲೆ, ಹಾಗೇಕೆ ಒಟ್ಟು ಪ್ರಕೃತಿಯ ಮೇಲೆ ಅವನು ಅವಲಂಬಿಸಬೇಕಾಗತ್ತೆ. ಹಾಗಾಗಿ ತನ್ನ ಒಬ್ಬ ವ್ಯಕ್ತಿಯ ಬದುಕು ಅದನ್ನು ನಿಯಂತ್ರಿಸ್ತಕ್ಕಂಥ ಅಥವಾ ಅದರ ಮೇಲೆ ಪ್ರಭಾವ ಬೀರತಕ್ಕಂತಹ ಶಕ್ತಿಗಳು ಅಪಾರವಾಗಿರುವಾಗ ನಾನೇ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸ್ತೀನಿ ಅನ್ನುವ ಹೊಣೆಗಾರಿಕೆ ಹೊರತೋದೂ ಸರಿಯಲ್ಲ. ಮತ್ತು ಎಷ್ಟೋ ಸಲ ನಮ್ಮ ಕಾರ್ಯಗಳು ಪಾಲುದಾರಿಕೆಯಿಂದ ನಡೆಯಬೇಕಾಗಿರ್ತಕ್ಕಂತಹದ್ದು. ಅಂದರೆ ನಮಗೆ ನಮ್ಮದೇ ಆದಂತಹ ಮಿಕ್ಕನಾದದ್ರಿಂದ, ಮಿಕ್ಕವರಿಂದ ಹೊರತಾದ ಬದುಕು ಅನ್ನೋದು ಇಲ್ಲ. ಹಾಗಾಗಿ ನಾವು ಎಲ್ಲದರಲ್ಲಿಯೂ ಪಾಲುದಾರರು. ಈ ಕೆಲಸ ಅಂದರೆ ಬದುಕಿನ ಕೆಲಸ ಎಲ್ಲರೂ ಸೇರಿ ಮಾಡಿದಾಗ ಎಲ್ಲರಿಗೂ ಈ ಕೆಲಸ ಹಗುರವಾಗ್ತಾ ಹೋಗುತ್ತೆ. ಯಾಕೆಂದರೆ ಒಬ್ಬೊಬ್ಬನೇ ಇದು ನನ್ನ ಕೆಲಸ ನನ್ನ ಕೆಲಸ ಅಂತ ಅಂದ್ಕೊಂಡು ಹೋದರೆ ಆಗ ಎಲ್ಲರಿಗೂ ಭಾರ ಅನ್ನೋದು ಕಾಣಿಸ್ಬಹುದು, ಎಲ್ಲರಿಗೂ ನಿರಾಶೆ ಅನ್ನೋದು ಕಾಣಿಸ್ಬಹುದು. ಅಂದರೆ ಇದೊಂದು ಸಾಮೂಹಿಕ ಪ್ರಯತ್ನ. ಯಾವುದನ್ನು ನಾವು ಆಟದಲ್ಲಿ ಟೀಮ್ ವರ್ಕ್ ಅಂತ ಕರೀತೇವೋ, ಗೆಲುವು ಸೋಲುಗಳು ಉಂಟಾಗಬೇಕಾದ್ರೆ ಒಂದು ಗುಂಪಿನ ಪ್ರಯತ್ನ ಆಗಬೇಕೇ ಹೊರತು ಒಬ್ಬ ವ್ಯಕ್ತಿಯ ಪ್ರಯತ್ನ ಆಗೋದಿಲ್ಲ. ಹಾಗೆ ನೋಡಿದ್ರೆ ಒಬ್ಬ ವ್ಯಕ್ತಿಯ ಪ್ರಯತ್ನಕ್ಕೆ ಬೆಲೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟೋ ಸಲ ಒಬ್ಬ ವ್ಯಕ್ತಿಯ ವಿಶೇಷ ಪ್ರಯತ್ನದ ಕಾರಣದಿಂದಾಗಿ ಒಟ್ಟು ಗುಂಪಿನ ಸೋಲು ಗೆಲುವುಗಳು ನಿರ್ಧಾರ ಆಗಬಹುದು. ಆ ಕಾರಣದಿಂದ ನಾವು ಸಂಪೂರ್ಣವಾಗಿ ಇದಕ್ಕೆ ನಾನು ಜವಾಬ್ದಾರ ಅಂತಲೂ ಭಾವಿಸಬಾರದು, ಅಥವಾ ಇದು ನನಗೆ ಸಂಬಂಧಪಟ್ಟದ್ದೇ ಇಲ್ಲ ಅಂತಲೂ ಭಾವಿಸಬಾರದು. ತನಗೆ ಎಷ್ಟು ಸಾಧ್ಯವೋ ಅಷ್ಟು ಕರ್ತವ್ಯವನ್ನು ನಿರ್ವಹಿಸಿ, ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಿ ಮಿಕ್ಕನಾದದ್ದನ್ನು ಡಿ ವಿ ಜಿಯವರು ದೇವರಿಗೆ ಬಿಡಬೇಕು ಅಂತ ಹೇಳ್ತಾರೆ. ಮಿಕ್ಕನಾದದ್ದನ್ನು ನಾವು ಯೋಚನೆ ಮಾಡಬಾರ್ದು ಅಷ್ಟೇ. ದೇವರು ನಿಧಾನೋ ಬಿಡ್ತಾನೋ ಅಥವಾ ಅದು ಬೇರೆ ಪ್ರಶ್ನೆ.
1: ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:12.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ

0: ಮಾಡಕ್ಕಾಗತ್ತಾ?
1: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದ್ ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: 8th, 9th, 10th, 1st PUC ಮತ್ತು 2nd PUC ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯನೂ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
5: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ಕನ್ನಡದ ಹಬ್ಬ
9: ಸಂಕಲ್ಪವೇ ಗೆಲುವು,
10: ಒಂಥರ ಖುಷಿ ಆಗ್ತಾ ಇದೆ.
8: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17th ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
11: ಕನ್ನಡ ಬೇಕಾವೇರಿ
10: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
8: ಪ್ರಸಾರದ ಸಮಯ May 24 ಭಾನುವಾರದಂದು ಬೆಳಗ್ಗೆ 9:05.
10: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
8: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 100.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ 9:05.
12: ಕನ್ನಡ ನಾಡಿನ ಈ ನೆಲ,
8: ಇದು ಕನ್ನಡದ ಹಬ್ಬ.
13: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
8: ಆಕಾಶವಾಣಿ ವಂದೇ ಮಾತರಂ, 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ,
14: ಶ್ರೋತೃಗಳೇ ನಮಸ್ಕಾರ.
0: ಇವತ್ತಿನ

0: ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ನಾಗರಾಜು ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ನಾಗರಾಜು ಅವರೇ.
1: ಜೈ ಹಿಂದ್ ಮೇಡಮ್. ಕಸಂ ಪೆರಡ್ ಅಂತ ನಡೆಯುತ್ತೆ ಮೇಡಮ್, ಸತ್ಯ ಪೆರಡ್ ಅಂತೀವಿ ನಾವು. ಅವಾಗ ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್, ನಾವು ಅದು ಖುಷಿ ಪ್ರಮಾಣ ವಚನ ಮಾಡುತ್ತೆ ಮೇಡಮ್. ಅವಾಗ ನಮ್ಗೆ ಓಜಿ ಯೂನಿಫಾರ್ಮ್ ಸಿಗುತ್ತೆ, ಅಲ್ಲಿವರೆಗೂ ಮಸರಿ ಯೂನಿಫಾರ್ಮ್ ಆಕಾಶ್ ಕಲರ್ ಇರುತ್ತೆ, ಈಗೆಲ್ಲ ಕಾಕಿ ಬಂದಿದೆ. ನಾವು ಇರಬೇಕಾದ್ರೆ ಮಸರಿ ಮೇಡಮ್, ಅದು ಬ್ರಿಟಿಷ್ ಕ್ಲೋತ್ ಮೇಡಮ್. ಅದು
0: ಯೂನಿಫಾರ್ಮ್
1: ಹಾಕೋದು, ಆಮೇಲೆ ನನ್ಗೆ ಕ್ಯಾಪು ಎಲ್ಲ ತುಂಬಾ ಖುಷಿಯಾಗಿ ಯೂನಿಫಾರ್ಮ್ ಹಾಕಿ ಅಲ್ಲಿಂದ ಪೆರೇಡ್ ನಡೆಯುತ್ತೆ ಮೇಡಮ್. ಆ ಪೆರೇಡ್ ಅಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ದೇಶದ್ರೋಹಿ ಉಪ್ಪಿನ ಋಣ ತೀರಿಸ್ತೀನಿ, ದೇಶದ್ರೋಹಿ ಕೆಲಸ ಏನೂ ಮಾಡಲ್ಲ, ಹಂಗೆ ನಾವು ಸತ್ಯ ಮಾಡಬೇಕು. ಅದಾದ್ಮೇಲೆ ಪಾಸಿಂಗ್ ಔಟ್ ಪೆರೇಡ್ ಅಂತ, ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್. ಅದು ಪಾಸಿಂಗ್ ಔಟ್ ಪೆರೇಡ್ ಮೇನ್ ರೋಡ್ ಇಂದ ಸ್ಲೋ ಮಾರ್ಚ್ ಅಲ್ಲಿ ಹೋಗ್ತೀವಿ, ಗೇಟ್ ಇಂದ ಆಚೆ ಕಡೆ ಹೋಗ್ತೀವಿ. ಗೇಟ್ ಇಂದ ಆಚೆ ಕಡೆ ನಮ್ಗೇನೋ ರೆಕ್ಕೆ ಬಂದಷ್ಟು ಖುಷಿ.
0: ಅದ್ರ ಮೊದಲೇ ಗೇಟ್ ಇಂದ ಹೊರಗೆ ಹೋಗಿರಲ್ಲ?
1: ಇಲ್ಲ ಮೇಡಮ್, ಔಟ್ ಪಾಸ್ ಅಂತ ಇರೋದು ಮೇಡಮ್, ಸಾಟರ್ಡೆ ಸಂಡೆ ಏನಾದ್ರು ಕೆಲಸ ಇದ್ರೆ ಇಲ್ಲೇ ಮಾಡ್ಕೊಂಡಿರೋಣ. ನಾನು ಹೋಗ್ಲೇ ಇಲ್ಲ ಮೇಡಮ್, ಭಾನುವಾರ ಅಂತ ದೊಡ್ಡ ಕೆಲಸ ಇರ್ತೈತಿ ನಮ್ಗೆ. ನಮ್ಮ ವೆಲಿಂಗ್ಟನ್ ಬ್ಯಾರೆಕ್ಸ್ ಮೇಡಮ್ ಮರದ್ದು ಮೇಡಮ್, ಎಲ್ಲೂ ಒಂದ್ ಇಂಚ್ ಕಬ್ಬಿಣ ಇಲ್ಲ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅದರಲ್ಲಿ ಎಲ್ಲ ತ್ಯಾಗದ ಮರಗಳು, ಅದನ್ನ ಬಾಟ್ಲು ಹೊಡಿಬೇಕು ಮೇಡಮ್, ಹೊಡೆದು ಮಿಳುಗಿಸಬೇಕು. ಬಂದು ಇನ್ಸ್ಪೆಕ್ಷನ್ ಮಾಡ್ತಾನೆ, ಚೆನ್ನಾಗಿದ್ರೆ ಮಾತ್ರ ಓಕೆ ನಾಳೆ ಬೆಳಗ್ಗೆ ಇರುತ್ತೆ, ಇಲ್ಲ ಅಂದ್ರೆ ಮತ್ತೆ ಪನಿಷ್ಮೆಂಟ್ ಇಲ್ಲ. ಸೊ ಎಲ್ರಿಗೂ 35 ಜನಕ್ಕೆ ಹಂಚ್ಕೊಟ್ಬಿಡೋರು ಬಾಟ್ಲು ತಗೊಂಡು ಹೊಡಿಯೋದಿಂಗೆ. ಪಾಲಿಶ್ ಒಳ್ಳೆ ಶೈನಿಂಗ್ ಬರೋದು ಮೇಡಮ್, ಅದಕ್ಕೆ ಅಂತ ಒಂದು ಎಲೆ ಇರೋದು, ಆ ಎಲೆ ಕಿತ್ಕೊಂಡ್ ಬರೋಕೆ ಅಲ್ಲಿ ಕಾಡ್ಗೆ ಹೋಗ್ತಾ ಇದ್ವಿ ನಾವು. ಇವಾಗ ನನ್ಗೆ ಇಲ್ಲಿ ಕೆಲಸ ಮಾಡಿದ ಅಭ್ಯಾಸ, ಒರೆ ಚೆನ್ನಾಗಿ ಕಟ್ತಾ ಇದ್ದೆ ನಾನು, ತಲೆ ಮೇಲೆ ಇಟ್ಕೊಂಡ್ ಬಂದ್ರೆ ಎಲ್ಲ ಇಡೀ ಕಂಪನಿನೇ ಯೂಸ್ ಮಾಡೋದು
0: ಮೇಡಮ್,
1: ಅಷ್ಟು ತಂದ್ಬಿಡ್ತಾ ಇದೆ. ಅಲ್ಲಿ ನಮ್ಮ ಸೆಂಟ್ರಲ್ಲಿ ಉಲಜಾಬಾದ್ ಕಂಪನಿ ಅಂತ, ಕರ್ನಾಟಕ ಕಂಪನಿ, ಕೊಚ್ಚಿನ್ ಕಂಪನಿ, ಇದೆಲ್ಲ ಹಿಸ್ಟಾರಿಕಲ್ ಹೆಸರು ಮೇಡಮ್. ಕೊಚ್ಚಿನ್ ಇದೆ, ಕರ್ನಾಟಕ ಕಂಪನಿ ಇದೆ, ಈಗಲೂ ನಮ್ಮ ಮೈಸೂರು ಮಹಾರಾಜ ಅಂಡ್ರಲ್ಲಿ ಒಂದು ಬೆಟಾಲಿಯನ್ ಇದೆ ಮೇಡಮ್, ಅದಕ್ಕೆ 18 ಮಟ್ರಾಸ್ ರೆಜಿಮೆಂಟ್ ಅಂತ, 18 ಮಟ್ರಾಸ್ ರೆಜಿಮೆಂಟ್ ಅಂಡರ್ಸ್ಕೋರ್ ಮೈಸೂರು ಅಂತ ಬರುತ್ತೆ, ಅದು ಮೈಸೂರು ಮಹಾರಾಜ ಅಂಡ್ರಲ್ಲಿ ಇದ್ದು ಮಿಲಿಟರಿ ಮೇಡಮ್. ನನಗೆ ತುಂಬಾ ಆಸೆ ಇದ್ದಿದ್ದು ಅದೇ ಬೆಟಾಲಿಯನ್ಗೆ ಹೋಗ್ಬೇಕು ಅಂತ. ನನಗೆ ಸಿಕ್ಕಿದ್ದು 6 ಮಟ್ರಾಸ್. ನನ್ಗೆ ಹೆಂಗ್ ಸಿಕ್ತು 6 ಮಟ್ರಾಸ್ ಅಂದ್ರೆ ಮೇಡಮ್, ನಾನು ಬಾಕ್ಸಿಂಗ್ ಟೀಮ್ ಅಲ್ಲಿ ಇದ್ದೆ ಸೆಂಟ್ರಲ್ಲಿ. ಸೊ ಬಾಕ್ಸಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದೆ, ನಮ್ ಕಂಪನಿ ಕಮಾಂಡರ್ 18 ಮಟ್ರಾಸ್, ಅಜುಟೆಂಟ್ ಬಂದು 6 ಮಟ್ರಾಸ್. ಪ್ರೈಸ್ ಕೊಡ್ಬೇಕಾದ್ರೆ ಅವರು ನೋಡಿದ್ರು, ಅವ್ರು ಏನ್ ಮಾಡಿದ್ರು ನನ್ನ 6 ಮಟ್ರಾಸ್
0: ತಗೊಂಡ್ಬಿಟ್ರು.
1: ಹೌದು, ನನ್ ತುಂಬಾ ಆಸೆ ಮೇಡಮ್, ಈಗಲೂ ನಾನು ಆ ಟ್ರ್ಯಾಕ್ ಶೂಟ್ ಎಲ್ಲ ಇಟ್ಕೊಂಡಿದ್ದೀನಿ 18 ಮಟ್ರಾಸ್. ಅದು ಯಾಕಂದ್ರೆ ಇದೆ ಮೇಡಮ್ ಗಂಡ ಬೇರೊಂಡ ಲಾಂಛನ, ಅವ್ರದ್ದು ಅದೇ ಲಾಂಛನ ಮೇಡಮ್. ಅದು ನಮ್ ಯಾಕೆ ಅದು ಅಂದ್ರೆ ಮೈಸೂರು ಮಹಾರಾಜನ ಮನೆ ಆ ಋಣ ತಿಂದಿದೀವಿ ಮೇಡಮ್. ಈಗ್ಲೂ ನಾನು ಕರೆದ್ರೆ ನಾನು ರೆಡಿ ಇದ್ದೀನಿ ಅವ್ರ ಮನೆಗೆ ಹೋಗಿ ಸರ್ವಿಸ್ ಮಾಡಕ್ಕೆ. ಈಗಲೂ ಅವ್ರ 2-3 ಪ್ರೋಗ್ರಾಮ್ ಹೋಗಿದೆ ಮೇಡಮ್, ಅಲ್ಲಿ ಒಂದು ಊಟ ಮಾಡಿದೀವಿ ನಾವು, ಚಿಕನ್ ಇಂದ ಬಂದಿದೀವಿ. ಮೈಸೂರು ಮಹಾರಾಜ ಮನೆ ಊಟ ತುಂಬಾ ಟೇಸ್ಟ್ ಮೇಡಮ್. ಆ ಒಂದು ಋಣ
0: ಸೇವೆ ಮತ್ತು ಊಟ ನಮ್ಮ ಜೀವನದಲ್ಲಿ ಎರಡು ಬಹಳ ಮುಖ್ಯ,
1: ಬಹಳ ಮುಖ್ಯ ಮೇಡಮ್.
0: ಈಗ 6 ರೆಜಿಮೆಂಟ್ ಗೆ ಹೋದ್ರಿ,
1: ಹೌದು ಮೇಡಮ್,
0: ಕೊನೆಗೆ ನಿಮ್ಮನ್ನ ಅಲ್ಲಿಗೆ ರಿಕ್ರೂಟ್ ಮಾಡಿದ್ರು ಅಲ್ವಾ, ಅಲ್ಲಿ ಹೇಗಿತ್ತು ನಿಮ್ ಕೆಲಸ
1: ಮೇಡಮ್? ಅಲ್ಲಿನೂ ಸಹ ನಾನು ತುಂಬಾ ಅನನ್ಯವಾಗಿ ಕೆಲಸ ಮಾಡ್ತಾ ಇದ್ದೆ. ಹೇಳಿದ ಕೆಲಸ ಏನೇ ಆದ್ರೂ ನಮ್ ಸೀನಿಯರ್ಸ್ ಯಾರು ಹೇಳಿದ್ರು ಸರಿನೇ, ಒಬ್ಬ ಸಿಪಾಯಿ ಹೇಳಿದ್ರು ಸರಿನೇ, ಒಬ್ಬ ಪ್ಲಟೂನ್ ಹೌಲ್ದಾರ್ ಹೇಳಿದ್ರು ಸರಿನೇ, ನಾನು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೆ. ನಾನು ಅದೇ ತರ ಟ್ರೈನಿಂಗು ಸಹ ಅದೇ ತರ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಬಾಕ್ಸಿಂಗ್ ಬೇರೆ ಪ್ರಮೋಷನ್ ಬೇರೆ ಸಿಕ್ಬಿಡ್ತು, ನನಗೆ ಅನ್ಪೇಡ್ ಲಾನ್ಸ್ ನಾಯ್ಕ ಅಂತ ಸಿಕ್ಬಿಡ್ತು. ನನಗೆ ಯಾವಾಗ್ಲೂ ಹಿಂಗೆ ನೋಡ್ತಾ
0: ಇದ್ದೀನಿ,
1: ಹಾಕೊಳ್ಳೋದು ಇಲ್ಲಿಗೆ, ನನ್ಗೆ ತುಂಬಾ ಖುಷಿ ಆಗುತ್ತೆ. ಕಮಾಂಡ್ ಮಾಡಬಹುದು, ನನ್ ಕಮಾಂಡ್ ಅಂಡ್ ಕಂಟ್ರೋಲ್ ತುಂಬಾ ಇಷ್ಟ, ಕಮಾಂಡ್ ಮಾಡಬಹುದು. ಆಮೇಲೆ ಅವನಿಗೆ ಟೀಚಿಂಗ್ ಮಾಡೋದು ತುಂಬಾ ಇಷ್ಟ, ನನ್ಗೆ ಅದೊಂದು ಒಳ್ಳೆ ಇದು ಸಿಕ್ತು ಮೇಡಮ್.
0: ಸೊ ವೆಲಿಂಗ್ಟನ್ ಅಲ್ಲೇ ಇದ್ರಿ?
1: ಇಲ್ಲ ಮೇಡಮ್, ಅಲ್ಲಿಂದ ಪೋಸ್ಟಿಂಗ್ ಬಂದು ನಾಗಾಲ್ಯಾಂಡ್ ಮಣಿಪುರ್ಗೆ ಬಂದೆ, ಅಲ್ಲಿಂದ ನೇಫಾಗ್ ಹೋದ್ವಿ. ನೇಫಾದಲ್ಲೂ ಸಹ ಅಲ್ಲೂ ಸಹ ನಾವು ಫಿಲ್ ಬಾಕ್ಸ್ ಮಾಡಿದೀವಿ ಮೇಡಮ್, ನಮ್ಮ ನೇಫಾ ಬಾರ್ಡರ್ ಅಲ್ಲಿ, ಚೈನೀಸ್ ಬಾರ್ಡರ್ ಅಲ್ಲಿ ಫಿಲ್ ಬಾಕ್ಸ್ ಮಾಡಿದೀವಿ. ಎಲ್ಲ ಫಿಲ್ ಬಾಕ್ಸ್ ಕಟ್ಕೊಂಡ್ಬಂದು ಅಲ್ಲಿ
0: ಮಾಡ್ಕೊಂಡ್ಬಂದು.
1: ಹೌದು ಮೇಡಮ್, ಎಲ್ಲ ಬಂಕರ್ಸ್ ಕಟ್ಟಿದ್ವಿ, LMG-1 LMG ಒಂದು ಇನ್ಫೆಂಟ್ರಿಗೆ ಬೇಕಾಗಿದೆ ಎಷ್ಟು, ಒಂದ್ ಸೆಕ್ಷನ್ ಗೆ 10 ಜನ, 10 ಜನದಲ್ಲಿ ಒಂದು LMG ಮೋಟರ್,
0: 6 ಮೆಡ್ರಾಸ್ ರೆಜಿಮೆಂಟ್,
1: 6 ಮೋಟರ್. ಹೌದು ಮೇಡಮ್, ಒಂದು LMG ಮೋಟರ್ ಇರ್ತೈತೆ, ಒಂದು SLR ಇರ್ತೈತೆ, 2-inch ಮೋಟರ್ ಇರ್ತೈತೆ. ಕಂಪನಿ ಅಂತಂದ್ರೆ ಒಂದು RCL ಸಪೋರ್ಟಿಂಗ್ ಅಲ್ಲಿ ಇರುತ್ತೆ, ಮಾಟರ್ ಇರುತ್ತೆ, ಇವ್ರಿಗೆಲ್ಲ ನಾವು ಬಂಕರ್ಸ್ ಮಾಡಿ ಪೊಸಿಷನ್ ಮಾಡಿ ಕೊಡೋದು ಮೇಡಮ್. ಆತರ ಅಲ್ಲಿ ಕೆಲಸ ಮಾಡಿದ್ವಿ.

0: ನೀವು ಮದ್ರಾಸ್ ವೆಲ್ಲಿಂಗ್ಟನ್ ಏನೋ ತಣ್ಣಗಿತ್ತು, ಆದ್ರೆ ಮದ್ರಾಸ್ ಬಹಳ ಬಿಸಿ. ಅಲ್ಲಿಂದ ನೀವು ನಾಗಾಲ್ಯಾಂಡ್ ಹೋಗಿ, ಅದು ಕೂಡ ಬಹಳ ತಣ್ಣದ ಜಾಗ. ಆ ನೇಫಾ ಅದು ಅಷ್ಟೇ,
1: ನೇಫಾನು
0: ಬಹಳ
1: ತಣ್ಣಗಿ,
0: ಹಿಮಾಲಯದ ಪೂರ್ತಿ ಶ್ರೇಣಿ ಬರುತ್ತೆ. ನೀವು ಇದ್ದಿದ್ ಪೂರ್ತಿ ಹೆಚ್ಚು ಕಡಿಮೆ ಅದೇ ತರದ ಜಾಗ. ಈ ನೇಫಾದಲ್ಲಿ ನೀವು ಎಲ್ಲ ಬಂಕರ್ಸ್ ಮಾಡಿದ್ರಿ, ಎಲ್ಲ ತಯಾರಿ ಮಾಡಿದ್ರಿ, ಅಂದ್ರೆ ಒಂದು ರಕ್ಷಣೆಗೆ ಏನ್ ಬೇಕೋ ವ್ಯವಸ್ಥೆ, ಬಾರ್ಡರ್ ದಾಟಿ ಈಚೆಗೆ ಬರದೇ ಇದ್ದ ಹಾಗೆ, ಅದು ಮುಖ್ಯವಾಗಿ ಚೈನಾ ಕಡೆಯಿಂದ ಬರದೇ ಇದ್ದ ಹಾಗೆ ಏನೇನು ರಕ್ಷಣೆ ಬೇಕೋ ಅದೆಲ್ಲ ಅಲ್ಲಿ ಮಾಡ್ತಾ ಇದ್ರಿ. ಆದ್ರೂ ಅವಾಗ ಚೈನೀಸ್ ಇಂಟರ್ವೆನ್ಷನ್, ಅಂದ್ರೆ ಅವರು ಆ ಕಡೆ ದಾಟಿ ಬರೋದು ಶುರು ಆಯ್ತು ನೋಡಿ. ಒಳನುಸುಳುವಿಕೆ ಅಂತ ಹೇಳ್ತೀವಿ ನಾವು ಇಂಟ್ರೂಷನ್, ಅದು ಶುರು ಆಯ್ತು ಆ ನೇಫಾನಲ್ಲಿ. ಅವಾಗ ಹೇಗೆ ನೀವು ಅದನ್ನ ಎದುರಿಸಿದ್ರಿ, ಮತ್ತೆ ಅಲ್ಲಿ ಯಾವ ರೀತಿ ಸಿದ್ಧತೆ ಎಲ್ಲ ಮಾಡಿಕೊಂಡು ಅವರನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಆಯ್ತು?
1: ಅದರಲ್ಲಿ ನಮಗೆ ಟಾಸ್ಕ್ ಕೊಡೋರು ಮೇಡಮ್. ಈಗ ನಮ್ಮ ಪ್ಲಟೂನ್ ಏರಿಯಾ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ಪೆಟ್ರೋಲಿಂಗ್ ಅಂತ ಹೋಗ್ತಾ ಇದ್ವಿ ಮೇಡಮ್. ಬಾಡ್ರಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಮುಂದೆ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಬಂದು ಅಲ್ಲಿನ ಆಗುಗಳ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಿನ ಜನ ಮುಂದೆ ಬರ್ತಾರಾ ಇಲ್ವಾ, ಏನಾದ್ರೂ ನಡೀತಾ ಇದೆಯಾ, ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಮೇಡಮ್.
0: ಕಮಾಂಡರ್ಗೆ
1: ಇವಾಗ ಒಂದು ಲಡಾಯಿ ಸಕ್ಸಸ್ ಆಗ್ಬೇಕು, ಒಂದು ಯುದ್ಧ ಸಕ್ಸಸ್ ಆಗ್ಬೇಕಾದ್ರೆ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ನಮ್ಮನ್ನ ಕಳಿಸಿರ್ತಾರೆ, ಅಲ್ಲಿ ಏನ್ ನಡೀತಾ ಇದೆ ಅದೇ ಹೇಳ್ಬೇಕಾಗಿರೋದು. ಈಗ ಬೈನಾಕ್ಲೋರು, ಅವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಕಡಿಮೆ ಮೇಡಮ್. ಬೈನಾಕ್ಲೋರು ಒಂದು ಕಂಪ್ನಿ ಒಂದಿರೋದು, ಕಂಪ್ನಿ ಕಮಾಂಡರ್ ಏನ್ ಮಾಡೋರು, ಲೀಡ್ ಪ್ಲಟೂನ್ ಯಾರು ಅಡ್ವಾನ್ಸ್ ಪ್ಲಟೂನ್ ಇರ್ತದೆ ಅವ್ರಿಗೆ ಕೊಟ್ಟಿರೋರು. ಕಂಪ್ನಿ ನೋಡಿದ್ರೆ ಗೊತ್ತಾಗೋದು ಮೇಡಮ್ ಅವ್ರಿಗೆ, ಅವ್ರ ಮೂವ್ಮೆಂಟ್ಸ್. ಅವ್ರ ಮೂವ್ಮೆಂಟ್ಸ್ ಆಗಿ ನಾವು ಇರ್ಬೇಕಾದ್ರೆ ಏನೋ 1962 ಅಲ್ಲಿ ನಮ್ಮ ಹತ್ರ ವೆಪನ್ಸ್ ಇರ್ಲಿಲ್ಲ, ರೇಷನ್ ಇರ್ಲಿಲ್ಲ, ಕ್ಲೋತಿಂಗ್ ಇರ್ಲಿಲ್ಲ. ಆ ಕಾರಣದಿಂದ ಅವ್ರು ಮುಂದೆ ಬಂದಿದ್ರು ಮೇಡಮ್. ಅದೊಂದೇ ಅಡ್ವಾಂಟೇಜ್ ನಮ್ಗೆ, ಯಾಕಂದ್ರೆ ನಮ್ ಕೈಲಿಲ್ಲ. ಆದ್ರೂ ರೆಕಾರ್ಡ್ ಇದೆ ನಮ್ದು, ಆ ಕಡೆ ಎಲ್ಲ ನರ್ತುಂಗ್ಲಾದಲ್ಲಿ ಈಗ್ಲೂ ಒಂದು ಸಿಪಾಯಿನ ನಾವು ಪೂಜೆ ಮಾಡ್ತಾ ಇದೀವಿ ಗಡವಾಲ್ ರೈಫಲ್. ಒಬ್ಬ ಇಡೀ 3,000 ಚೈನೀಸ್ ನ ಅಟ್ಯಾಕ್ ಮಾಡಿದ್ರು ಒಬ್ರು 62 ಅಲ್ಲಿ ನಮ್ಮ ಹಿರಿಯರಿದ್ರು ಮೇಡಮ್. ಅವಾಗ ಅವ್ರು ಹೇಳರು, ಅಪ್ಪ ನಮ್ಗೆ ಶೂಸೇ ಇರ್ಲಿಲ್ಲ ಕಣೋ, ಬರಿಗಾಲಲ್ಲಿ ನಡ್ಕೊಂಡ್ ಬಂದಿದೀವಿ ಮೇಡಮ್. ಎಲ್ಲಿಂದ ಬಂದಿದ್ದಾರೆ, ನೇಫಾದಿಂದ ಬಂದು ಅಸ್ಸಾಂ ಅಲ್ಲಿ ಮೇಡಮ್ ರಂಗಪಾರಾ ಅಂತ ಒಂದು ಕ್ಯಾಂಟ್ ಇದೆ, ಅಲ್ಲಿವರೆಗೂ ಬಂದಿದೆ ಮೇಡಮ್. ಈ ಕಡೆ ನಾಗಾಲ್ಯಾಂಡ್ ಮಣಿಪುರ್ ಕಾಕ್ಚಿಂಗ್ ಅಂತ ಒಂದು ಜಾಗ ಇದೆ, ಕಾಕ್ಚಿಂಗ್ ಅಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಜಿ ಅಲ್ಲಿಂದನೇ ಟೇಕ್ಅಪ್ ಆಗಿದ್ದು, ಅದು ಏರ್ಪೋರ್ಟ್ ಅಲ್ಲಿ ನಾವು ಮಿಲಿಟರಿ ಇರೋದು ಕಾಕ್ಚಿಂಗ್, ಅಲ್ಲಿವರೆಗೂ ಏರ್ಪೋರ್ಟ್ ನಮ್ದು ಬ್ಲಾಸ್ಟ್ ಮಾಡಿದಾರೆ. ಇದೆಲ್ಲ ಏನ್ ಕಾರಣ ಅಂದ್ರೆ, ನನ್ನ ಸೀನಿಯರ್ಸ್ ಹೇಳಿದ ಪ್ರಕಾರ ಅವಾಗ ನಮ್ಗೆ ಕ್ಲೋತಿಂಗ್ ಇಲ್ಲ, ಊಟ ಸರಿಯಾಗಿರ್ಲಿಲ್ಲ, ಅದಲ್ಲದೆ ಆರ್ಮ್ಸ್ ಆಮ್ನೇಷನ್
0: ಕಡಿಮೆ ಇತ್ತು.
1: ಆರ್ಮ್ಸ್ ಆಮ್ನೇಷನ್ ಮೇಡಮ್, ಅವ್ರ ಹತ್ರ ಇದ್ದಿದ್ದು 303 ರೈಫಲ್ ಮೇಡಮ್, ಅದು ಬೋಲ್ಟ್ ಆಕ್ಷನ್ ರೈಫಲ್, ಒಂದ್ ರೌಂಡ್ ಹೊಡೆದು ಹಿಂಗ್ ಹಿಂಗೆ ಎಳಿಬೇಕು, ಶಕ್ತಿ ಬೇಕು,
0: ಸಮಯ ಇರಲ್ಲ,
1: ಸರಿಯಾಗಿ ಇರಲ್ಲ ಮೇಡಮ್, ಶಕ್ತಿ ಇರಬೇಕು. ಎಲ್ ಎಂ ಜಿ ನಮಗೆ ತುಂಬಾನೇ ಕಡಿಮೆ, ಆಟೋಮೆಟಿಕ್ ರೈಫಲ್ಸ್ ಇಲ್ಲ. ಆದ್ರೂ ಸಹ ನಮ್ಮ ಇಂಡಿಯನ್ ಆರ್ಮಿ ಅಷ್ಟು ಫೈಟ್ ಮಾಡಿ ಅದ್ರಲ್ಲೂ ಸಹ ನಾವು ಇದ್ ಮಾಡಿದೀವಿ. ನನ್ 77 ಅಲ್ಲಿ ಮೇಡಮ್ ಈ ತರ ಆಕ್ಟಿವಿಟೀಸ್ ನಡೀತಾ ಇತ್ತು, ಅವ್ರು ಯಾರು ಬರ್ತಾರಲಿಲ್ಲ ಮೇಡಮ್. ಯಾಕಂದ್ರೆ ನಮ್ ಬಾರ್ಡ್ರಿಂದ ಅವ್ರ ಬಾರ್ಡ್ರ್ ಯಾರು ಸುಳ್ತಾ, ನಾವೇ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಡ್ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ, ಇಷ್ಟಿಂದ ಇಷ್ಟು ದೂರ ಅಪ್ರಾಕ್ಸಿಮೇಟ್ ಇಷ್ಟು ದೂರದಲ್ಲಿ. ಇವಾಗ ನಮ್ ಬೈನಾಕ್ಲೋರಲ್ಲಿ ನಮ್ ಪಿಕ್ಚರ್ ಎಲ್ಲ ಕಾಣ್ತು ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಂತ, ಅದು ನಾವು ಜಡ್ಜಿಂಗ್ ಡಿಸ್ಟೆನ್ಸ್ ಅಲ್ಲಿ ಅದು ಕಂಡುಹಿಡಿಯೋದು ಮೇಡಮ್. ಸೊ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ತರ ಮೂವ್ಮೆಂಟ್ಸ್ ನಡೀತಾ ಇದೆ, ಇಷ್ಟೇ ಮೂವ್ಮೆಂಟ್ಸ್ ಅವ್ರಿಗೆ ಹೇಳ್ತಾ ಇದ್ದಿದ್ದು. ನಮ್ಮ ಮೇನ್ ಉದ್ದೇಶ ಐತಂದ್ರೆ ಅಲ್ಲಿಂದ ಯಾರು ಇನ್ಫಿಲ್ಟ್ರೇಷನ್ ಆಗದೆ ಇರಂಗೆ ನೋಡ್ಕೊಳ್ಳೋದು. ಅದೇ ಅದು ನೇಫಾದಲ್ಲಿ ಡೆಪಾಸಿಟ್ ಅಂದಾಗ ಮಾಡಿದ್ವಿ.
0: ಇದು 77 ಸುಮಾರು 79 ಆ ನಂತರ ಮುಂದಿನ ಪೋಸ್ಟಿಂಗ್ ಆಗುತ್ತಲ್ಲ, ನಿಮಗೆ 3 ವರ್ಷಕ್ಕೆ ಬೇರೆ ಕಡೆ ಹೋಗ್ಬೇಕು, ಮುಂದೆ ಎಲ್ಲಿ ಹೋದ್ರಿ?
1: ನಾನು ಕಲ್ಕತ್ತಾ 24 ಫರ್ಗಾನ ಬ್ಯಾರೆಕ್ಪುರ್ ಅಂತ ಮೇಡಮ್, ಅದು ಹಳೆ ಬ್ರಿಟಿಷ್ ಕಾಲದ ಕ್ಯಾಂಟೋನ್ಮೆಂಟ್ ಏರಿಯಾ
0: ಬ್ಯಾರೆಕ್ಪುರ್.
1: ಹೌದು ಮೇಡಮ್, ಅಲ್ಲಿಗೆ ಬಂದ್ವಿ ಮೇಡಮ್. ಅಲ್ಲಿ ನಮ್ಗೆ ಸ್ಪೋರ್ಟ್ಸ್ ಜಾಸ್ತಿ, ಸ್ಪೋರ್ಟ್ಸ್ ಮಿಲಿಟರಿಲಿ ಯಾಕೆ ಮಾಡ್ತಾರೆ ಅಂದ್ರೆ ಮೇಡಮ್, ನಮ್ಗೆ ಯುದ್ಧ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ, ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ,
0: ಕಾನ್ಫಿಡೆನ್ಸ್ ದೈಹಿಕವಾಗಿ
1: ಫಿಟ್ ಇರ್ತೀವಿ. ಆಮೇಲೆ ಅದು ಯುದ್ಧ ತರನೇ ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ದು ಇಂಟ್ರಿ ಕಂಪನಿ ಅಂತ ನಡೆಯೋದು, ಇಂಟ್ರಿ ಕಂಪನಿಲೂ ಸಹ ಅಷ್ಟೇ ಜೋಶ್ ಅಷ್ಟೇ ಸ್ಫೂರ್ತಿಯಾಗಿ ಮಾಡ್ತಾ ಇದ್ವಿ ನಾವು. ನಮ್ಗೆ ಎಲ್ಲ ಕಮಾಂಡರ್ಗೆ ನನ್ಗೆ ಫ್ಲಾಗ್ ಬೇಕು, ಚಾಂಪಿಯನ್ ಫ್ಲಾಗ್, ನೀನ್ ಏನಾದ್ರೂ ಮಾಡು ಆತರ.
0: ಇದು ಒಂಥರ ಪೀಸ್
1: ಪೀಸ್ ಏರಿಯಾ ಮೇಡಮ್. ಅವ್ರು ಕಲ್ಕತ್ತಾ ಬಂದು ಅವಾಗ ಯಾರಾದ್ರೂ ಹೊಸ ಮದುವೆ ಆದವರು ಅವ್ರಿಗೆ ಬ್ಯಾರೆಕ್ಸ್ ಎಲ್ಲ ಕೊಡೋರು, ಕ್ವಾರ್ಟರ್ಸ್ ಕೊಡೋರು.
0: ಅಲ್ಲಿಂದ ಮತ್ತೆ ನೀವು ಜಮ್ಮು ಕಾಶ್ಮೀರ್ಗೆ ಹೋದ್ರಿ, ಯಾವಾಗ ಹೋದ್ರಿ ಮತ್ತೆ ಅಲ್ಲಿ ಹೇಗಿತ್ತು?
1: ಜಮ್ಮು ಕಾಶ್ಮೀರಕ್ಕೆ ನಾವು 1981 ಹೋದ್ವಿ. ಜಮ್ಮು ಕಾಶ್ಮೀರದಲ್ಲಿ ನಮ್ಗೆ ಎಲ್ಲಿ ಸಿಕ್ತು, ಅಕ್ನೂರ್ ಸೆಕ್ಟರ್ ಅಂತ ಒಂದು ಜಾಗ ಇದೆ ಮೇಡಮ್, ಅಲ್ಲಿ ಜೋಡಿಯಾ ಸಂಜೋಡಿಯಾ ಪಲವಲ 3 ಜಾಗ ಇದೆ.

0: ಸೊ ಅಲ್ಲಿ ನಮ್ಗೆ ಜೋಡಿಯ ಸೆಕ್ಟರ್ ಸಿಕ್ತು. ಜೋಡಿಯದಲ್ಲಿ ನಮಗೂ ಅವ್ರಿಗೆ ಬರೀ ಒಂದು 10 ಅಡಿ 15 ಅಡಿ ಅಷ್ಟೇ ಡಿಸ್ಟೆನ್ಸ್. ನಮ್ದು ಇಂಪಾರ್ಟೆಂಟ್ ಬಾರ್ಡರ್ ಇದ್ದಿದ್ದು. ನಾವು ನತ್ಕುಲಿ ಅಂತ ಹೆಡ್ ಕ್ವಾರ್ಟರ್, ಬುದ್ ಪೋಸ್ಟ್ ಅಂತ, ನಾವು ಫಾರ್ವರ್ಡ್ ಪೋಸ್ಟ್. ನಮ್ ಪೋಸ್ಟ್ಗೂ ಅವ್ರ ಪೋಸ್ಟ್ಗೂ ಬರೀ ಒಂದು 10-15 ಅಡಿ. ಅಲ್ಲಿ ನಾಲೆ ಹೋಗೋದು ಮೇಡಮ್, ನೀರಿನ ನಾಲೆ.
1: ನಾಲೆ ಆಚೆಗೆ ಅವರು ಈಚೆಗೆ
0: ನಾವು ಇರ್ತಾ ಇದ್ವಿ. ಅಲ್ಲೂ ಅಷ್ಟೇ, ನಮ್ ಪೆಟ್ರೋಲಿಂಗ್ ಇರೋದು, ನಮ್ ಏರಿಯಾದೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ. ನಾವ್ ಏರಿಯಾ ಕರೆಕ್ಟ್ ಆಗಿದ್ಯಾ, ಅವ್ರದ್ದು ಏನಾದ್ರೂ ಮೂವ್ಮೆಂಟ್ಸ್ ಇದೆಯಾ ಇಲ್ವಾ, ಅಬ್ಸರ್ವೇಷನ್ ಪೋಸ್ಟ್ ಇರೋದು. ಆ ಪೋಸ್ಟ್ ಸುಮಾರು 1 ಕಿಲೋಮೀಟರ್ ವರೆಗೂ ಕಾಣೋದು ನಮ್ಗೆ, ಬೈನಾಕ್ಯುಲರ್ ಅಲ್ಲಿ ನೋಡ್ತಾ ಇದ್ವಿ.
1: ಅಲ್ಲಿ ನೀವು ಒಂದು ಆಪರೇಷನ್ ಮಾಡಿದ್ರಲ್ಲ ಆ ಹೊತ್ತಿನಲ್ಲಿ, ಯಾವ್ದು?
0: ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಆಪರೇಷನ್ ಬ್ಯಾಟಲ್ ಐ ನಡೀತು. ಬಟ್ ಬ್ಯಾಟಲ್ ಐ ಆಪರೇಷನ್ ಅಂತ ನಮ್ಗೇನು ಗೊತ್ತಿಲ್ಲ ಮೇಡಮ್. ಸತ್ಯ ಹೇಳ್ಬೇಕಾದ್ರೆ ನಮ್ಗೆ ಬ್ರೀಫ್ ಆಗೋದು, ಈ ತರ ಇಷ್ಟೊತ್ತಿಗೆ ಈ ಜೀರಾ ಮೂವ್ಮೆಂಟ್ ಆಗೋ ಸಾಧ್ಯತೆ ಇದೆ, ನಮ್ದಿನ ಈ ಲೊಕೇಶನ್ ಹಿಂಗ್ ರೆಡಿ ಇರಬೇಕು. ನಾವು ಆಗ್ತಾ ರೆಡಿ ಆಗ್ತಾ ಇದ್ವಿ ಅಷ್ಟೇ. ನಮ್ಗೆ ಮುಂದೆ ಏನ್ ನಡೀತಾ ಇದೆ ಹಿಂದೆ ನಮ್ಗೇನು ಗೊತ್ತಿಲ್ಲ. ನಮ್ ಡ್ಯೂಟಿ ಏನು, ಆಸ್ ಎ ಫಾರ್ವರ್ಡ್ ಪ್ಲಟೂನ್, ಫಾರ್ವರ್ಡ್ ಸೆಕ್ಷನ್, ಕರೆಕ್ಟ್ ಇನ್ಫಾರ್ಮೇಶನ್ ಕಳಿಸ್ಬೇಕು ನಾವು
1: ಕಮಾಂಡರ್ಗೆ,
0: ಬಟಾಲಿಯನ್ ಕಮಾಂಡರ್ ಕಳಿಸ್ಬೇಕು.
1: ಅದೇನ್ ಬಹಳ ದೊಡ್ಡ ಆಪರೇಷನ್ ಆಗ್ಲಿಲ್ಲ?
0: ಇಲ್ಲ ಮೇಡಮ್, ಅಲ್ಲೇನು ಅಷ್ಟು ಇದಾಗ್ಲಿಲ್ಲ, ಮೂವ್ಮೆಂಟ್ಸ್ ಏನು ಇಲ್ಲ. ನಾವು ತುಂಬಾ ಅಲರ್ಟ್ ಆಗಿ
1: ವಾಚ್ ಮಾಡಿದ್ದು ಅಷ್ಟೇ, ಒಂದು ಮೂವ್ಮೆಂಟ್
0: ಆಗ್ತಾ
1: ಇತ್ತು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಕಂಟ್ರೋಲ್ ಮಾಡ್ಬೇಕು ಅಂತ ರೆಡಿ ಆಗಿದ್ದೀರಿ.
0: ರೆಡಿ ಆಗಿದ್ದೀರಿ.
1: ನಂತರ ಅಲ್ಲಿಂದ ಹಿಫಾಜತ್ ಅಂತ ಇನ್ನೊಂದು ಆಪರೇಷನ್ ಮಾಡಿದ್ರಿ ನೀವು, ಅದು ಎಲ್ಲ ಇತ್ತು, ಏನದು ಆಪರೇಷನ್?
0: ಹಿಫಾಜತ್ ಅಂದ್ರೆ ಲೇ ಲದಾಖ್ ಅಲ್ಲ, ಅಲ್ಲಿಂದ ಇನ್ನು ಮೂವ್ ಆದ್ವಿ ಸುಂದರ್ಬಾಣಿಗೆ. ಅಲ್ಲಿ ಒಂದು ಹೊಸ ರೋಡ್ ಮಾಡ್ತಾ ಇದ್ರು ಮೇಡಮ್, ಆಲ್ಟರ್ನೇಟಿವ್ ರೋಡ್. ಯಾಕಂದ್ರೆ ಸುಂದರ್ಬಾಣಿಗೆ ಹೋಗೋದು ಒಂದೇ ರೋಡ್ ಇತ್ತು, ಈಗ ಅಕ್ನೂರಿಂದನೂ ಸಹ ಸುಂದರ್ಬಾಣಿಗೆ ಹೋಗ್ಬೋದು. ಆ ರೋಡ್ ಮಾಡೋ ಇದಕ್ಕೆ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ. ನಮ್ ಗ್ರಿಪ್ ಟೀಮ್ ಇರುತ್ತೆ, ರೋಡ್ ಮಾಡ್ತಾರೆ, ಮತ್ತೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ ಎಲ್ಲ ಇದಕ್ಕೆಲ್ಲ.
1: ಅಂದ್ರೆ ರೋಡ್ ಮಾಡೋದಕ್ಕೂ ತೊಂದರೆ ಕೊಡ್ತಾರೆ?
0: ಹೌದೌದು ಮೇಡಮ್,
1: ರಕ್ಷಣೆ
0: ಮಾಡೋದು. ಇವಾಗ ಅವ್ರಿಗೆ ನಾವು ರೋಡ್ ಮಾಡ್ತಾ ಇರೋದು ಅವ್ರಿಗೆ ಅಷ್ಟಾಗಿ ಇದಾಗಿ ಗೊತ್ತಿರ್ಲಿಲ್ಲ ನಮ್ಗೆ ಅವ್ರಿಗೆ. ಬಟ್ ಕೊನೆಲ್ಲಿ ಅವ್ರಿಗೆ ಗೊತ್ತಾಯ್ತು, ಇಲ್ಲೆಲ್ಲ ನಾವು ಮುಗಿಸಿದ ಮೇಲೆ ಅಷ್ಟು ನಾವು ಸೆಕ್ಯೂರ್ ಆಗಿ ಮಾಡ್ತಾ ಇದ್ವಿ, ಅಷ್ಟು ಸೆಕ್ಯೂರ್ ಆಗಿ ರೋಡ್ ಮಾಡ್ತಾ
1: ಇದ್ದಾರೆ. ಇನ್ನು ಒಂದು ಅಂದ್ರೆ ನೀವು ಆಪರೇಷನ್ ಬ್ಲೂ ಸ್ಟಾರ್, ಇದು ಭಾರತದ ಒಳಗೆ ನಡೆದಂತದ್ದು, ಅದರ ಭಾಗವಾಗಿಯೂ ಇದ್ರಿ ಅಲ್ಲೂ, ಅದು ಪಂಜಾಬ್ ಅಲ್ಲಿ ಆದಂತದ್ದು 1984ರಲ್ಲಿ. ಅವಾಗ ಏನು ಕೆಲಸ
0: ಮೇಡಮ್? ಅಲ್ಲಿ ನಮ್ಗೆ 1984ರಲ್ಲಿ ನಾವು ಬಬೀನಾದಲ್ಲಿ ಬಂದಿದ್ವಿ ಮೇಡಮ್, ಝಾನ್ಸಿ ಪಕ್ಕದಲ್ಲಿ, ಭೋಪಾಲ್ ಝಾನ್ಸಿ ಮಧ್ಯದಲ್ಲಿ ಬಬೀನಾ ಅಂತ ಜಾಗ, ಅಲ್ಲಿ ಬಂದಿದ್ವಿ. ನಮ್ಗೆ ಇಮ್ಮಿಡಿಯೇಟ್ ಒಂದು ಆರ್ಡರ್ ಸಿಕ್ತು ಮೂವ್ ಮಾಡಬೇಕು ಅಂತ. ಮೂವ್ ಮಾಡಬೇಕು ಅಂತ ಹೋದಾಗ ನಾವು ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ಗಳಲ್ಲೇ ಮೂವ್ ಮಾಡಿದ್ವಿ ಮೇಡಮ್, ಅಲ್ಲಿಂದ ಪಂಜಾಬ್ವರೆಗೂ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಹಿಂಗೆ ಈ ತರ, ಯಾಕೆಂದ್ರೆ ಬ್ರೀಫಿಂಗ್ ಆಗ್ತಿತ್ತೆ. ಆ ಬ್ರೀಫಿಂಗ್ ಅಲ್ಲಿ ನಮ್ಗೇನ್ ಮಾಡಿದ್ರು, ನಮ್ ಬೆಟಾಲಿಯನ್ಗೆ ಔಟರ್ ಸ್ಕೌಟನ್ ಸ್ಕೌಡನ್ ಮಾಡಕ್ಕೆ, ಅಲ್ಲಿ ಇವಾಗ ನಮ್ ಬಾಟಲ್ಲಿ ಗುರುದಾಸ್ಪುರ ಅಲ್ಲಿ ನಮ್ಗೆ ಜಾಗ ಸಿಕ್ಕಿತ್ತು. ನಮ್ ಬೆಟಾಲಿಯನ್ ಕಂಪ್ಲೀಟ್ ಗುರುದಾಸ್ಪುರ ಅಲ್ಲಿ ಸೀಸ್ ಮಾಡಿದ್ವಿ ಮೇಡಮ್. ಸೀಸ್ ಮಾಡಿದಾಗ ಅಲ್ಲಿ ನಮ್ ಡ್ಯೂಟಿ ಏನಪ್ಪಾ ಅಂದ್ರೆ, ಆಕೆ ಬಾಟಲಿಂದ ಯಾರು ಹೊರಗೆ ಬರಬಾರ್ದು, ಈ ಕಡೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು, ಆತರ. ಆ ಡ್ಯೂಟಿಯಲ್ಲಿ ನಮ್ಗೆ ಮುಖ್ಯ ಏನಪ್ಪಾ ಅಂದ್ರೆ, ಒಂದು ಯಾವುದೋ ಒಂದು ಕ್ಯಾಶುವಲ್ಟಿ ಆಗಿಲ್ಲ ಮೇಡಮ್ ನಮ್ಮ ಯೂನಿಟ್ಗೆ. ಯಾಕೆ ಅಂದ್ರೆ ಜನರಲ್ ಬರಾರ್ ಅಂತ, ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರು, ಜನರಲ್ ಬರಾರ್ ಅಂತ, ಅವರೇ ಕೋರ್ ಕಮಾಂಡರ್ ಆಗಿದ್ದು, ಅವರೇ ಆಪರೇಷನ್ ಕಮಾಂಡರು. ಫಾರ್ವರ್ಡ್ ಅಲ್ಲಿ ಹೋಗಿದ್ದು 8 ಬಿಹಾರ್ ರೆಜಿಮೆಂಟ್ ಅಂತ. 8 ಬಿಹಾರ್ ರೆಜಿಮೆಂಟ್ ಏನಾಯ್ತು, ಅವ್ರು ಫಸ್ಟ್ ನಮ್ಗೆ ಏನಂತ ಹೇಳಿದ್ರು, ಬೇರ್ ಬೂಟಲ್ಲಿ ಹೋಗ್ಬೇಕು, ಶೂಸ್ ಹಾಕೊಂಡು ಹೋಗ್ಬಾರ್ದು ಅಂತ.
1: ಸ್ವರ್ಣ
0: ಮಂದಿರ ವಾಕ್ ಹೋಗ್ಬಾರ್ದು. ಅದ್ರಲ್ಲೊಬ್ರು ಕ್ಯಾಪ್ಟನ್ 8 ಬಿಹಾರ್ನವರು, ಪಾಪ ಹೊಸಬಾ, ಅವನು ಹೆಂಗ್ ಹುಡುಗ 21 ವರ್ಷ ಅಷ್ಟೇ, ಅವ್ನು ನಾನು ಲೀಡ್ ಮಾಡ್ತೀನಿ ಅಂತ ಹೇಳಿ ಲೀಡ್ ಮಾಡಿದಾಗ ಅವ್ರಿಗೆ ಫಸ್ಟ್ ಏಟ್ ಆಯ್ತು. ಜನರಲ್ ಬರಾರ್ ಅವ್ರನ್ನ, ಇಲ್ಲ ನೀನ್ ವಾಪಸ್ ಬಾ, ನನ್ ಆಂಬುಲೆನ್ಸ್ ರೆಡಿ ಇದೆ, ಕಳ್ಸಿಕೊಡ್ತೀನಿ, ನೋ ಸರ್ ನನ್ ಟ್ಯಾಕ್ಸ್ ಕಂಪ್ಲೀಟ್ ಮಾಡ್ಬೇಕು. ಸೊ ಹೀಗಾಗಿ ಆಪರೇಷನ್ ಬ್ಲೂ ಸ್ಟಾರ್ ನಡೀತು ಮೇಡಮ್. ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ನಮ್ದು ಯಾವ್ದು ಕ್ಯಾಶುವಲ್ಟಿ ಆಗ್ಲಿಲ್ಲ, ಇಡೀ ಬೆಟಾಲಿಯನ್ ಮೇಡಮ್.
1: ಹೀಗೆ ಆಪರೇಷನ್ ಬ್ಲೂ ಸ್ಟಾರ್ ಕೂಡ ನಿಮ್ದು ಯಶಸ್ವಿ ಆಯ್ತು ಅಂತ ಹೇಳ್ಬೋದು. ಹೀಗೆ ಒಂದು 3-4 ಭಾರತದ ಬಹಳ ಮುಖ್ಯ ಕಾರ್ಯಾಚರಣೆಯಲ್ಲಿ, ಅದು ನೇಫಾದ ಹೊಸ್ಪುರ್ ಆಗಿರ್ಬಹುದು, ಇಲ್ಲ ಜಮ್ಮು ಕಾಶ್ಮೀರದ ಆಗಿರ್ಬಹುದು, ಹಿಫಾಜತ್ ಆಗಿರ್ಬಹುದು, ಲಡಾಖ್ ಅಲ್ಲಿ, ಆಮೇಲೆ ಆಪರೇಷನ್ ಬ್ಲೂ ಸ್ಟಾರ್, ಇದೆಲ್ಲದರಲ್ಲೂ ನೀವು ಭಾಗವಹಿಸಿದ್ರಿ. ಆಮೇಲೆ ಪೀಸ್ ನಲ್ಲೂ ಕೂಡ, ಇದೆಲ್ಲ ಒಂದು ರೀತಿಯ ವಾರ್ ಟೈಮ್ ಹೇಳ್ಬಹುದು, ಇಲ್ಲ ಪೀಸ್ ಟೈಮ್ ಅಲ್ಲಿ ಕಲ್ಕತ್ತಾದಲ್ಲೂ ಮಾಡಿದ್ರಿ. ಹೀಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮದ್ರಾಸ್ 6 ರೆಜಿಮೆಂಟ್ ನಲ್ಲಿ ನೀವು ಕೆಲಸ ಮಾಡಿದ್ರಿ, ಸೈನಿಕರಾಗಿ ಸೇರಿ ಸುಬೇದಾರ್ ಆಗೋ ತನಕ ಅಲ್ಲಿ ಬೆಳೆದ್ರಿ ಅಂತ ಹೇಳ್ಬೋದು.

0: ನಾಗರಾಜ್ ಅವರೇ, ಈಗ ನಿಮ್ಮ ಮಗಳು ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ, ನಾನು ರಿಟೈರ್ಡ್ ಸುಬೇದಾರ್ ನಾಗರಾಜು ಕೆ ಅವರ ಮಗಳು. ನಾಗರಾಜು ಅವರಿಗೆ ಇಬ್ಬರು ಮಕ್ಕಳು, ಅಣ್ಣ ಸುಭಾಷ್ NH, ನಾನು ಸುಮಾ NH. ನಾನು ಸದ್ಯದಲ್ಲಿ ಮಾಸ್ಟರ್ಸ್ ಇನ್ ಕೌನ್ಸಿಲಿಂಗ್ ಸೈಕಾಲಜಿ ಮಾಡಿ ಕೆಲಸ ಮಾಡುತ್ತಿದ್ದೇನೆ. ಅಣ್ಣ ಸುಭಾಷ್ NH ಸ್ವೀಡನ್ ಅಲ್ಲಿ ಉಪ್ಸಾಲಾ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಿ ಕೆಲಸ ಮಾಡುತ್ತಿದ್ದಾರೆ. ಇದೆಲ್ಲ ಎಜುಕೇಶನ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಇದೆಲ್ಲ ಲೈಫಲ್ಲಿ ನಮಗೆ ಇಷ್ಟು ಸ್ಮೂತ್ ಆಗಿ ಹೋಗಿರೋ ಕಾರಣಕ್ಕೆ ನಮ್ಮ ಅಪ್ಪನ ಮೋಟೋ, ಬಿ ಪಾಸಿಟಿವ್ ಬಿ ಹಾನೆಸ್ಟ್. ಯಾವಾಗಲೂ ಏನೇ ಕಷ್ಟ ಬರಲಿ, ಏನೇ ಹಾರ್ಡ್ಶಿಪ್ನ ಫೇಸ್ ಮಾಡಲಿ, ನಮ್ಮ ತಂದೆಯವರು ಒಂದೇ ಹೇಳ್ಕೊಟ್ಟಿರೋದು, ಪಾಸಿಟಿವ್ ಆ್ಯಟಿಟ್ಯೂಡ್ ಅಲ್ಲಿದ್ದರೆ, ಹಾನೆಸ್ಟಿ ಆಗಿದ್ದರೆ ಎಲ್ಲ ನಾವು ಫೇಸ್ ಮಾಡಬಹುದು. ನಾವು ಇವಾಗ ಇರೋಕ್ಕೆ ಎಲ್ಲ ಕಾರಣ ನಮ್ಮ ತಂದೆಯ ಕಷ್ಟ, ನಮ್ಮ ತಂದೆಯ ಮೋಟೋ, ಈ ಸ್ಲೋಗನ್ ನಮ್ಮ ತಂದೆ ಆಗಲಿ ನಾವಾಗಲಿ ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತೀವಿ. ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿದ್ರೆ, ಆನೆಸ್ಟ್ ಅಲ್ಲಿ ಇದ್ರೆ ಎಲ್ಲವನ್ನು ಫೇಸ್ ಮಾಡಬಹುದು.
0: ನಾಗರಾಜ್ ಅವರೇ, ನಿಮ್ಮ ಮಗಳು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದ ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಮಧ್ಯದಲ್ಲಿ ನೀವು ಬೇರೆ ಬೇರೆ ಕೋರ್ಸ್ ಗಳನ್ನ ಮಾಡಿಕೊಂಡು ಟ್ರೈನಿಂಗ್ ಕೊಡೋದಕ್ಕೂ ಸಿದ್ಧ ಆದ್ರಿ.
2: ಕರೆಕ್ಟ್ ಮೇಡಮ್, ನಾನು ಮೊದಲಿಗೆ ಡ್ರಿಲ್ ಕೋರ್ಸ್ ಮಾಡಿದೆ ಮೇಡಮ್, ಅದರಲ್ಲೂ ಕ್ವಾಲಿಫೈಡ್ ಆಗಿ QI ಅಂತ ರಿಸಲ್ಟ್ ಬಂತು. QI ಅಂದ್ರೆ ಇನ್ಸ್ಪೆಕ್ಟರ್ ಗ್ರೇಡಿಂಗ್. ಡ್ರಿಲ್ ಅಲ್ಲೂ ನನಗೆ ಒಳ್ಳೆ ಗ್ರೇಡಿಂಗ್ ಸಿಕ್ತು. CHWS ಕೋರ್ಸ್ ಅಂದ್ರೆ ಕೌಂಟರ್ ಇನ್ಸರ್ಜೆನ್ಸಿ ಜಂಗಲ್ ವಾರ್ ಫೈರ್ ಕೋರ್ಸ್ ಅದು ಮೇಡಮ್. ಈಗ ಮಾಮೂಲು ಯುದ್ಧ ಆಗೋದು ಬೇರೆ, ಇನ್ಸರ್ಜೆನ್ಸಿ ಬೇರೆ. ಇನ್ಸರ್ಜೆನ್ಸಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಟ್ರೈನಿಂಗ್.
0: ಮಣಿಪುರದಲ್ಲಿ,
2: ನಾಗಾಲ್ಯಾಂಡ್, ಮಣಿಪುರ್, ನೇಫಾ, ಮಿಜೋರಾಮ್, ಜೋರಾಟು, ಇದಲ್ಲೆಲ್ಲ ಈ ತರ ಗಲಾಟೆ ಆಯ್ತು. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಒಬ್ಬ ಸೋಲ್ಜರ್ಗೆ ಏನೆಲ್ಲ ಮಾಡಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಏನ್ ಮುನ್ನೆಚ್ಚರಿಕೆ ಏನ್ ತಗೋಬೇಕು, ಮುಂದ್ಗಡೆ ಏನಿರುತ್ತೆ, ಏನಿದ್ರೆ ಏನ್ ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಾನು ಕೋರ್ಸ್ ಮಾಡಿ QI ಗ್ರೇಡ್ ತಗೊಂಡೆ ಮೇಡಮ್. ಅಲ್ಲೂ ನಾನು ಮತ್ತೆ ಅದೇ ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಆಗಿ ಹೋದೆ ಮೇಡಮ್. ಅಲ್ಲಿ ನಾನು ಯಾವುದೇ ಬೆಟಾಲಿಯನ್ ಬಂದರೂ ಸಹ ಆ ಬೆಟಾಲಿಯನ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ಬೇಕು ಮೇಡಮ್. ಆ ಟ್ರೈನಿಂಗ್ ಬಂದು 28 ದಿವಸ ಇರುತ್ತೆ ಟ್ರೈನಿಂಗು. ಅದರಲ್ಲಿ ಪ್ರತಿಯೊಂದು ಕಲಿಸ್ತೀವಿ. ಅದರಲ್ಲಿ ಅಬ್ಸ್ಟಿಕಲ್ ಹೆಂಗ್ ಪಾನ್ ಮಾಡುದು, ಊಟ ಇಲ್ಲ ನಿನ್ಗೆ, ಅಲ್ಲಿ ಯಾವ್ದೆಲ್ಲ ವಸ್ತು ತಿನ್ಬೋದು, ಫಾರೆಸ್ಟ್ ಅಲ್ಲಿ ಕಾಡಲ್ಲಿ ಸುಮಾರು ವಸ್ತು ಇರುತ್ತೆ ಮೇಡಮ್, ನಾವು ತಿನ್ಬೋದು. ಸುಮಾರು ವಸ್ತು ಇರುತ್ತೆ ನಾವು ತಿನ್ಬಾರ್ದು. ಸೊಪ್ಪುಗಳಿದೆ, ಯಾವ್ಯಾವ ಸೊಪ್ಪು ನೀವು ತಿನ್ಬೋದು,
0: ಯಾಕೆಂದ್ರೆ ಅಲ್ಲಿ ಕಾಡಲ್ಲಿ ಏನು ಸಿಗಲ್ವಲ್ಲ, ಸಿಕ್ಕಿದ್ನೆಲ್ಲ ತಿನ್ನೋದಕ್ಕೆ ಬಳಸೋದಕ್ಕೆ.
2: ಬಟ್ ಆರ್ಮಿ ಏನ್ ಮಾಡುತ್ತೆ ನಮ್ಗೆ, ಅಷ್ಟೊಂದು ದಿವಸದೆಲ್ಲ ರೇಷನ್ ಎಲ್ಲ ಕೊಟ್ಟು ಕಳಿಸಿರ್ತಾರೆ. ಈಗ 7 ಡೇಸ್ ನಾವು ಆಪರೇಷನ್ ಹೋಗ್ತೀವಿ, 7 ಡೇಸ್ಗೆ ನಮ್ಗೆ ಊಟ ಗೀಟ ಎಲ್ಲ ಇರುತ್ತೆ. ಅಂದ್ರೆ ಬಿಸ್ಕೆಟ್ ಟೈಪು, ಚಕ್ರಪಾರ ಅಂತೀವಿ ನಾವು, ಇದು ಮಾಡಿ ಮನೆ ಕರ್ಜಿಕಾಯಿ ಮಾಡ್ತೀವಿ ಅದರಲ್ಲಿ, ಆ ತರ ಮಾಡಿದ್ವಿ. ಪೂರಿ ಕೊಟ್ಟಿರ್ತಾರೆ, ಚಪಾತಿ ಕೊಟ್ಟಿರ್ತಾರೆ, ತಗೊಂಡು ರೇಷನ್ ಹೋಗ. ಬಟ್ ಇದರಲ್ಲಿ ಇನ್ಸ್ಟ್ರಕ್ಟರ್, ನಾನು ಸ್ಕೂಲ್ ಇನ್ಸ್ಟ್ರಕ್ಟರ್ ಅಲ್ಲಿ, ನಮ್ ಯಾರೇ ನಾರ್ತ್ ಈಸ್ಟ್ಗೆ ಯಾರೇ ಬರಲಿ, ನಮ್ ಸ್ಕೂಲ್ ಅಲ್ಲಿ ಬಂದು ಟ್ರೈನಿಂಗ್ ಮಾಡಲೇಬೇಕು. ಡಿಫ್ರೆಂಟ್ ಟೈಪ್ ಆಫ್ ಆಪರೇಷನ್ ಹೇಳ್ಕೊಡ್ತೀವಿ, ಡಿಫ್ರೆಂಟ್ ಟೈಪ್ ನಾವು ಹೆಂಗಿರ್ಬೇಕು, ಏನೆಲ್ಲ ಆಗಿದೆ. ಇವನ್ ನಾವು ಸ್ಲ್ಯಾಕ್ನೆಸ್ ಆದ್ರೆ ನಮ್ ಪ್ರಾಣ ಹೋಗುತ್ತೆ, ಅದಕ್ಕೆ ಕಾರಣ ಸ್ಲ್ಯಾಕ್ನೆಸ್. ಈಗ ಪಾಕಿಸ್ತಾನ ಬಾರ್ಡ್ರೆ ಬೇರೆ, ಚೈನಾ ಬಾರ್ಡ್ರೆ ಬೇರೆ,
0: ಎಲ್ಲಾ ಬಾರ್ಡರ್ ಅಲ್ಲೂ ಬೇರೆ ಬೇರೆ ರೀತಿ ಚಟುವಟಿಕೆ ಇರುತ್ತೆ.
2: ಇದು ಮನೆ ಒಳಗಡೆ ಇರೋದು ಇನ್ಸರ್ಜೆನ್ಸಿ, ಇದ್ರಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಮೇಡಮ್.
0: ಇಡೀ ಮನೆದು ಒಳಗಡೆ,
2: ಹೌದು, ಇದೆರಡು ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೊ ಅದಕ್ಕೋಸ್ಕರ ಅವ್ರನ್ನ ತಯಾರ ಮಾಡ್ತೀವಿ. ಅದರಲ್ಲಿ ನಾನು ಇನ್ಸ್ಟ್ರಕ್ಟರ್ ಆಗಿದೆ. ಇನ್ನೊಂದು ಇನ್ಸ್ಟ್ರಕ್ಟರ್ ಬಂದು DNM, ಡ್ರೈವಿಂಗ್ ಅಂಡ್ ಮೈಂಟೆನೆನ್ಸ್ ಅಂತ TPT ಕಮಾಂಡ್. ಅದು ನಮ್ಮ ಬೆಂಗಳೂರಲ್ಲಿ ಆರ್ಮಿ ಸ್ಕೂಲ್ ಆಫ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್, ASMT, ದೊಮ್ಲೂರಲ್ಲಿ ಇದೆ ಮೇಡಮ್. ಅಲ್ಲಿ ನಾನು ಇನ್ಸ್ಟ್ರಕ್ಟ್ ಆಗಿ ಬಂದೆ ಆಸ್ ಎ JCO ಇನ್ಸ್ಟ್ರಕ್ಟರ್. ಅಲ್ಲಿ ಬಂದು ನಾನು ಕೋರ್ಸ್ ಮಾಡಿದೆ, ಅಲ್ಲೂ ನಾನು ಐ ಗ್ರೇಡಿಂಗ್ ತಗೊಂಡೆ. ಅಲ್ಲಿ ತಗೊಂಡ ನಂತರ ಅಲ್ಲಿ ಬಂದು ನಮ್ಮ ಡ್ರೈವರ್ಸ್ಗೆ ಯಾವ ತರ ಎಮರ್ಜೆನ್ಸಿಯಲ್ಲಿ ಯಾವ ತರ ಪ್ರಿಪರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿನ್ ಗಾಡಿ ಯಾವುದೋ ಐಸ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಬುರ್ದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಇಲ್ಲೋ ಗದ್ದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಯಾವ ತರ ಗಾಡಿನ ತೆಗಿಬೇಕು, ನೀನ್ ಏನ್ ಮಾಡ್ಬೇಕು, ನೀನ್ ಒಬ್ನೇ ಇದೆಯಾ. ಅವಾಗ ಇನ್ಸ್ಟ್ರೂಮೆಂಟ್ ಇರ್ತೈತೆ, ದಾರ ಇರ್ತೈತೆ ತೆಗಿಲಿಕ್ಕೆ, ಕಟ್ಟಿ ಯಾವ ತರ ತೆಗಿಯೋದು ಅಂತ ಪ್ರಾಕ್ಟಿಕಲ್ ನಾನು ಮಾಡಿಸ್ತಾ ಇದ್ದೀನಿ. ಅದೇ ತರ ಅವ್ರ ಕೈಲೂ ಮಾಡಿಸ್ತೇನೆ. ಇದ್ರಿಂದ ಏನಾಗ್ತಿತ್ತು, ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ತಯಾರಾಗಿರ್ತಾರೆ ಹೋಗಕ್ಕೆ. ನೀರಿಲ್ಲ, ನೀನ್ ಹೆಂಗ್ ಸೇವ್ ಮಾಡೋದು, ನೀರ್ ಯಾವ ಮೂಲೆಯಲ್ಲಿ ಇರ್ತೈತೆ.
0: ಇತರ ಯಾವುದೇ ಕಷ್ಟದ ಪರಿಸರದಲ್ಲಿ, ಅಂದ್ರೆ ಹೈ ಆಲ್ಟಿಟ್ಯೂಡ್ ಆಗಿರಬಹುದು ಅಥವಾ ಎಲ್ಲಿ ಆಗಿರಬಹುದು, ಕಷ್ಟದ ಪರಿಸ್ಥಿತಿಯಲ್ಲಿ, ಕಷ್ಟದ

0: ವಾತಾವರಣದಲ್ಲಿ ಯುದ್ಧ ಕಾಲದಲ್ಲಾಗಿರಬಹುದು ಅಥವಾ ಪೀಸ್ ಟೈಮ್ ಅಲ್ಲಿ ಆಗಿರಬಹುದು, ಯಾವುದೇ ಸಂದರ್ಭದಲ್ಲೂ ಹೇಗೆ ಬದುಕಬೇಕು, ಹೇಗೆ ಸಿದ್ಧವಾಗಿರಬೇಕು ಅಥವಾ ಸದಾ ಹೇಗೆ ಸಿದ್ಧವಾಗಿಯೇ ಇರಬೇಕು ಅನ್ನೋದನ್ನ ನೀವು ಹೇಗೆ ಕಲ್ತ್ರೋ ಅದನ್ನ ನಂತರ ಕಲಿಸುವಂತ ಅವಕಾಶ ಕೂಡ ನಿಮ್ಗೆ ಸಿಕ್ತು. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ. ಹೀಗೆ ನೀವು ಒಂದು 22 ವರ್ಷ ಬಹಳ ಸುಂದರವಾದ ಸೈನ್ಯದ ಸೇವೆಯನ್ನ ಮಾಡಿದ್ರಿ, ಅದು ಆಪರೇಷನ್ಸ್ ಮೂಲಕ ಆಗಿರಬಹುದು, ಪೀಸ್ ಮೂಲಕ ಆಗಿರಬಹುದು, ಅಥವಾ ಸದಾ ನಿಮ್ ಮನಸ್ಸು ಸೇವೆಗೆ ತುಳಿತಾ ಇತ್ತಲ್ಲ ಆ ಸೇವೆಯನ್ನ ಮಾಡೋ ಅಂತ ಮೂಲಕ ಕೂಡ ಆಗಿರಬಹುದು. ಏನು ಇಲ್ಲದೆ ಮನೆ ಬಿಟ್ಟು ಓಡಿ ಹೋಗಿ ಸೈನ್ಯ ಸೇರ್ಕೊಂಡವರು ಅಲ್ಲಿಂದ ಹೊರಗೆ ಬರುವಾಗ ನಿಮ್ಮ ಹೃದಯದ ಭಾಗದಲ್ಲಿ ಸಾಕಷ್ಟು ಮೆಡಲ್ಗಳ ಜೊತೆಗೆ ಬಂದ್ರಿ. ನಿಮ್ಮ ಪಯಣ ಏನಿದೆ ಬಹಳಷ್ಟು ಕುತೂಹಲ ಹುಟ್ಟಿಸುತ್ತೆ ಮತ್ತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ ಎಲ್ಲರಿಗೂ. ಯಾರೂ ಕೂಡ ಇದನ್ನ ಮಾಡಬಹುದು ಅಥವಾ ನಾನು ಇದನ್ನ ಮಾಡಬಲ್ಲೆ ಅನ್ನುವಂತಹ ಒಂದು ಸ್ಫೂರ್ತಿಯನ್ನ ಎಲ್ಲರಲ್ಲೂ ತುಂಬುತ್ತೆ. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ, ನಿಮ್ಮ ಅಮೂಲ್ಯವಾದ ಅನುಭವವನ್ನ ನಮ್ಮೊಂದಿಗೆ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ನಿಮ್ಗೆ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ

ಸವಿರುಚಿ ಪ್ರವಾಸಿ ಕಥನ ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಕೇಳುಗರೆ, ಈಗ ಸಮಯ 9:31:56. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ನಮ್ಮ ಭೂಮಿ ಅನೇಕ ಜೀವಿಗಳ ಸುಂದರ ಸಂಗಮವಾಗಿದೆ. ಸಣ್ಣ ಕೀಟಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳವರೆಗೆ, ಹಸಿರು ಗಿಡಗಳಿಂದ ಹಿಡಿದು ದಟ್ಟ ಕಾಡಿನವರೆಗೆ ಪ್ರತಿಯೊಂದು ಜೀವಿಯು ಪ್ರಕೃತಿಯ ಸಮತೋಲನಕ್ಕೆ ಅಗತ್ಯ. ಈ ಜೀವಿಗಳ ವೈವಿಧ್ಯತೆಯನ್ನು ಗೌರವಿಸಲು ಮತ್ತು ರಕ್ಷಿಸಲು ಪ್ರತಿ ವರ್ಷ ಮೇ 22ರಂದು ಅಂದರೆ ಇಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನವು ನಮಗೆ ಪ್ರಕೃತಿಯ ಮಹತ್ವವನ್ನು ಅರಿತು ಮುಂದಿನ ಪೀಳಿಗೆಗೆ ಅದನ್ನು ಉಳಿಸುವ ಹೊಣೆಗಾರಿಕೆಯನ್ನು ನೆನಪಿಸುತ್ತದೆ. ಹಾಗಿದ್ರೆ ಶ್ರೋತೃಗಳೇ, ಇವತ್ತು ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯತೆ ಅಂದರೆ ಏನು, ಅದರ ಮಹತ್ವ ಏನು, ಅದನ್ನು ಉಳಿಸ್ಕೊಂಡು ಮುಂದೆ ಹೋಗೋದ್ರಲ್ಲಿ ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ.

ಜೀವ ವೈವಿಧ್ಯತೆ ಅಂತ ಹೇಳಿದರೆ ಭೂಮಿಯ ಮೇಲೆ ಇರುವಂತಹ ಅದ್ಭುತ ಬಣ್ಣಗಳ ಹಬ್ಬ ಅಂತ ಹೇಳ್ಬೋದು. ಹಕ್ಕಿಗಳ ಕಲರವ, ಹೂವುಗಳ ಸುವಾಸನೆ, ಕಾಡಿನ ಹಸಿರು, ಸಮುದ್ರದ ಜೀವಜಾಲಗಳು ಇವೆಲ್ಲ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಜೀವ ವೈವಿಧ್ಯತೆ ಇಲ್ಲದಂತಹ ಭೂಮಿ ಬಣ್ಣವಿಲ್ಲದ ಚಿತ್ರದಂತೆ. ಅಂದರೆ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸೂಕ್ಷ್ಮಜೀವಿಗಳು ಮತ್ತು ಅವುಗಳ ವಾಸಸ್ಥಳಗಳು, ಇದು ಪ್ರಕೃತಿಯ ಸಮತೋಲನವನ್ನು ಕಾಪಾಡುತ್ತೆ ಮತ್ತು ಮಾನವನ ಬದುಕಿಗೂ ಕೂಡ ಇದು ಅತ್ಯವಶ್ಯಕ. ಆಹಾರದ ಮೂಲವೇ ಜೀವ ವೈವಿಧ್ಯತೆ. ನಾವು ತಿನ್ನುವಂತಹ ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ಹಾಲು, ಜೇನು ಇವೆಲ್ಲ ನಿಸರ್ಗದ ಕೊಡುಗೆ. ಹಾಗೆ ಕೃಷಿಯ ಬೆಳವಣಿಗೆ ಇರ್ಬೋದು, ಔಷಧಿಗಳ ಮೂಲಕ್ಕೂ ಕೂಡ ಜೀವ ವೈವಿಧ್ಯತೆಯೇ ಕಾರಣ. ಅನೇಕ ಔಷಧಿಗಳು ಸಸ್ಯಗಳಿಂದ ಹಿಡಿದು ಕೆಲವು ಜೀವಿಗಳಿಂದ ಕೂಡ ಸಿಗುತ್ತೆ. ಇನ್ನು ಪರಿಸರ ಸಮತೋಲನಕ್ಕೆ ಜೀವ ವೈವಿಧ್ಯತೆ ಮುಖ್ಯ. ಮುಖ್ಯ ಕಾಡುಗಳು ಮಳೆ ಸುರಿಸುವಂಥದ್ದು, ಮರಗಳು ಗಾಳಿಯನ್ನು ಶುದ್ಧಗೊಳಿಸುವಂಥದ್ದು, ಜೇನುನೊಣಗಳು ಪರಾಗಸ್ಪರ್ಶವನ್ನು ಮೂಡಿಸುವಂಥದ್ದು, ನದಿಗಳು ಮತ್ತು ಮಣ್ಣು ಜೀವಿಗಳಿಗೆ ಆಶ್ರಯವನ್ನು ಕೊಡೋದು ಕೂಡ ಅತ್ಯಂತ ಮುಖ್ಯವಾಗಿದೆ. ಕೇಳೋಣ ಓಂ ಮಲ್ಲಿಗೆ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ವಿ ಮನೋಹರ್.

ಮಾನವನ ಸಂಸ್ಕೃತಿ ಮತ್ತು ಜೀವನ ಶೈಲಿಗೂ ಜೀವ ವೈವಿಧ್ಯತೆ ಸಂಬಂಧವನ್ನು ಹೊಂದಿಕೊಂಡಿದೆ. ಅನೇಕ ಹಬ್ಬಗಳು, ಆಚರಣೆಗಳು ಮತ್ತು ನಮ್ಮ ಸಂಪ್ರದಾಯಗಳು ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿದೆ. ಆದರೆ ಇಂದು ಅರಣ್ಯನಾಶ, ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಯಿಂದ ಪ್ರಕೃತಿ ಅಪಾಯದಲ್ಲಿದೆ. ಆದ್ದರಿಂದ ನಾವು ಮರಗಳನ್ನು ನೆಡೋದು, ಪ್ರಕೃತಿಯನ್ನು ಕಾಪಾಡೋದು ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು ಮುಖ್ಯ. ಭೂಮಿ ಕೇವಲ ಮನುಷ್ಯರಿಗೆ ಅಷ್ಟೇ ಸೇರಿದ್ದಲ್ಲ, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳಿಗೂ ಕೂಡ ಇಲ್ಲಿ ಸಮಾನವಾದಂತಹ ಹಕ್ಕಿದೆ. ಜೀವ ವೈವಿಧ್ಯತೆ ನಮಗೆ ಸಹನೆ, ಸಹಕಾರ ಮತ್ತು ಸಮತೋಲನದ ಪಾಠವನ್ನು ಕಲಿಸುತ್ತೆ. ಒಂದು ಸಣ್ಣ ಕೀಟವು ತನ್ನ ಪಾತ್ರವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತದೆ. ಇದು ನಮ್ಮ ಜೀವನಕ್ಕೆ ಒಂದು ಪಾಠವಾಗಿದೆ. ಕೇಳೋಣ ಮೃಗಾಲಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ರಾಜನ್ ನಾಗೇಂದ್ರ. ಸಾಹಿತ್ಯ ನೀಡಿದ್ದಾರೆ ಚಿ ಉದಯ್ ಶಂಕರ್.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ಜೀವ ವೈವಿಧ್ಯತೆಯನ್ನು ಉಳಿಸೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಎಂಬ ಅರಿವು ನಮ್ಮಲ್ಲಿರಬೇಕು. ಜೀವ ವೈವಿಧ್ಯತೆಯನ್ನು ಕಾಪಾಡಲು ಮೊದಲು ಹೆಚ್ಚು ಹೆಚ್ಚು ಮರಗಳನ್ನು ನೆಡುವುದು ಮತ್ತು ಅರಣ್ಯ ನಾಶವನ್ನು ತಡೆಗಟ್ಟೋದು ಅಗತ್ಯ. ಯಾಕಂದರೆ ಮರಗಳು ಕಾಡುಗಳು ಅನೇಕ ಜೀವಿಗಳ ಆಶ್ರಯವಾಗಿದೆ. ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸೋದ್ರಿಂದ ಮಣ್ಣು ನೀರು ಮತ್ತು ಜೀವಿಗಳಿಗೆ ಆಗುವಂತಹ ಹಾನಿಯನ್ನು ತಡೆಗಟ್ಟಬಹುದು. ನೀರನ್ನು ಜೋಪಾನವಾಗಿ ಬಳಸಿ ಮಳೆ ನೀರು ಸಂಗ್ರಹವಾಗುವಂತಹ ಕ್ರಮಗಳಿಂದ ಪ್ರಕೃತಿ ಸಂಪತ್ತುಗಳನ್ನು ಉಳಿಸಬಹುದು. ಜೊತೆಗೆ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಬೇಟೆಯಾಡೋದನ್ನು ತಡೆಯಬೇಕು, ಅವುಗಳ ವಾಸಸ್ಥಳಗಳನ್ನು ರಕ್ಷಣೆ ಮಾಡಬೇಕು. ಶಾಲೆಗಳಲ್ಲಿ ಮತ್ತು ಸಮಾಜದಲ್ಲಿ ಪರಿಸರ ಜಾಗೃತಿ ಮೂಡಿಸೋದ್ರಿಂದ ಜನರಲ್ಲಿ ಜೀವ ವೈವಿಧ್ಯತೆ ಬಗ್ಗೆ ಕಾಳಜಿ ಹೆಚ್ಚುತ್ತೆ. ಸಾರ್ವಜನಿಕ ಸಾರಿಗೆ ಬಳಸೋದು, ಕಸದ ವಿಂಗಡಣೆ, ಬಟ್ಟೆ ಚೀಲಗಳನ್ನು ಹೆಚ್ಚು ಉಪಯೋಗಿಸೋದು, ಹಾಗೆ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಕೂಡ ಜೀವ ವೈವಿಧ್ಯತೆಯನ್ನ ಉಳಿಸಲಿಕ್ಕೆ ಸಾಧ್ಯ ಆಗತ್ತೆ. ಕೇಳೋಣ ಬಂಗಾರದ ಕಳಶ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಜೀವ ವೈವಿಧ್ಯತೆಯನ್ನು ಕಾಪಾಡುವುದು ಎಂದರೆ ನಮ್ಮ ಭವಿಷ್ಯವನ್ನು ಕಾಪಾಡಿದಂತೆ. ಇದು ಪ್ರಕೃತಿಯ ಆಭರಣ, ಅದನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಅದನ್ನು ಕಸಿದುಕೊಳ್ಳಲಿಕ್ಕೆ ನಾವ್ಯಾರೂ ಅಲ್ಲ. ಅವುಗಳ ಉಳಿವು ಮುಂದಿನ ನಮ್ಮ ಪೀಳಿಗೆಗೆ ತುಂಬ ಮುಖ್ಯ ಅನ್ನೋದನ್ನು ನಾವು ಮರಿಬಾರ್ದು. ಇದನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ದೊಡ್ಡ ಕೆಲಸವೇನೂ ನಾವು ಮಾಡಬೇಕಾಗಿಲ್ಲ. ಬದಲಾಗಿ ನೀರನ್ನು ಉಳಿಸೋದು, ಪ್ರಾಣಿಗಳ ಮೇಲೆ ಕರುಣೆ ತೋರಿಸೋದು, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು, ಇಂತಹ ಸಣ್ಣ ಹೆಜ್ಜೆಗಳೇ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಪ್ರಕೃತಿ ನಮ್ಮ ಅಗತ್ಯತೆಗಳನ್ನು ಪೂರೈಸ್ಬೋದು, ಆದರೆ ನಮ್ಮ ಅತಿಯಾದ ಆಸೆಗಳನ್ನಲ್ಲ. ಆದ್ದರಿಂದ

ಜೀವ ವೈವಿಧ್ಯತೆಯನ್ನು ಕಾಪಾಡೋಣ, ಭೂಮಿಯ ಸೌಂದರ್ಯವನ್ನು ಉಳಿಸೋಣ, ಪ್ರಕೃತಿಯನ್ನು ಪ್ರೀತಿಸೋಣ, ನಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸೋಣ ಎಂಬ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಗೆ ಕೇಳೋಣ. ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್. ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್. ಸಾಹಿತ್ಯ ಎನ್ ಎಸ್ ಎಲ್ ಭಟ್.

ಬಾಳಿಗೆ ಭರವಸೆ ಬೆಳಕೆಯ ಜೀವನ ಸುಡಾಗಿ, ಬಿಸಿಲಿನ ಬೇಗೆಗೆ ಬಾಡಿದೆ ಜಗವು ಬೂದಿಯು ತಾನಾಗಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ಈಗ ಸಮಯ 10:02:35.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
2: ಹೌದಾ?
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಇಂಗು ಗುಂಡಿಗಳನ್ನು ನಿರ್ಮಿಸಿ ನೀರು ಇಂಗುವಂತೆ ಮಾಡಿ ಅಂತರ್ಜಲ ಮಟ್ಟ ಹೆಚ್ಚುವಂತೆ ಮಾಡಿ.
1: ಈ ನೆಲ ಈ ಜಲ ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

0: ಪ್ರಿಯ ಶ್ರೋತೃಗಳೇ ಗಮನಿಸಿ, ಇದೀಗ 10:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮವು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಸಮಯ 11:00 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು May 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತು ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳು ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತು ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರೇ.
3: ನಮಸ್ಕಾರ.
2: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
3: ಒಂದು ಪ್ರದೇಶದಲ್ಲಿ ಕಾಣ ಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರಬಹುದು, ನೀರಿನಲ್ಲಿರಬಹುದು, ಆಕಾಶದಲ್ಲಿರಬಹುದು, ಒಂದು ಪ್ರದೇಶದಲ್ಲಿ ಕಾಣ ಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದೂ ಇರಬಹುದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗಾನಿಸಮ್ಸ್ ಇರಬಹುದು, ಇವೆಲ್ಲ

0: ಎಲ್ಲವನ್ನು ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಕ್ ಸಿಗ್ತೇವೆ.
1: ಅದೊಂದು ರೀತಿ ಒಕ್ಕೂಟ ಅಂತ ಹೇಳ್ಬೋದು.
0: ಒಕ್ಕೂಟ
1: ಎಲ್ಲ ಸೇರ್ಕೊಂಡು ಆಗುವಂತಹದ್ದು,
0: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅದು ಒಂದು ಪ್ರದೇಶದಲ್ಲಿ ಅದರಲ್ಲಿ ಮಾನವರು ಕೂಡ ಸೇರ್ಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
1: ಈಗ ಮೇ 22ರಂದು ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ. ಇದಕ್ಕೆ ಏನ್ ಕಾರಣ, ಮತ್ತೆ ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಅವರೊಂದು ಜಾಗತಿಕ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ನಡೀತಕ್ಕಂತಹ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನ ಮೊದಲು ಮೇ 22 ಆಗಿರಲಿಲ್ಲ, ಅಂತಾರಾಷ್ಟ್ರೀಯ ಜೈವಿಕ ದಿವಸ ಅದು ಡಿಸೆಂಬರ್ 29 ಆಗಿತ್ತು. ಪ್ರಾರಂಭವಾಗಿದ್ದು 1993ರಲ್ಲಿ, ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು, ಆ ಒಂದು ಸಮಿಟ್ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂತ ತೀರ್ಮಾನವನ್ನು ತಗೊಂಡು ಮೊದಲು 93ರಿಂದ 2000ರವರೆಗೆ ಡಿಸೆಂಬರ್ 29ರಂದು ಆಚರಿಸ್ತಾ ಇದ್ರು. 2000ರಲ್ಲಿ ಅದನ್ನ ಬದಲಾಯಿಸಿ ಮೇ 22ಕ್ಕೆ ಬಂದ್ರು. ಯಾಕೆ ಅಂತ ಹೇಳಿದ್ರೆ, ಏನು ರಿಯೋದಲ್ಲಿ ಜೂನ್ 5ರಂದು
1: ವಿಶ್ವ ಪರಿಸರ
0: ದಿವಸ ಆಚರಣೆ, ಅದು 1992ರಲ್ಲಿ ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ಮೇ 22ರಂದು ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು ಮೇ 22, 1992. ಅದು ಅಡಾಪ್ಟ್ ಆಗಿದ್ದು ಜೂನ್ 5ಗೆ ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ ನ ತಯಾರಿ ಮಾಡ್ತಾರೆ, ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಅಂದ್ರೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪರೇಷೆಗಳನ್ನ ಮೇ 22ರಂದು ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
1: ಇನ್ನು ಈ 2026 ಅಂದ್ರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತ?
0: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ನಲ್ಲಿ
1: 1994ರಲ್ಲಿ
0: ಮೊಟ್ಟ ಮೊದಲು
1: ಬಹಾಮಾಸ್
0: ಅಂತ ಹೇಳ್ತಕ್ಕಂತ ದೇಶ, ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024ರಲ್ಲಿ ಕೊಲಂಬಿಯಾದಲ್ಲಿ ನಡೀತು
1: ಜೀವವೈವಿಧ್ಯತೆ
0: ಒಂದು ದಿವಸ. ಈಗ 26ರಲ್ಲಿ ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಅಂದ್ರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನ ಮಾಡಲಿಕ್ಕೆ ಮೇ 22ರಿಂದ ಪ್ರಾರಂಭ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
1: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆಯ ಬಗ್ಗೆ, ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
0: ಇವತ್ತು ಗಾಂಧೀಜಿಯವರು ಬಹಳ ಚೆನ್ನಾಗೇ ಹೇಳಿದ್ದಾರೆ, ಮಾನವನ ಎಲ್ಲಾ ಬೇಡಿಕೆಗಳನ್ನ
1: ಆಸೆಗಳನ್ನ
0: ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದ್ರೆ ಅವನ ದುರಾಸೆಗಳನ್ನೆಲ್ಲ ಅಂತ ಹೇಳುವಂತದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ, ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್, ಅಂದ್ರೆ ಆರೋಗ್ಯಕರವಾದಂತ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್, ಪರಿಸರ ಆರೋಗ್ಯಕರವಾಗಿದ್ರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ, ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್, ಅಂದ್ರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ರೆ ಅಲ್ಲಿರ್ತಕ್ಕಂತಹ
1: ಜನಗಳು
0: ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್, ಅಂದ್ರೆ ನಮ್ಮ ಒಂದು ಆರ್ಥಿಕತೆಗೆ ಕೂಡ. ಹಾಗಾಗಿ ಈ 3 ಲಿಂಕ್ ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ, ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರ್ಬೋದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧ

0: ಇರ್ಬೋದು, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವರು ಪರಿಸರವನ್ನ ಅವರ ಬಯೋಡೈವರ್ಸಿಟಿಯನ್ನ
1: ಕಾಪಾಡಿಕೊಳ್ಳಿಲ್ಲ.
0: ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ, ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದ್ರ ಬಗ್ಗೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಅರ್ಥಕೋಬಹುದು.
1: ಇನ್ನು ಈ ಜೀವ ವೈವಿಧ್ಯತೆಯ ವಿಧಗಳು ಯಾವ್ಯಾವ ಅಂತೀರಿ?
0: ಆಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಸಣ್ಣ ಕಣ್ಣಿಗೆ ಕಾಣದಂತಹ ಕ್ರಿಮಿ ಅಂದ್ರೆ ಮೈಕ್ರೋಬ್ಸ್ ಇಂದ ಹಿಡಿದು ಸೂಕ್ಷ್ಮಾಣುವಿಂದ ಹಿಡಿದು ದೊಡ್ಡದಾಗಿ ಅಂತ. ಹಾಗಾಗಿ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಅನುವಂಶನೀಯ
1: ವೈವಿಧ್ಯತೆ.
0: ಎರಡನೇದಾಗಿ ಸ್ಪೀಷೀಸ್ ಡೈವರ್ಸಿಟಿ ಅಂದ್ರೆ ಜೀವರಾಶಿಗಳ ವೈವಿಧ್ಯತೆ,
1: ಪ್ರಭೇದಗಳ
0: ವೈವಿಧ್ಯತೆ. ಮೂರನೆಯದಾಗಿ ಇಕೋಸಿಸ್ಟಮ್ ಅಂದ್ರೆ ಏನು ಪರಿಸರಗಳಿದೆ,
1: ಜೀವಿ ಪರಿಸರ,
0: ಜೀವ ಪರಿಸರ. ಇದು ಮೂರು ಮುಖ್ಯವಾದಂತಹ ವಿಧಾನ. ಅಂದ್ರೆ ಸಣ್ಣದಾಗಿ ಜೀನ್ಸ್ ಇಂದ ಹಿಡಿದು ಎಕೋಸಿಸ್ಟಮ್ಸ್ ವರೆಗೂ ಕೂಡ ಎಲ್ಲವೂ ಸೇರ್ಕೊಂಡು ಮೂರು ಮುಖ್ಯವಾದಂತಹ ವಿಧಾನಗಳು. ಹಾಗಾಗಿ ಒಂದು ಪ್ರದೇಶದಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿನು ಜಾಸ್ತಿ ಇರುತ್ತೆ, ಸ್ಪೀಷೀಸ್ ಡೈವರ್ಸಿಟಿನು ಜಾಸ್ತಿ ಇರುತ್ತೆ, ಇಕೋಸಿಸ್ಟಮ್ ಡೈವರ್ಸಿಟಿ ಜಾಸ್ತಿ. ಒಂದೇ ಉದಾಹರಣೆಗೆ ಏನಿದ್ರೆ ಕೊಡಗು. ಕೊಡಗಿನಲ್ಲಿ ನಾವು ವೈವಿಧ್ಯಮಯವಾದಂತಹ ಪರಿಸರವನ್ನ ಕಾಡುಗಳನ್ನ ಅದನ್ನ ಎಲ್ಲಾ ರೀತಿಯ ಕಾಡುಗಳನ್ನ ನೋಡ್ತೀವಿ. ಹಾಗೆ ಭತ್ತದ ಗದ್ದೆಗಳು, ನಮ್ಮ ಕಾಫಿ ತೋಟಗಳನ್ನ ನೋಡ್ತೀವಿ, ದೇವರ ಕಾಡುಗಳನ್ನ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಪರಿಸರಗಳು ಇರೋದ್ರಿಂದ ಅಲ್ಲಿ ಈ ಜೀವಜಾತಿಗಳು ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆ ಸ್ಪೀಷೀಸ್ಗಳಲ್ಲಿ ನೀವು ಜೆನೆಟಿಕ್ ತಗೊಂಡು ಹೋದ್ರೆ ಕೂಡ, ಈಗ ಭತ್ತವನ್ನ ತಗೊಂಡ್ರೆ
1: ವಿವಿಧ ತಳಿಗಳಿದ್ದಂಗೆ.
0: ಹಾಗಾಗಿ ಇದು ಮೂರು ಸೇರಿ ಒಂದು ಪ್ರದೇಶ ಜೈವಿಕವಾಗಿ ಅದು ಸಂಪದ್ ಭರಿತವಾಗಿದೆ ಅಂತ ಹೇಳಿದ್ರೆ ಪರಿಸರ, ಜೀವರಾಶಿಗಳು ಮತ್ತು ಅನುವಂಶಿನಿ ಅಂದ್ರೆ ಜೆನೆಟಿಕ್, ಇವು ಮೂರು ಕೂಡ ಸೇರ್ಕೊಂಡಾಗ ಅದು ಒಂದು ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ.
1: ಅಂದ್ರೆ ಪರಸ್ಪರ ಇವು ಸಂಬಂಧವನ್ನು
0: ಹೊಂದಿದೆ.
1: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತ ನಾವೇನ್ ಕರಿತೀವಲ್ಲ, ಇದೇನಾದರೂ ಕಡಿಮೆ ಆಗಿ ಇಳಿಮುಖ ಆಯ್ತು ಅಂದ್ರೆ ಏನು ತೊಂದರೆಗಳು ಆಗ್ಬೋದು ಅಂತೀರಿ?
0: ಮುಖ್ಯವಾಗಿ ಆಫ್ರಿಕಾದ ಒಂದು ನಿರ್ದೇಶನ ಹೇಳಿದೆ ನಾನು, ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ಬದ್ಧತೆಯನ್ನ ಮೊದಲು ಕಳ್ಕೊತೀವಿ. ಏನು ಜೀವ ವೈವಿಧ್ಯತೆ ಅಂದ್ರೆ ಬರೀ ಕಾಡಿನಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಆಹಾರದಲ್ಲಿ ಅಂದ್ರೆ ನಮ್ಮ ಭತ್ತದಲ್ಲಿ. ಈಗ ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಸಮಯದಲ್ಲಿ ಸುಮಾರು 100,00,000 ಭತ್ತದ ಪ್ರಭೇದಗಳು ಇದ್ವು. ಇವತ್ತು ಅದ್ರಲ್ಲಿ ಎಲ್ಲಿಗೆ ಬಂದಿದೆ? 6,000 ಇಳಿದೋಗಿದೆ. ಅಂದ್ರೆ ಎಷ್ಟೊಂದನ್ನ ನಾವು ಕಳ್ಕೊಂಡಿದೀವಿ ಅಲ್ವಾ. ಮುಖ್ಯವಾಗಿ ಆಹಾರದ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಎರಡನೇದು ನೀರಿನ ಭದ್ರತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ನೀರಿಗಾಗಿ ಹಾಹಾಕಾರ ಅಲ್ವಾ. ಬೆಂಗಳೂರಿನಲ್ಲಿ ಇರ್ತಕ್ಕಂತ ಕೆರೆಗಳನ್ನೆಲ್ಲ ಕಳ್ಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಯಿಂದನೇ ನೀರು ಬೇಕು. ಕೊಡಗಿನಲ್ಲೂ ಕೂಡ ನಾವು ಭತ್ತದ ಗದ್ದೆಗಳನ್ನ ಕಳ್ಕೊಂಡ್ರೆ ನೀರಿಗೆ ಹೊಡೆತ ಬಿದ್ದೇ ಬಿತ್ತು. ಹಾಗಾಗಿ ಆಹಾರದ ಭದ್ರತೆ ಇರಲಿ, ನೀರಿನ ಭದ್ರತೆ ಇರಲಿ, ಇವೆಲ್ಲವೂ ಕೂಡ ನಮ್ಮ ಜೀವ ವೈವಿಧ್ಯತೆಗೆ ಸಂಬಂಧ ಹೊಂದಿದೆ. ಇದಿಷ್ಟೇ ಅಲ್ಲ, ನಮ್ಮ ಜೀವಜಾತಿಗಳ ವಿನಾಶ. ಯಾವಾಗ ಬಯೋಡೈವರ್ಸಿಟಿಯನ್ನು ಕಳ್ಕೊತೀವಿ ನಾವು ಅಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನ ಕೂಡ ಕಳ್ಕೊತೀವಲ್ಲ, ಇದು ಕೂಡ ಒಂದು ದೊಡ್ಡ ಪೆಟ್ಟು. ಹಾಗಾಗಿ ಏನಾಗಿದೆ ಇವತ್ತು, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ
1: ಅದು ಹೆಚ್ಚಾಗ್ತಾ ಇದೆ.
0: ಯಾಕೆ ಹೆಚ್ಚಾಗ್ತಾ ಇದೆ? ನಾವು ಈ ಪರಿಸರವನ್ನ, ಅರಣ್ಯವನ್ನ, ನಮ್ಮ ಗದ್ದೆಗಳನ್ನ ಕಳ್ಕೊಂಡಿರೋದ್ರಿಂದ ಈ ರೀತಿಯ ಎಲ್ಲ ನಾವು ಇದು ನೋಡ್ತಾ ಇವೆ. ಇದೆಲ್ಲವೂ ಕೊನೆಗೆ ಎಲ್ಲಿ ಕಾಣುತ್ತೆ ಅಂದ್ರೆ ಆರ್ಥಿಕ ಅಸಮತೋಲನ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಾರತದ ಈ ರೀತಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಳ್ಕೊಂಡು ಹೋಗ್ತಾ ಇರ್ತದ್ದು ಹೋದ್ರೆ ನಮ್ಮ ದೇಶದ GDP 5.7% ಕಡಿಮೆ ಆಗುತ್ತೆ ಅಂತ ಹೇಳುವಂತದ್ದು ಪ್ರಿಡಿಕ್ಟ್ ಮಾಡಿದ್ದಾರೆ ಮುಂದಕ್ಕೆ. ಹಾಗಾಗಿ ಈ ಜೀವಿಕ ವೈವಿಧ್ಯತೆಯನ್ನು ಕಳೆದುಕೊಂಡ್ರೆ ನಮಗೆ ಆರ್ಥಿಕ ಅಸಮತೋಲನ ಕೂಡ ಕಾಣುತ್ತೆ ಅಂತ ಹೇಳುವಂತದ್ದು. ಇದೆಲ್ಲ ಮೊದಲು ನಾವು ಬರೀ ಹೇಳ್ತಾ ಇದ್ವಿ, ಆದ್ರೆ ಇವತ್ತು ನಾವು ಸ್ವತಃ ಇದನ್ನ ಅನುಭವಿಸ್ತಾ ಇದ್ವಿ, ಕಾಣ್ತಾ ಇದ್ವಿ, ಇವೆಲ್ಲವೂ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ.
1: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರಬಹುದು ಅಂತೀರಿ?
0: ಪ್ರಪಂಚದಾದ್ಯಂತ ನಾವು ಕಾಣ್ತಾ ಇರತಕ್ಕಂಥ ವ್ಯವಸ್ಥೆ ಒಂದು ದೇಶದಲ್ಲಿ ಸೀಮಿತವಾಗಿ

0: ಇಲ್ಲಿ ವಾಸಸ್ಥಾನಗಳ ನಷ್ಟ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ನಿದರ್ಶನವನ್ನು ಕೊಟ್ಟೆ, ಬೆಂಗಳೂರಿನ ಕೆರೆಗಳನ್ನ ಕಳ್ಕೊಂಡ್ವಿ ವಾಸಸ್ಥಾನಗಳು ಅಲ್ವಾ, ಅದು ಬರೀ ನೀರ್ ಮಾತ್ರ ಹೋಗ್ಲಿಲ್ಲ, ಅದರೊಂದಿಗೆ
1: ಜಲಚರಗಳು
0: ಕೂಡ ಕಳ್ಕೊಂಡ್ವಿ,
1: ಮತ್ತೆ ಈ ಜಲಸಸ್ಯಗಳು
0: ಹಾಗಾಗಿ ವಾಸಸ್ಥಾನದ ಒಂದು ಲಾಸ್ ಮುಖ್ಯವಾದಂತಹ ಕಾರಣ. ಅದು ಭಾರತದಂತಹ ದೇಶದಲ್ಲಿ ಯಾತಕ್ಕಾಗಿ ಅಂತ ಹೇಳಿದ್ರೆ, ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ ಯಾವುದು?
1: ಭಾರತನೇ
0: ಅಲ್ವಾ. ಅತಿ ಹೆಚ್ಚು ನಮ್ಮ ದನಗಳು ಮತ್ತೆ ಇದುಗಳ
1: ಜಾಸ್ತಿ,
0: ಜನ ಧನ ಎರಡರದು ಕೂಡ ಡಿಪೆಂಡೆನ್ಸಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಮೇಲಿದೆ. ಹಾಗಾಗಿ ನಮ್ಮ ಈ ವಾಸಸ್ಥಾನಗಳು ಅಥವಾ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಇರತಕ್ಕಂಥದ್ದು ಅತಿ ಮುಖ್ಯವಾದಂತಹ ಕಾರಣ.
1: ಇವತ್ತು ಆನೆಗಳು ನಮ್ಮ ನಾಡಿಗೆ ಬರ್ತಾ ಇದಾವೆ ಅಂದ್ರೆ ಅದು ಕೂಡ ವಾಸಸ್ಥಾನದ ನಷ್ಟನೇ.
0: ಹೌದು ಹೌದು, ಹಾಗೆ ಮುಖ್ಯವಾದಂತಹ ಕಾರಣ ಈ ಅವುಗಳ ವಾಸಸ್ಥಾನ. ಅದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಜಲಚರಗಳವರೆಗೂ ಕೂಡ ಅವುಗಳೊಂದು ವಾಸಸ್ಥಾನ ತಿರುತ್ತಲ್ಲ, ಅವುಗಳ ಮನೆಗಳನ್ನ ಕಳ್ಕೊಂಡ ಮೇಲೆ ಅವುಗಳು ಹೋದು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಇದು ಮುಖ್ಯವಾದಂತಹ ಕಾರಣ. ಎರಡನೇದು ಅತಿ ಹೆಚ್ಚಿನ ಬಳಕೆ. ನಾವು ಈ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೋದಾಗ ಇದ್ದಾಗೆ ಅದು ನಮಗೆ ನಿಸರ್ಗ ಕೊಟ್ಟಂತ ಕೊಡುಗೆ ಅಲ್ವಾ, ಅದನ್ನ ಯಾವಾಗ ಕಳ್ಕೊತೀವಿ ಆಗ ಈ ಬಳಕೆಯಿಂದಾಗಿ ಕೂಡ ಆಗುತ್ತೆ.
1: ಇಲ್ಲಿ ಮತ್ತೆ ನಾವು ಗಾಂಧೀಜಿಯವರ ಒಂದು ವಾಕ್ಯವನ್ನ ಜ್ಞಾಪಿಸ್ಕೋಬೇಕಾಗುತ್ತೆ,
0: ಜ್ಞಾಪಿಸ್ಕೊಳ್ಳೇಬೇಕಲ್ವಾ.
1: ಆಸೆಗಳನ್ನು ಪೂರೈಸುತ್ತೆ ಹೊರತು
0: ದುರಾಸೆಗಳನ್ನಲ್ಲ ಅಂತಲ್ಲ,
1: ನಮ್ಮ ಭೂಮಿ ಮತ್ತೆ ಪರಿಸರ.
0: ಹೌದಲ್ವಾ, ಅದು ಎರಡನೇದು. ಮೂರನೇದು ಈ ಹವಾಮಾನದ ಬದಲಾವಣೆ, ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ವಿ, ಇದು ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ. ನಿಮ್ಮ ಏನು ಮಳೆಗಳಾಗ್ತಕ್ಕಂತಹ ವ್ಯತ್ಯಾಸ ಅಥವಾ ನಮ್ಮ ಈ ಟೆಂಪರೇಚರ್ ಅಲ್ಲಿ ಕಾಡ್ತಕ್ಕಂತಹ ವ್ಯತ್ಯಾಸಗಳು, ಇದನ್ನ ನಾವು ಮೊದಲು ಎಲ್ಲ ಏನೋ ಒಂದು ಪರ್ಸೀವ್ ಆಗ್ತಾ ಇತ್ತು, ಆದ್ರೆ ಇವತ್ತು ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಇದಲ್ಲದೆ ವಾಯುಮಾಲಿನ್ಯ, ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ನೀವು ನೋಡ್ತಾ ಇದ್ದೀರಿ,
1: ಏನಾಗುತ್ತೆ,
0: ಉಸಿರಾಡಕ್ಕಾಗದೇನೆ ಶಾಲೆಗಳನ್ನ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಮಾಡುವಂತಹ ಪರಿಸರಕ್ಕೆ ಬಂದಿದೆ.
1: ವಾಯುಮಾಲಿನ್ಯ ಆಗ್ಬೋದು, ಜಲಮಾಲಿನ್ಯ ಆಗ್ಬೋದು.
0: ಹೌದು, ಸೊ ಮಾಲಿನ್ಯಗಳು ಕೂಡ ಅದೇ ರೀತಿಯಲ್ಲಿ. ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಹೊರದೇಶದಿಂದ ಬಂದಿರತಕ್ಕಂಥ ಸಸ್ಯಗಳು, ನಾವು ಏಲಿಯನ್ಸ್ ಅಥವಾ ಇನ್ವೇಸಿವ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಡಿನ ಕತೆ ಇವತ್ತು ನೀವು ನೋಡಿದ್ರೆ
1: ನುಸುಳು ಪ್ರಭೇದಗಳು.
0: ಹೌದು, ಲ್ಯಾಂಟನ ಇರ್ಬೋದು, ಯುಫಟೋರಿಯಂ ಇರ್ಬೋದು, ಮೈಕೀನಿಯಾ, ಇವೆಲ್ಲ ಬಂದು ನುಸುಳುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡಿ ನಮ್ಮ ಅರಣ್ಯದಲ್ಲಿ ಈ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಆಗೋಗಿದೆ. ಲಾಂಟಾನ ಬಂದ ಮೇಲಂತೂ ಕೆಳಗಡೆ ಏನು ಬರ್ತಾ ಇಲ್ಲ. ಅದೇ ರೀತಿ ಈ ಫೋಟೋರಿಯಂ ಮತ್ತು ಕ್ರೋಮಲಿನ್ನ, ಅದು ಅಷ್ಟೇ. ಪಾರ್ಥೀನಿಯಂ ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಹೌದು, ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕೀನಿಯಾ ಸ್ಕ್ಯಾಂಡನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ. ಇದು ಹಬ್ಬಿಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಿಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡ್ತಕ್ಕಂಥ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
1: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂತಹ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದಾವೆ.
0: ಹೌದು,
1: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ.
0: ಹೌದು,
1: ಅಷ್ಟರ ಮಟ್ಟಿಗೆ,
0: ಯಾಕೆಂದ್ರೆ ಅವು ಬಹಳ ಬೇಗ ಬೆಳೀತಕ್ಕಂತ ಸಸ್ಯಗಳು.
1: ಹೌದು,
0: ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
1: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂತಹ ಜೀವ ವೈವಿಧ್ಯತೆಗೆ ಇರುವಂತಹ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
0: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ.
1: ಹೌದು, 140 ಕೋಟಿ ದಾಟ್ಬಿಟ್ಟಿದೆ
0: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅಲ್ವಾ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ಧನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
1: ಆಹಾರ ಮತ್ತು ಮೇವಿಗಾಗಿ.
0: ಅದ್ರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ.
1: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತ ಆರ್ಥಿಕತೆ
0: ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ. ನಮ್ಮ ಕಾಡುಗಳನ್ನ ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರ್ಲಿ, ರೋಡ್ಸ್ ಹಾಕೋದಿರ್ಲಿ, ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂತ ಒಂದು ಮುಖ್ಯವಾದಂತಹ ಒಂದು
1: ತೊಂದರೆ. ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ.
0: ಹೌದು, ಆದ್ರೆ ನಾವು ಏನ್ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ,

0: ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂತ ಒಂದು ವಿಷಯ ಇದು.
1: ಹೌದು.
0: ಸೊ ಅದನ್ನ ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದೀವ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು. ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಯೋಡೈವರ್ಸಿಟಿ ಡೇ ಅಂದ.
1: ಹೌದು ಹೌದು. ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತಹ ಒಂದು ಕೈಗಾರಿಕೀಕರಣನೂ ಆಗ್ತಾ
0: ಇದೆ ಅಲ್ವಾ.
1: ಹೌದು.
0: ಅದು ಸ್ಪೆಷಲ್ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ.
1: ಹೌದು.
0: ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು. ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳುವಂಥದ್ದನ್ನ ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತು ಏನಾಗಿದೆ ಅಂದ್ರೆ ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಶನ್ ಇದೆ. ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟ್ ಇಂದ ಇರ್ಬೋದು, ಜಿ ಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ. ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯಿತು, ಅದಕ್ಕೆ ಎಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
1: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ.
0: ಬಹಳ ಕಷ್ಟ.
1: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ ಸ್ಪಾಟ್ಸ್ ಅಂತೀವಿ ನಾವು.
0: ಹೌದು.
1: ಈ ರೀತಿ ಅಂದ್ರೇನು, ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ?
0: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟಿಗೆ ಬಂದರು. ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರು ಇಲ್ಲ. ಹಾಗಾಗಿ ಕೆಲವು ಪ್ರದೇಶಗಳನ್ನು ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಾಟ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಂಡಮಿಕ್, ಅಂದರೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆಲ್ಲೂ ಸಿಗೋದಿಲ್ಲ ಅಂದ್ರೆ ಅದಕ್ಕೆ ಎಂಡಮಿಕ್ ಪ್ಲಾಂಟ್ಸ್, ಅದು ಎಂಡಮಿಕ್ ಬಯೋಡೈವರ್ಸಿಟಿ ಅಂತ
1: ಹೇಳಿ ಒಂದು ಪ್ರದೇಶಕ್ಕೆ
0: ಸೀಮಿತ ಆಗಿರ್ಬೇಕು ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದ್ರೆ ಈ ಜನರ ಸಂಖ್ಯೆ ಹೆಚ್ಚಾಗಿ ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯೂ ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡು ಕಾರಣಗಳನ್ನ ತಗೊಂಡು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ. ಅದರಲ್ಲಿ ಭಾರತದಲ್ಲಿ 4 ಇದೆ.
1: ಯಾವ್ಯಾವ?
0: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೀವಿ, ಅದು ಒಂದು
1: ಈಶಾನ್ಯ ಭಾರತದಲ್ಲಿ.
0: ಎರಡನೇದು ಹಿಮಾಲಯದ ಪ್ರದೇಶಗಳು. ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮ ಘಟ್ಟಗಳು. ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು 4 ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ ಸ್ಪಾಟ್ಸ್, ಅಂದ್ರೆ ಜೀವ ವೈವಿಧ್ಯತಾ ತಾಣಗಳು ಅಂತ ಗುರುತಿಸಲಾಗಿದೆ.
1: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತಿದೆ?
0: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು 3 ಮುಖ್ಯವಾದಂತಹ ಅಂಶಗಳು ಬರುತ್ತೆ.
1: ಯಾವ್ಯಾವ ಅಂತೀರ?
0: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
1: ಹೌದು.
0: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
1: ವಿವೇಚನಾತ್ಮಕವಾಗಿ ಬಳಕೆ ಮಾಡ,
0: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್.
1: ಹೌದು.
0: ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು ಮೂರು ಕೂಡ ಕನ್ಸರ್ವೇಷನಲ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್ದು. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್, ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ, ಅದರೊಂದಿಗೆ ಸುಸ್ಥಿರ ಬಳಕೆ. ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಇವತ್ತಿನ ಕನ್ಸರ್ವೇಷನ್ ಅಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲೇ ಇನ್ಸಿಟು ಎಕ್ಸಿಟು ಅಂತ ಹೇಳಿ ಎರಡು ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
1: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು.
0: ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯಿತು, ಆಗ ಅದನ್ನು ಹೊರತಂದು ಒಂದು ಬೊಟಾನಿಕಲ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು, ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
1: ಜುವಾಲಜಿಕಲ್ ಪಾರ್ಕ್ ಆಗ್ಬೋದು,
0: ಅಲ್ಲಿ ಸಂರಕ್ಷಣೆ ಮಾಡ್ತಕ್ಕ

0: ಇರತಕ್ಕಂಥದ್ದು ಎಕ್ಸಿಟು. ಇದೆರಡು ಮುಖ್ಯವಾದಂತಹ ವಿಧಾನಗಳು. ಇದು ಇನ್ಸಿಟು ಮತ್ತು ಎಕ್ಸಿಟು ಅಂದ್ರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂತ ಒಂದು ಮುಖ್ಯವಾದ. ಇದು ಅಲ್ಲದೆ ಸಮುದಾಯಗಳು ಏನು ದೇವರ ಕಾಡುಗಳು ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆ ಕಾಲದಿಂದ
1: ಪಾರಂಪರಿಕವಾಗಿ ಬಂದ
0: ಪಾರಂಪರಿಕ ಕೊಡಗಿನಲ್ಲೇ 1214 ದೇವರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡ್ತಕ್ಕಂಥದ್ದು ಇಂದು ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ.
1: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗ್ಬೇಕು.
0: ಹೌದು,
1: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
0: ಹೌದು,
1: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗ್ಬೇಕು.
0: ಹೌದು.
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ಮತ್ತು ಇದರ ವಿವಿಧ ಮುಖಗಳನ್ನು ಪರಿಚಯಿಸಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಕೊನೆಯ ಮಾತು, ನೇಚರ್ ಕಲ್ಚರ್ ಆ್ಯಂಡ್ ಫ್ಯೂಚರ್ ಮುಂದಿನ ಘೋಷವಾಗಿ ಆಗಬೇಕು ದೇಶದಲ್ಲಿ. ಯಾಕೆಂತ ಹೇಳಿದರೆ ನೇಚರ್ ಇದ್ರೆ ಕಲ್ಚರ್, ಕಲ್ಚರ್ ಇದ್ರೆ ಫ್ಯೂಚರ್, ಇದು ಮೂರು ಕೂಡ ಇದ್ರೆ ಮಾತ್ರ ಸುಸ್ಥಿರ ಅಂತ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭಾರತದಲ್ಲಿ ಈ ಸಂಸ್ಕೃತಿ ಅಂದರೆ ಪರಿಸರವನ್ನು ಪೂಜೆ ಮಾಡಿ ಅದನ್ನು ಉಳಿಸ್ಕೊಂಡಂಥ ಒಂದು ಸಂಸ್ಕೃತಿ ಮತ್ತೆ ಹಿಂದಕ್ಕೆ ಬರಲಿ. ಇದರಿಂದ ದೇಶ ಮತ್ತು ನಾವು ಯಾವತ್ತೂ ಪ್ರಪಂಚದ ಚಿಂತನೆಯನ್ನು ಮಾಡಿದಂತಹ ರಾಷ್ಟ್ರ, ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡಿದಂತಹ ರಾಷ್ಟ್ರ
1: ಒಂದು ಕುಟುಂಬ ಅಂತ.
0: ಹೌದು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವವೈವಿಧ್ಯತ ದಿವಸದ ಶುಭಾಶಯಗಳನ್ನು ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಂತರರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ, ಸಮಯ 10:13:13. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇದುವರೆಗೆ ನೀವು ಕೇಳಿದ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನ ಇಂದೇ ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಮರುಪ್ರಸಾರ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
3: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಟೂ ಸ್ಟೇಟ್ಸ್ ಚಿತ್ರದ ಗೀತೆ. ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು. ಸಂಗೀತ ನೀಡಿದ್ದಾರೆ ಶಂಕರ್ ಎಹಸಾನ್ ಲಾಯ್. ಹಾಡಿದ್ದಾರೆ ಅರಿಜಿತ್ ಸಿಂಗ್ ಹಾಗೂ ಚಿನ್ಮಯಿ ಶ್ರೀಪಾದ.

ಈಗ ಕೇಳೋಣ ಏಜೆಂಟ್ ವಿನೋದ್ ಚಿತ್ರಕ್ಕೆಂದು ಮಾಲಿನಿ ಅವಾಸ್ತಿ ಅವರು ಹಾಡಿರುವ ಗೀತೆ. ನೀಲೇಶ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಚಿನ್ಮಯಿ ಶ್ರೀಪಾದ ಹಾಗೂ ಶೇಖರ್ ರವ್ಜಿಯಾನಿ ಅವರ ಧ್ವನಿಯಲ್ಲಿ ಹಸಿ ತೋ ಫಸಿ ಚಿತ್ರದ ಗೀತೆ, ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ವಿಶಾಲ್ ಶೇಖರ್ ಅವರದ್ದು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:44. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಆಜಾ ನಚಲೇ ಚಿತ್ರಕ್ಕೆಂದು ಸುನಿಧಿ ಚೌಹಾನ್ ಅವರು ಹಾಡಿರುವ ಈ ಗೀತೆ. ಪಿಯೂಷ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಲೀಂ ಸುಲೈಮಾನ್.

ಪ್ರಿಯ ಶ್ರೋತೃಗಳೇ, ಇನ್ನು ಕೇಳೋಣ. ಅಮಿತಾಬ್ ಭಟ್ಟಾಚಾರ್ಯ ಅವರು ಸಾಹಿತ್ಯ ರಚಿಸಿರುವ ಜರಾ ಹಟ್ಕೆ ಜರಾ ಬಚ್ಕೆ ಚಿತ್ರದ ಈ ಗೀತೆಗೆ ಸಂಗೀತ ನೀಡಿ ಅರಿಜಿತ್ ಸಿಂಗ್ ಅವರೊಂದಿಗೆ ಹಾಡಿದ್ದಾರೆ ಸಚಿನ್ ಜಿಗರ್.

0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಒನ್ಸ್ ಅಪಾನ್ ಅ ಟೈಮ್ ಇನ್ ಮುಂಬೈ ದುಬಾರಾ ಚಿತ್ರಕ್ಕೆಂದು ಜಾವೇದ್ ಬಶೀರ್ ಅವರು ಹಾಡಿರುವ ಗೀತೆ. ರಜತ್ ಅರೋರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.
1: ಇಶ್ಕ್ ವೋ ಬಲಾ ಹೈ, ಇಶ್ಕ್ ವೋ ಬಲಾ ಹೈ, ಜಿಸ್ಕೋ ಛುವಾ ಇಸ್ನೇ ವೋ ಜಲಾ ಹೈ. ದಿಲ್ ಸೇ ಹೋತಾ ಹೈ ಶುರೂ, ದಿಲ್ ಸೇ ಹೋತಾ ಹೈ ಶುರೂ, ಪರ್ ಕಂಬಖ್ತ ಸರ್ ಪೇ ಚಡಾ ಹೈ. ಕಭಿ ಖುದ್ ಸೇ, ಕಭಿ ಖುದಾ ಸೇ, ಕಭಿ ಜಮಾನೆ ಸೇ ಲಡಾ ಹೈ. ಇತ್ನಾ ಹುವಾ ಬದನಾಮ ಫಿರ್ ಭೀ,

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇದೀಗ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ತನುಶ್ರೀ ಉದಯರವಿ ಇವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮವು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಚರ್ಮದ ಕಾಳಜಿ, ಈ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮವು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
3: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಟ್ಯೂನ್ ಮಾಡಿ
4: ಆಕಾಶವಾಣಿಗೆ 90ರ ಸಂಭ್ರಮ.
2: ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
4: ಆಕಾಶವಾಣಿಯ ಅಂತರಾಳ.
2: ಆಕಾಶ ಬುಟ್ಟಿ.
4: ಆಕಾಶ ಬುಟ್ಟಿ.
2: ಆಲಿಸಿ ಆಕಾಶ ಬುಟ್ಟಿ.
1: ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ.
2: ಆಕಾಶವಾಣಿಯ ಅಂತರಾಳ.
0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 11:02.

ಮತ್ತು ಸೆಕೆಂಡುಗಳು. ಇನ್ನು ಮುಂದೆ ಕನ್ನಡ ಚಲನಚಿತ್ರಗೀತೆಗಳ ಕಾರ್ಯಕ್ರಮ ಕಾನಡಂಗುರ. ಮೊದಲಿಗೆ ಕೇಳೋಣ ಲವ್ ಮಾಕ್ಟೇಲ್ 3 ಚಿತ್ರಕ್ಕೆಂದು ವಿಜಯ್ ಪ್ರಕಾಶ್ ಅವರು ಹಾಡಿರುವ ಗೀತೆ. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಕುಲ್ ಅಭ್ಯಂಕರ್.

ಸಂಜಿತ್ ಹೆಗಡೆ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಹಯಗ್ರೀವ ಚಿತ್ರದ ಗೀತೆ, ಸಾಹಿತ್ಯ ಯೋಗರಾಜ್ ಭಟ್ ಸಂಗೀತ ನೀಡಿದ್ದಾರೆ, ಜುದಾಸ್.

ಪ್ರಿಯ ಶ್ರೋತೃಗಳೇ, ಇನ್ನು ಕೇಳೋಣ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಜೋ ಕೋಸ್ಟಾ ಅವರು ಸಂಗೀತ ನೀಡಿರುವ ತೀರ್ಥರೂಪ ತಂದೆಯವರಿಗೆ ಚಿತ್ರದ ಗೀತೆ ಕೀರ್ತನ್ ಹೊಳ್ಳ ಅವರ ಧ್ವನಿಯಲ್ಲಿ.

0: ಕನ್ನಡದ ಹಬ್ಬ
1: ಸಂಕಲ್ಪವೇ ಗೆಲುವು
2: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30ರಂದು ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
3: ಕನ್ನಡ ಬೇಕಾವೇರಿ
2: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ ಮೇ 24 ಭಾನುವಾರದಂದು ಬೆಳಗ್ಗೆ 9:05.
2: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
0: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ 9:05.
4: ಕನ್ನಡ ನಾಡಿನ ಈ ನೆಲ,
0: ಇದು ಕನ್ನಡದ ಹಬ್ಬ
4: ಪ್ರತಿಫಲ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:16:33. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಅಭಿಷೇಕ್ ಎಂಆರ್ ಅವರ ಧ್ವನಿಯಲ್ಲಿ ತಲ್ವಾರ್ ಚಿತ್ರದ ಗೀತೆ. ಸಾಹಿತ್ಯ ಮುಮ್ತಾಜ್ ಮುರಳಿ ಹಾಗೂ ದೀಪಕ್ ಹೆಬ್ಬಾರ್ ಅವರದ್ದು ಸಂಗೀತ ನೀಡಿದ್ದಾರೆ KB ಪ್ರವೀಣ್.

ಇನ್ನು ಮುಂದೆ ಕೇಳೋಣ ಸಂತೋಷ್ ವೆಂಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೆಜೆಸ್ಟಿಕ್ 2 ಚಿತ್ರದ ಗೀತೆ. ಗಿರೀಶ್ ರಾಮಾಂಜನೇಯ ಅವರ ಸಾಹಿತ್ಯಕ್ಕೆ ಸಂಗೀತ ವಿನು ಮನಸ್ಸು ಅವರದ್ದು.

ನಾಗಾರ್ಜುನ್ ಶರ್ಮಾ ಹಾಗೂ ಅಮೃತ್ ಸೋಮೇಶ್ವರ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಎಂಆರ್ ಸಂಗೀತ ನೀಡಿರುವ ಮಾರ್ನಮಿ ಚಿತ್ರದ ಗೀತೆ ದೀಪಕ್ ಬ್ಲೂ ಹಾಗೂ ಸಂಗಡಿಗರ ಧ್ವನಿ.

ದಯವಿಟ್ಟು ಗಮನಿಸಿ, ಚಿತ್ರಕ್ಕೆಂದು ಪ್ರದೀಪ್ ಕುಮಾರ್ ಹಾಗೂ ಶ್ವೇತಾ ದೇವನಹಳ್ಳಿಯವರು ಹಾಡಿರುವ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದ್ದು, ಸಂಗೀತ ನೀಡಿದ್ದಾರೆ ಅನೂಪ್ ಸೀಲಿನ್.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ್ತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ್ತ
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ

0: ಹುಡುಕುತ್ತಾ
1: ನಿರೀಕ್ಷಿಸಿ
0: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
2: ಬೆಳಕ ಹುಡುಕುತ್ತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಸಮಯ 11:33:21. ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ರಕ್ಕಸಪುರದೋಳ್ ಚಿತ್ರದ ಗೀತೆ. ಸಾಹಿತ್ಯ ಮಂಜುನಾಥ್ ಬಿಎಸ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕನಸೊಂದು ಶುರುವಾಗಿದೆ ಚಿತ್ರದ ಗೀತೆ. ಸಾಹಿತ್ಯ ಸಿಂಪಲ್ ಸುನಿ ಅವರದ್ದು, ಸಂಗೀತ ಸಂಯೋಜನೆ ಸೂರಜ್ ಜೋಯಿಸ್.

ಪ್ರಿಯ ಶ್ರೋತೃಗಳೇ ಗಮನಿಸಿ, ಇದೀಗ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇಂದು ಆಹಾರ ತಜ್ಞರಾದ ತನುಶ್ರೀ ಉದಯರವಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಹಾಗೆಯೇ 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ, ಈ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇಂದು 4:00 ನಮ್ಮ ನಿಲಯದಿಂದ ಅಂತಾರಾಷ್ಟ್ರೀಯ ಜೀವವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನದ ಮರುಪ್ರಸಾರ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. 5:00 ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕದಲ್ಲಿ ವಿಚಾರ ಲಹರಿ, ಇಂದಿನ ವಿಷಯ ಒಳಿತು ಕೆಡುಕುಗಳ ಮೂಲ ನಮ್ಮ ಮನಸ್ಸು, ಒಂದು ಚಿಂತನೆ. ಪ್ರಸ್ತುತಿ ರೇಷ್ಮಾ ತೀರ್ಥಾರಾಮ್, ನಿರ್ವಹಣೆ ಪಿಎಂ ಜಗದೀಶ್. ಈಗ ಸಮಯ 11:45:22. ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ, ಯಾವ ಮೋಹನ ಮುರಳಿ ಕರೆಯಿತು? ಈ ಚಿತ್ರಕ್ಕೆಂದು ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ರಚಿಸಿರುವ ಗೀತೆ, ಸಂಗೀತ ಸಂಯೋಜನೆ ಅನಿಲ್ ಸಿಜೆ ಅವರದ್ದು, ಹಾಡಿದ್ದಾರೆ ಹರಿಚರಣ್.

ಇನ್ನು ಮುಂದೆ ಕೇಳೋಣ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಅರ್ಜುನ್ ಅವರು ಸಂಗೀತ ಸಂಯೋಜಿಸಿರುವ ಈ ಗೀತೆಯನ್ನು ಹಾಡಿದ್ದಾರೆ ಮೋಹನ್ ಹಾಗೂ ಶಮಿತಾ ಮಲ್ನಾರ್. ಚಿತ್ರ ಬಿರುಗಾಳಿ

ಪ್ರಿಯ ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಲಗಾ ಚಿತ್ರದ ಗೀತೆ. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚರಣ್ ರಾಜ್. ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಐಶ್ವರ್ಯ ರಂಗರಾಜನ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ ಪ್ರಸಾರವಾಯಿತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 12 ಗಂಟೆ ಆಗಲಿದೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಹಾಸನದ ತನುಶ್ರೀ ಉದಯ ರವಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಪಟ್ಟ ಹಾಗೆ ವೈದ್ಯರನ್ನ ಕರೆದು ಮಾತಾಡಿಸ್ತೀವಿ. ಈಗ ಆಹಾರಕ್ಕೆ ವೈದ್ಯರು ಅನ್ನೋದು ಇತ್ತೀಚಿನ ಪರಿಕಲ್ಪನೆ. ಇದು ತಲೆ ತಲಾಂತರದಿಂದ ನಮ್ಮಲ್ಲಿ ಯಾರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾರೋ, ಅಜ್ಜಿ ಮಾಡ್ತಾರೋ, ಅಮ್ಮ ಮಾಡ್ತಾರೋ, ಅಕ್ಕ ಮಾಡ್ತಾರೋ, ಅವರೇ ನಮ್ಗೆ ಆಹಾರ ತಜ್ಞರಾಗಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಜೀವನ ಶೈಲಿ ಇವೆಲ್ಲ ಇರೋದ್ರಿಂದ ನಮ್ಗೆ ಹೊರಗಿನ ಸಹಾಯ ಅಗತ್ಯವಾಗಿ ಬೇಕು. ಅದು ಯಾವ್ದ್ರಲ್ಲಿ ಅಂತಂದ್ರೆ ಆಹಾರ ಔಷಧಿ. ಆಹಾರವೇ ಔಷಧಿ ಅಲ್ವಾ? ಆವಾಗ ಅದು ಆಯಾ ಕಾಲ ತಕ್ಕ ಹಾಗೆ ಅಡಿಗೆ ಮಾಡ್ತಿದ್ರು. ಪ್ರತಿ ಸೀಸನ್ಗೂ ನಮ್ಮ ಅಡಿಗೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ಹಬ್ಬಕ್ಕೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ವೆದರ್ಗೆ ಚೇಂಜ್ ಆಗ್ತಾ ಇತ್ತು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ,
2: ಸೀಸನಲ್ ಫ್ರೂಟ್ಸ್.
1: ಈಗ ಹಂಗಲ್ಲ, ನಾವು ಜಗತ್ತಿನಾದ್ಯಂತ ಸಿಗುವಂತಹ ಎಲ್ಲಾ ಆಹಾರ ಪರಿಕರಗಳು, ಪದ್ಧತಿಗಳು ಅವೆಲ್ಲ ನಮ್ಗೆ ತಿಳ್ಕೊಂಡಿದೀವಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಮೂಲಕ. ಹಾಗಾಗಿ ಯಾರಿಗೇನು ಇಷ್ಟನೋ ಅದನ್ನೇ 365 ದಿನನೂ ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ದೇಹ ಅದಕ್ಕೆ ಸಿದ್ಧಿಸ್ತಾ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ಜನ ವೈದ್ಯರು, ನೀವು ಮೊದಲು ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳಿ. ಅದರಿಂದ ಮೊನ್ನೆ ಒಬ್ರು ಹೇಳ್ತಾ ಇದ್ರು, 80% ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನಿಮ್ಮನ್ನ ಇವತ್ತು ಇಲ್ಲಿ ಕರೆಸಿದೀವಿ. ನಮ್ಮ ಎಲ್ಲ ಕೇಳುಗರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಶುರು ಮಾಡೋಣ. ಆಹಾರ ಹೇಗೆ ಔಷಧಿ ಆಗುತ್ತೆ?
2: ನಾವ್ ಅದನ್ನೇ ಹೇಳ್ತೀವಿ, ಫುಡ್ ಇಸ್ ಅವರ್ ಮೆಡಿಸಿನ್ ಅಂತ. ಅಂದ್ರೆ ಆಹಾರನೇ ನಮ್ಮ ಔಷಧಿ ಅಂತ. ಸೊ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ರೆ, ನಾವು ಸಮತೋಲನವಾಗಿ ಆಹಾರನ ಸೇವಿಸಿದ್ರೆ, ಇವಾಗ ಬರುವಂತ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಡಯಾಬಿಟಿಸ್ ಆಗಿರ್ಬೋದು, ಬಿಪಿ, ಹೈಪರ್ ಟೆನ್ಷನ್ ಅಂತ ಏನ್ ಕರಿತೀವಿ, ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು, ಅಥವಾ ಥೈರಾಯ್ಡ್ ಸಮಸ್ಯೆ, ಹೆಣ್ಮಕ್ಳಿಗೆ PCOD, PCOS, ಈ ತರ ಎಲ್ಲ

0: ಸಮಸ್ಯೆಗಳನ್ನ ಬರ್ದಿರೋ ತರ ತಡೆಗಟ್ಕೋಬಹುದು.
1: ಅಂದ್ರೆ ಆಹಾರ ಪದ್ಧತಿಯಿಂದ ಅಂದ್ರೆ ಸಮತೋಲಿತ ಆಹಾರ,
0: ಎಸ್, ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ.
1: ಸಮತೋಲಿತ ಮತ್ತು ಪೌಷ್ಟಿಕ
0: ಆಹಾರ, ಎಸ್, ಎಕ್ಸಾಕ್ಟ್ಲಿ. ಪೌಷ್ಟಿಕ ಆಹಾರದಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ರಿವರ್ಸ್ ಮಾಡ್ಕೊಬಹುದು, ಮತ್ತೆ ಬರ್ದಿರೋ ತರ ನಾವು ಕಾಪಾಡ್ಕೋಬಹುದು. ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೆ ವ್ಯಾಯಾಮ, ಒಟ್ಟಾರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿನ ಕರೆಕ್ಟ್ ಆಗಿ
1: ಕಾಲ ಇತ್ತು. ಊಟ ತಿನ್ಲಾರ್ದೆ ವೀಕ್ನೆಸ್ ಬರ್ತಿತ್ತು.
0: ಹೌದು
1: ಅಲ್ವಾ?
0: ಹೌದು.
1: ಈಗ ಊಟ ತಿಂದು ವೀಕ್ನೆಸ್ ಬರ್ತಿದೆ, ಮತ್ತೆ ಊಟ ಹೆಚ್ಚಾಗಿ
0: ಜಾಸ್ತಿ ತಿನ್ನೋದ್ರಿಂದ ಕಾಯಿಲೆ ಬರ್ತಿದೆ. ಕ್ಯಾಲೋರೀಸ್ ಜಾಸ್ತಿ ಆದಾಗ ಕಾಯಿಲೆ ಬರ್ತಾ ಇದೆ. ಪೌಷ್ಟಿಕಾಂಶ ಇಲ್ದಿರುವಂತ ಆಹಾರನ ಜಾಸ್ತಿ ಸೇವಿಸ್ತಾ ಇದೀವಿ. ನಾಲೆಜ್ ಇಲ್ಲ ಅಂದ್ರೆ ಇವಾಗ ಪ್ರೊಸೆಸ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲಾ ಕಡೆ ನಮ್ಗೆ ಫಾಸ್ಟ್ ಫುಡ್ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದು, ಮತ್ತೆ ಬೇಗ ಸಿಗುವಂತದ್ದು, ಅಂಡ್ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿರುವಂತದ್ದು, ಈ ತರ ಫುಡ್ಸ್ ಗೆ ಜಾಸ್ತಿ ನಾವು
1: ಕರಿದ ಆಹಾರಗಳು ಹುರಿದಿದ್ದು,
0: ಎಸ್,
1: ಆಮೇಲೆ
0: ಕಲರ್ಫುಲ್ ಆಗಿರುವಂತದ್ದು, ಆ ತರದಕ್ಕೆ ಜಾಸ್ತಿ ಇದು ಮಾಡ್ತಾ ಇದೀವಿ. ಈಗ ಮುಂಚೆ ಎಲ್ಲ ಬ್ಯಾಲೆನ್ಸ್ ಡೇ ತಿಂತ ಇದ್ರ ಅಂತ ಕೇಳಿದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಫುಡ್ಸ್ ಗೆ, ಏನು ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಪ್ರೊಸೆಸ್ ಫುಡ್ಸ್
1: ಮಾಡ್ಬೇಕಿತ್ತು,
0: ಮನೇಲೆ ಮಾಡ್ಬೇಕಾಗಿತ್ತು,
1: ಅಲ್ಲಿ ಏನ್ ಸಿಗುತ್ತೆ ಅದನ್ನೇ
0: ಮಾಡ್ಬೇಕಾಗಿತ್ತು. ಅಂಡ್ ಏನಂತಂದ್ರೆ ಅವಾಗ ಸೀಸನಲ್ ವೆಜಿಟೇಬಲ್ಸ್, ಈಗ ನೀವು ಅಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ ಅವರೆಕಾಯಿ ಸೀಸನ್ ಅಂದ್ರೆ ಅವರೆಕಾಯಿ ಅದನ್ನೇ ತಿಂತ ಇದ್ರು, ಅಥವಾ ಲೈಕ್ ಗೆಣಸಿನ ಸೀಸನ್ ಗೆಣಸ್ ತಿಂತ ಇದ್ರು. ಸೊ ಸೀಸನಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ನೀವು ಹೇಳ್ದಾಗೆ ಆ ಕಾಲಕ್ಕೆ ಪ್ರಕೃತಿ ನಮ್ಗೆ ಆಹಾರ ಕೊಟ್ಬಿಟ್ಟಿದೆ. ಅಂದ್ರೆ ಇವಾಗ ನೋಡಿ ವಿಂಟರ್ ಅಲ್ಲಿ ಕಿತ್ತಲೆ ಬರುತ್ತೆ ನಮ್ ಕಡೆ ಅಂತಂದ್ರೆ, ಬಿಕಾಸ್ ವೈಟಮಿನ್ ಸಿ ಸಿಬೇಕಾಗಿ ಬರುತ್ತೆ, ಬಿಕಾಸ್ ಅದರಲ್ಲೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ವೈಟಮಿನ್ ಸಿ. ಸೊ ಇವಾಗ ಸಮ್ಮರ್ ಅಲ್ಲಿ ವೈಟಮಿನ್ ಎ ಇರುವಂತದ್ದು ಅಂದ್ರೆ ಮಾವಿನಣ್ಣು, ಹಲಸಿನಣ್ಣು, ವಾಟರ್ಮೆಲನ್, ಬಿಕಾಸ್ ಇವಾಗ ಹೈಡ್ರೇಷನ್ ಬೇಕು. ಸೊ ಪ್ರಕೃತಿಯಲ್ಲೇ ನಮಗೆ ಬೇಕಾಗಿರುವಂತ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಟ್ಬಿಟ್ಟಿದ್ದಾರೆ, ಬಟ್ ನಾವು ಅದನ್ನ ಜಾಸ್ತಿ ಬಳಸದಲ್ಲ
1: ಅವಾಯ್ಡ್ ಮಾಡ್ಬಿಟ್ಟು
0: ಅದನ್ನ ಅವಾಯ್ಡ್ ಮಾಡಿ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತಾನೆ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಿವಿನೇ ತಿನ್ಬೇಕು, ಡ್ರ್ಯಾಗನ್ ಫ್ರೂಟೇ ತಿನ್ಬೇಕು, ಆತರ ಇಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಗಾರ್ಡನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ.
1: ಹಂಗಂದ್ರೆ ಈ ಹಸನದಲ್ಲಿ ಇರುವಂತವರು ಯಾವ್ಯಾವ ಹಣ್ಣುಗಳನ್ನ ತಿನ್ಬೇಕು, ಯಾವ್ದನ್ ತಿನ್ಬಾರ್ದು? ಕಿವಿ ಎಲ್ಲ ನಾವು ಬೆಳೆಯೋದೇ ಇಲ್ಲ.
0: ಹೌದು,
1: ಕಿವಿ ಬೆಳೆಯಲ್ಲ, ಬೆರೀಸ್ ಬೆಳೆಯಲ್ಲ ನಾವು. ಈಗ ಅದನ್ನೇ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದನ್ನು ನಾವು ಅದೇ ನೀವು
0: ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಲೋಕಲ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗೆ ಕೊಡ್ಬೇಕು. ಅಂದ್ರೆ ಪಪ್ಪಾಯ,
1: ಕಿತ್ತಲೆ,
0: ಬಾಳೆಹಣ್ಣು ಈ ತರದಕ್ಕೆ. ಬಟ್ ಈಗ ಸ್ಪೆಸಿಫಿಕ್ ಕಾಯಿಲೆ, ಈಗ ಡಯಾಬಿಟಿಸ್ ಎಲ್ಲ ಇರುವಂತವ್ರು ಈ ಹಲಸಿನಣ್ಣು, ಮಾವಿನಣ್ಣು ಈ ತರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಬಿಟ್ಟು ಪ್ರಿಫರಬಲಿ ಲೋಕಲ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಜಾಸ್ತಿ ನಮ್ಗೆ ಹೆಚ್ಚಾಗಿ ಸಿಗುವಂತ.
1: ಒಂದು ಇಲ್ಲಿ ಬೆಳೆಯೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದ್ ಬೇಡ. ಆದ್ರೆ ಅದಕ್ಕೆ ಆಮೇಲೆ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಅದರದ್ದು ಪ್ರಾಸೆಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಆಗಿ
0: ಆಪಲ್ ತಿನ್ಬೇಕು ಅಂತ ಒಂದ್ ಮೆತ್ತದೆ ಅಲ್ವಾ, ಈಗ ಹುಷಾರಿಲ್ಲ ಅಂತ ಆಪಲ್ ತಿನ್ಬೋದಾ ಅಂತ ಕೇಳ್ತಾರೆ. ಸೀಬೆಕಾಯಿ ತಿನ್ಬೋದಾ ಅಂತ ಕ್ವಶನ್ ಕೇಳಲ್ಲ ನಂಗೆ, ಆಪಲ್ ತಿನ್ಬೋದಾ ಅಂತ. ಅದಕ್ಕೆ ನಾನು ಹೇಳ್ತೀನಿ ಆಪಲ್ ತಿನ್ಬೇಕಂತೇನಿಲ್ಲ, ಬಿಕಾಸ್ ಅಲ್ಲಿಗೆ ಕಾಸ್ಟ್ಲಿ ಆಗತ್ತೆ, ಬಿಕಾಸ್ ಅದು ಅಲ್ಲಿಂದ ಪ್ರೊಸೆಸ್ ಆಗಿ ಬಂದು ವಿ ಡೋಂಟ್ ನೋ ಅಲ್ಲ ಎಷ್ಟು ತಿಂಗಳುಗಳು ಅಥವಾ ದಿನಗಳಾಗುತ್ತೆ ಅದನ್ನ ಪ್ರೊಸೆಸ್ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ನಿಮ್ ತೋಟದಲ್ಲಿ ಸಿಗುವಂತ ಸೆಕಾಯಿ, ಪಪ್ಪಾಯ ಈ ತರ ಹಣ್ಣುಗಳನ್ನೇ ತಿನ್ನಿ, ತೊಂದ್ರೆ ಇಲ್ಲ.
1: ಸಾಮಾನ್ಯ ನಿಮ್ಮ ಹತ್ರ ಯಾವ ತರದ ಸಮಸ್ಯೆ ಆದವ್ರು ಬರ್ತಾರೆ?
0: ಓಕೆ, ನಾನು ಕಳೆದ 6 ವರ್ಷಗಳಿಂದ ಡಯಾಬಿಟಿಷಿಯನ್ಸ್ ಅವ್ರಿಗೇನೆ ಡಯಾಬಿಟಿಸ್ ಎಜುಕೇಶನ್ ಮಾಡ್ತಾ ಇರೋದು. ಬಟ್ ನನಗೆ ತೂಕ ಕಮ್ಮಿ ಮಾಡ್ಕೊಳ್ಳೋರು, ಜಾಸ್ತಿ ಮಾಡ್ಕೋಬೇಕಾಗಿರೋರು, ಮತ್ತೆ ಪಿಸಿ ಓಡಿ ತೊಂದ್ರೆ ಇರೋರು, ಥೈರಾಯ್ಡ್ ತೊಂದ್ರೆ ಇರೋರು, ತೂಕ ಜಾಸ್ತಿ ಇರೋದ್ರಿಂದ ಮೈ ನೋವೆಲ್ಲ ಜಾಸ್ತಿ ಆಗಿ ವೇಟ್ ಲಾಸ್ ಮಾಡ್ಬೇಕು ಅಂತ, ಕೆಲವು ಒಂದೊಂದ್ಸತಿ ಕಿಡ್ನಿ ಸಮಸ್ಯೆ ಇರುವಂತವ್ರು ಈ ತರದವರೆಲ್ಲ ಬರ್ತಾರೆ, ಕಿಡ್ನಿ ಸ್ಟೋನ್ ಇರುವಂತವ್ರು. ಮತ್ತೆ ಹೆಚ್ಚಾಗಿ ಇವಾಗ ನನಗೆ ಬರ್ತಿರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಅಂದ್ರೆ ನಾವು ಗಟ್ಟನ್ನ ನಮ್ಮ ಹೊಟ್ಟೆನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹೊಟ್ಟೆ ಒಂದು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಾಯಿಲೆಗಳು ಹೊಟ್ಟೆಯಿಂದನೇ ಬರುವಂತದ್ದು. ಸೊ ಗ್ಯಾಸ್ಟ್ರೈಟಿಸ್ ಕೂಡ ಸಿವಿಯರ್ ಆಗಿ ನಾನು ಇವಾಗ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ.
1: ಯಾರೇ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಹತ್ರ ಬರ್ತಾರೆ, ಆಹಾರದಿಂದಾನೆ ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಈ ಆಹಾರ ತಜ್ಞರ ಹುಡುಕೊಂಡು ಹೋಗುವಂತದ್ದು, ಇಲ್ಲಾಂದ್ರೆ ಮಾತ್ರ ತಗೊಳ್ಳೋಣ ಆರಾಮ.
0: ಹೌದು, ಯಾಕಂದ್ರೆ ಹಾಸನಲ್ಲಿ ಇರುವಂತ ಡಾಕ್ಟರ್ಸ್ ವೈದ್ಯರೇನೆ ತುಂಬಾ ಸತಿ ರೆಕಮೆಂಡ್ ಮಾಡ್ತಾರೆ, ಹೋಗಿ ನೀವು ನ್ಯೂಟ್ರಿಷನಿಸ್ಟ್ ಹತ್ರ ಅಥವಾ ಡೈಷನ್ ಹತ್ರ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗ. ಬಟ್ ತುಂಬಾ ಕೆಲವು ಜನ ಮಾತ್ರ ಅವರು ಆಸಕ್ತಿಯಿಂದ ಮನ್ಸ್ ಮಾಡಿ ಅನ್ನ, ಕೆಲವ್ರು ಹೆಂಗಂದ್ರೆ ಇರೋದ್ ಒಂದೇ ಜೀವನ ಇಂದು ಬಿಟ್ಟೆ ಬದುಕ್ತಿವಿ ಅಂತ ಹೇಳ್ತಾರೆ, ಅಥವಾ ಮಾತ್ರೆ ತಗೊಂಡೇ ವಾಸಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಹೌದು, ಇರೋದ್ ಒಂದೇ ಜೀವನ, ಒಳ್ಳೆ ಆಹಾರ ತಿಂದು ಜಾಸ್ತಿ ದಿನ ಆರೋಗ್ಯವಾಗಿ ಬದುಕಬಹುದು ಅಂತ ಅವರಿಗೆ ಆಗಲ್ಲ.
1: ಈಗ ಆಹಾರವೇ ಔಷಧಿ ಅಂದಾಗ ಒಂದು ಮಾತ್ರೆ ಕೊಡುವ ಕಡಿಮೆ ಸಮಯದ ರಿಲೀಫ್ ಇದೆಯಲ್ಲ, ಅದು ಒಂದು ಊಟ ತಿಂದ ತಕ್ಷಣ ಸಿಗಲ್ಲ. ಸಾಮಾನ್ಯವಾಗಿ ಈಗ ತೂಕ ಇಳಿಸ್ಕೊಳಕ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ PCOD, PCOS, ಥೈರಾಯ್ಡ್, ಇವ್ರು ಏನ್ ಲೈಫ್ ಲಾಂಗ್ ಅಂದ್ರೆ ಅವರು ಜೀವನ ಇರೋವರೆಗೂ ನೀವು ಹೇಳಿರುವ ಆಹಾರ ಪದ್ಧತಿನೇ ಅನುಸರಿಸಬೇಕಾ, ಅಥವಾ ನಿಗದಿತ ಸಮಯ ಇರುತ್ತೆ?

0: ತಿಂಗಳ ಅಷ್ಟಕ್ಕೆ ಮಾಡಿದ್ರೆ ಸಾಕ ಹೇಗೆ?
1: ಅದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾದ್ರೂ ನಿಮ್ಗೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ತುಂಬಾ ಬಾರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ರಿವರ್ಸ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡಯಟ್ ಅಲ್ಲಿದ್ದು ಆಮೇಲೆ ಅವರು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ವೇಟ್ ಲಾಸ್ ಅಂತ ಬಂದ್ರೆ ವೇಟ್ ಲಾಸ್ ಮಾಡುವಾಗ ಅದು ಸ್ವಲ್ಪ ದಿನಕ್ಕೆ ಮಾತ್ರ ವೆಕೇಶನ್ ತರ ಅಲ್ಲ. ಈಗ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ, ಜಿಮ್ಮಿಗೆ ಹೋಗಿರ್ತಾರೆ, ಡಯಟ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಬಿಟ್ಟ ತಕ್ಷಣ ಮತ್ತೆ ವೇಟ್ ಗೇನ್ ಹಾಕ್ತಾರೆ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ ಒಂದ್ಸತಿ ಒಂದು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಡಿಸಿಪ್ಲಿನ್ ಅಳವಡಿಸ್ಕೊಂಡ್ಬಿಟ್ರೆ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅಂಡ್ ನಾವು ಆ ತರ ಏನೋ ಸಿವಿಯರ್ ಆಗಿರೋ ಅಂತ ಡಯಟ್ ಅಥವಾ ಫಾಲೋ ಮಾಡಕ್ ಆಗದಿರೋ ತರದ್ ಕೊಡಲ್ಲ. ನಾವು ತಿನ್ನುವಂತ ನಾರ್ಮಲ್ ಆಗಿ ತಿನ್ನುವಂತ ಫುಡ್ ಅಲ್ಲೇನೆ ಹೇಗೆ ನಮ್ಮ ಪ್ಲೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡೋದು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್.
0: ಗುಡ್ ಫ್ಯಾಟ್ ಅಂದ್ರೆ ಏನು?
1: ಗುಡ್ ಫ್ಯಾಟ್ ಅಂತಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ.
0: ಏನೇನು ಸಾಮಾನ್ಯ ಅಡಿಗೆ ಎಣ್ಣೆ ಎಲ್ಲರೂ ಫ್ಯಾಟ್ಗೋಸ್ಕರ ಬಳಸ್ತಾರೆ.
1: ಅದನ್ನ ಬಿಟ್ರೆ ಶುದ್ಧ ಹಸುವಿನ ತುಪ್ಪ ಅಂತಂದ್ರೆ
0: ಹಸು ತುಪ್ಪನೇ ಆಗ್ಬೇಕಾಗಿಲ್ಲ,
1: ಶುದ್ಧ ತುಪ್ಪ. ಅದು ಬಿಟ್ರೆ ಸೀಡ್ಸ್ ಇಂದ ಬರುವಂತ ಫ್ಯಾಟ್ ಅನ್ನ ಗುಡ್ ಫ್ಯಾಟ್ ಅಂತ ಕರಿತೀವಿ. ಅಂದ್ರೆ ಬೀಜ,
0: ಕಡಲೆ ಬೀಜನೂ ಬರುತ್ತೆ ಅದ್ರ.
1: ಕಡಲೆ ಬೀಜ ಬಟ್ ಎಲ್ಲದೂ ಮಿತವಾಗಿ ತಗೋಬೇಕು. ಕೆಲವೊಂದೊಂದು ಕಂಡೀಷನ್ ಗೆ ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಗುಡ್ ಫ್ಯಾಟ್ ಅನ್ನು ಕೂಡ ಅವರು ಇವಾಗ ಒಮೇಗಾ 3, ಒಮೇಗಾ 6 ಅದೆಲ್ಲ ಇದೆಯಲ್ವಾ, ಒಮೇಗಾ 3 ಯೂಸ್ಫುಲ್ ಆಗುತ್ತೆ. ಬಟ್ ಒಮೇಗಾ 6 ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ. ಕೆಲವೊಂದೊಂದು ಕಾಯಿಲೆಗಳಿಗೆ ರಿಸ್ಟ್ರಿಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಒಳ್ಳೆ ಉತ್ತಮ ಕೊಬ್ಬು ಅಂತ ಅಂದ್ರೆ ಬೀಜಗಳಿಂದ ಬರುವಂತದ್ದು. ಇವಾಗ ನೀವು ನೋಡ್ತಾ ಇದ್ದೀರಾ, ಗಾಣದೆಣ್ಣೆ, ಕಡಲೆಕಾಯಿ ಬೀಜದೆಣ್ಣೆ, ಸೂರ್ಯಕಾಂತಿ ಬೀಜದೆಣ್ಣೆ,
0: ತೆಂಗಿನಕಾಯಿ ಬೆಳೆಯೋ ಏರಿಯಾ ತೆಂಗಿನ ಎಣ್ಣೆ.
1: ತೆಂಗಿನ ಎಣ್ಣೆ ಇವಾಗ ಸಮ್ಮರ್ ಅಲ್ವಾ, ಸೊ ಈ ಕಾಲದಲ್ಲಿ ಬಳಸೋದು ಆಕ್ಚುಲಿ ವೆರಿ ಸೂಟಬಲ್. ಆದ್ರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮಳೆ ಮತ್ತೆ ಶೀತ ಶುರು ಆಗುತ್ತೆ, ಆವಾಗ ನೀವು ನೋಡಿ ತೆಂಗಿನ ಎಣ್ಣೆ ಗಟ್ಟಿ ಆಗತ್ತೆ ಅಲ್ವಾ. ಸೊ ಅದರಲ್ಲಿ MCT ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಯಾರಿಗೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಂಶ ಜಾಸ್ತಿ ಇದೆ ಅವರ ರಕ್ತದಲ್ಲಿ, ಅವರು ಅದನ್ನ ಅವಾಯ್ಡ್ ಮಾಡ್ಬೇಕಾಗ
0: ಮಳೆಗಾಲ ಮತ್ತು
1: ಮಳೆಗಾಲ ಚಳಿಗಾಲದಲ್ಲಿ. ಅಥವಾ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಸಮ್ಮರ್ ಅಲ್ಲಿ ಬಳಸಬಹುದು. ಯಾಕಂದ್ರೆ ನೋಡಿರ್ಬೋದು ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾರೆ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಟೆಂಪರೇಚರ್
0: ಜಾಸ್ತಿ
1: ಸೂಟಬಲ್ ಆಗಿರುತ್ತೆ. ಸೊ ನಮ್ಮ ಟೆಂಪರೇಚರ್ ಗೆ ನಾವು ಶೀತ ಕಾಲದಲ್ಲೆಲ್ಲ ಅದನ್ನ ಬಳಸಿದ್ರೆ ಅದು
0: ಯಾವ ಎಣ್ಣೆ ಸೂಟಬಲ್?
1: ನಮಗೆ ಎಲ್ಲಾ ತರ ಬೀಜದ ಎಣ್ಣೆಗಳು ಇವಾಗ ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಉಚ್ಚಳ್ಳೆ ಎಣ್ಣೆ ಯೂಸ್ ಮಾಡ್ತಾ ಇದ್ರು ಅದು ಕೂಡ ಸೂಟಬಲ್ ಆಗತ್ತೆ. ಕಡಿಜದ ಎಣ್ಣೆ ಎಲ್ಲದು ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಎಣ್ಣೆನ ವರ್ಷ ಪೂರ್ತಿ ಬಳಸೋದ್ರಿಂದ ಎಲ್ಲಾ
0: ದಿನಕ್ಕೆ ಒಂದ್ಸರ್ತಿ
1: ಅಟ್ ಲೀಸ್ಟ್ 2 months 3 months
0: ಲೀಟರ್
1: ಸೀಸನಲ್ ವೈಸ್ ರೊಟೇಷನ್ ಅಲ್ಲಿ ಬಳಸಿದ್ರು ಕೂಡ ಬೇರೆ ಬೇರೆ ಬೀಜದಲ್ಲಿರುವಂತ ಬೇರೆ ಬೇರೆ ಒಳ್ಳೆ ಉತ್ತಮ ಕೊಬ್ಬು ಅಥವಾ ವೈಟಮಿನ್ಸ್ ಮಿನರಲ್ಸ್.
0: ಇದನ್ನೊಂದು ಅಂದ್ರೆ ಡೈಟರಿ ಚೇಂಜ್ ಇದನ್ನೊಂದು ಎಲ್ಲರೂ ಮಾಡ್ಕೋಬಹುದು. ಅಂದ್ರೆ ಎಲ್ಲರ ಮನೆಯಲ್ಲೂ
1: ಎಣ್ಣೆ
0: ನಾವು ಎಣ್ಣೆ ಬಳಸೇ ಬಳಸ್ತೀವಿ. ಇದೊಂದಾಯ್ತು.
1: ಅಂಡ್ ಮಿತವಾಗಿ ಬಳಸ್ಬೇಕು. ಈಗ ನಿಮ್ಮ ಮನೆಯಲ್ಲಿ 3 ಜನ ಅಥವಾ 4 ಜನ ಇದ್ದೀರಾ ಅಂತಂದ್ರೆ ರೆಸ್ಟ್ರಿಕ್ಟ್ ಮಾಡ್ಬೇಕು ಅಟ್ ಲೀಸ್ಟ್ 2 ಲೀಟರ್ ಒಂದು ತಿಂಗಳಿಗೆ. ಸೊ ದಟ್ 500 ml ಅಷ್ಟೇ ಒಬ್ಬರಿಗೆ ಸೇರೋ
0: ಸಾಕು.
1: ಆತರ ಲಿಮಿಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಾನು ಸುಮ್ನೆ ಕೇಳ್ತಾ ಇರ್ತೀನಲ್ಲ, ಎಷ್ಟು ಜನ ಇದ್ದೀರಾ, ಎಷ್ಟು ಲೀಟರ್? 3 ಜನ 4 ಜನ 3 ಲೀಟರ್ 4 ಲೀಟರ್ ಎಣ್ಣೆ ಬಳಸ್ತಾರೆ. ಅದು ನೆಸೆಸಿಟಿ ಇಲ್ಲ. ಸೊ ಅದ್ರ ಬದಲು ನೀವು ಬೇರೆ ಬೀಜಗಳಿಂದ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ, ಬಾದಾಮಿ ಅಥವಾ ಕಡಲೆ ಬೀಜ ಆತರದ್ರಿಂದ ಕೂಡ ನೀವು ಗುಡ್ ಫ್ಯಾಟ್ ಅನ್ನ ತಗೋಬಹುದು.
0: ಇದು ಒಂದಾಯ್ತು. ಇನ್ನೊಂದು, ನೀವ್ ಹೇಳಿದ ಹಾಗೆ ಬೇರೆ ಬೇರೆ ತೊಂದರೆ ಇರುವಂತವ್ರು ಅವ್ರು ಬಂದು ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನ ಕಂಡಾಗ ನೀವು ಅವ್ರಿಗೊಂದು ಚಾರ್ಟ್ ಕೊಡ್ತೀರಾ, ಆ ಚಾರ್ಟ್ ಪ್ರಕಾರ ಮಾಡಲಿ. ಅದರ್ವೈಸ್ ನಾನು ಎಲ್ಲರಿಗೂ ಮಾತಾಡೋದಾದ್ರೆ, ಒಂದು ಈಗ ಫ್ಯಾಟ್ ಎಷ್ಟು ಬಳಸ್ಬೇಕು ಅನ್ನೋದಾಯ್ತು. ಇನ್ನೊಂದು, ಇತ್ತೀಚೆಗೆ ಎಂಡ್ ಏನಂತಂದ್ರೆ ಪ್ರೋಟೀನ್ ರಿಚ್ ಡಯಟ್. ಆಯ್ತಾ, ನಾವು ಪ್ರೋಟೀನ್ ಅನ್ನ ತುಂಬಾ ಕಡಿಮೆ ಬಳಸಿ, ನಮ್ದು ಕಾರ್ಬ್ ಯಾವಾಗ್ಲೂ ಮುಂದಿರುತ್ತೆ ನಮ್ಮ ಆಹಾರ ಪದ್ಧತಿ, ಇದರಿಂದ ಬಂದಿರೋದು.
1: ಆಕ್ಚುಲಿ ನೀವು ಕೇಳಿದ್ರೆ ಅವಾಗೆಲ್ಲ ತುಂಬಾ ಅನ್ನಕ್ಕೆ ಅಥವಾ ಧಾನ್ಯಗಳಿಗೆ ಬರಗಾಲ ಇತ್ತು ಅಂತ ಹೇಳ್ತಾರೆ, ಅಂದ್ರೆ ಕಷ್ಟ ಇತ್ತು ಅಂತ.
0: ಬಟ್ ಮುದ್ದೆಗಿರ್ಲಿಲ್ವಲ್ಲ?
1: ಮುದ್ದೆಗಿರ್ಲಿಲ್ಲ. ಈಗ ಮುದ್ದೆ ಬೆಳಗ್ಗೆನೆ ತಿಂತಾ ಇದ್ರು. ನಾವೇನ್ ಮಾಡ್ತೀವಿ, ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀವಿ ಅಲ್ವಾ. ಸೊ ಬೆಳಗ್ಗೆನೆ ತಿಂತಿದ್ರು ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು, ಅಂದ್ರೆ ಚೆನ್ನಾಗಿ
0: ಕೆಲಸ ಮಾಡೋರು.
1: ಮತ್ತೆ ನಮ್ ತರ ಯಾವಾಗ್ಲೂ ತಿಂತಾ ಇರ್ಲಿಲ್ಲ, 3 ಹೊತ್ತು 4 ಹೊತ್ತು ಆತರ ಬೆಳಗ್ಗೆನೆ ತಿಂತಾ ಇದ್ರು, ಅದನ್ನ ಚೆನ್ನಾಗಿ ಕರಗಿಸ್ತಾ ಇದ್ರು, ಮತ್ತೆ ರಾತ್ರಿ ಬಂದು ಊಟ ಮಾಡ್ತಾ ಇದ್ರು ಅಲ್ವಾ. ಇವಾಗ ಒಂದ್ 30-40 ವರ್ಷದಿಂದ ಏನಾಗಿದೆ ಅಂದ್ರೆ, ನಿಮಗ್ ತಿಳಿದಿರೆ ನನಗ್ ತಿಳಿದಿರೋನು, ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅನ್ನ ಮುದ್ದೆ ಚಪಾತಿ ಇವೇ ಊಟ ಅಂತ. ಬಟ್ ನೀವ್ ಮಾತಾಡ್ಸಿ ಕೇಳಿದ್ರೆ ಗೊತ್ತಾಗತ್ತೆ, ಅವ್ರು ಹೇಳ್ತಾರೆ ತಪ್ಲಿ ತುಂಬಾ ತರಕಾರಿನೇ ಬೇಕೊಡ್ತಾ ಇದ್ರು ನಮ್ಗೆ. ಗೆಣಸಿನ್ ಸೀಸನ್ ಅಲ್ಲಿ ಗೆಣಸೆ ತಿಂತಾ ಇದ್ವಿ, ಆಲೂಗಡ್ಡೆ ತಿಂತಾ ಇದ್ವಿ, ಅಥವಾ ಕಾಳುಗಳನ್ನೇ ತಿಂತಾ ಇದ್ವಿ, ಬರೀ ಕಾಳುಗಳನ್ನೇ ಬೇಯಿಸಿ ಕೊಡ್ತಾ ಇದ್ರು ಅಂತ. ಸೊ ಕಾಳುಗಳು ಪ್ರೋಟೀನ್, ಅವ್ರು ಒಳ್ಳೆ ಉತ್ತಮ ಪ್ರೋಟೀನ್ ಆಹಾರ ತಿಂತಾ ಇದ್ರು.

0: ಸಿ ಏನ್ ಅಂದ್ರೆ ಬರ್ನ್ ಮಾಡ್ತಾ ಇದ್ರು. ಈಗ ನಮ್ ತರ ಎಲ್ಲದಕ್ಕೂ ಮಷಿನರೀಸ್ ಅಥವಾ ವೆಹಿಕಲ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಎಲ್ಲದು ಸಿಂಪಲ್ ಆಗ್ಬಿಟ್ಟಿದೆ ಇವಾಗ. ನಮ್ದೇನಾಗಿದೆ, ಇಂಟೇಕ್
1: ಜಾಸ್ತಿ ಆಗಿದೆ,
0: ಔಟ್ಪುಟ್ ಬರ್ನ್ ಮಾಡ್ತಾ ಇಲ್ಲ, ಅಷ್ಟೇ ಮ್ಯಾಟರ್. ಅದ್ ಬಿಟ್ರೆ ಮುಂಚಿನಿಂದಲೂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂತ ಸಪರೇಟ್ ಮಾಡಿಲ್ಲ ಅಂತಂದ್ರು ಅವರು ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸೀಸನಲ್ ಆಗಿ ತಿಂತಿದ್ದಾರೆ. ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ಲ, ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ನಮ್ದೇನಾಗ್ತಾ ಇದೆ ಅಂದ್ರೆ ಬರ್ನ್ ಆಗ್ತಾ ಇಲ್ಲ, ಎಲ್ಲಾರ್ದು ಸೆಡೆಂಟರಿ ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ, ಅಂಡ್ ಎಲ್ಲದಕ್ಕೂ ಅನುಕೂಲ ಜಾಸ್ತಿ ಆದಂಗೆ ತಿನ್ನೋದು ಕೂಡ ಬೆಳಗ್ಗೆನೂ ಉಪಹಾರ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ,
1: ಸ್ನಾಕ್ಸ್ ಎಲ್ಲ ಜಾಸ್ತಿ ಆಗಿದೆ.
0: ಸ್ನಾಕ್ಸ್ ಎಲ್ಲ ಉತ್ತಮ ಸ್ನಾಕ್ಸ್ ತಗೊಂಡ್ರೆ ತೊಂದ್ರೆ ಇಲ್ಲ.
1: ಸ್ನಾಕ್ಸ್ ಅಂದ್ರೆ ಆಕ್ಚುಲಿ ಕರ್ದಿದ್ಬೇಕು ಅನ್ನೋ ತರ.
0: ಹೌದು, ಈವ್ನಿಂಗ್ ಆಯ್ತು ಅಂದ್ರೆ ಹೌದು, ಚಾಟ್ಸ್ ಆತರ ಆಯಿಲಿ ಇದೆ ಜಾಸ್ತಿ ಆಗಿದೆ,
1: ಅದೆಲ್ಲ ಆಗಿದೆ. ಈಗ ನೀವು ಆಹಾರ ತಜ್ಞರಾಗಿ ಹೇಳೋದಾದ್ರೆ ಒಂದ್ ಪ್ಲೇಟ್ ಅಲ್ಲಿ ಏನಿರ್ಬೇಕು?
0: ಒಂದು ತಟ್ಟೆನ 100% ಅಂದ್ರೆ ಅದನ್ನ 4 ಭಾಗ ಮಾಡ್ಕೋಬೇಕು. ಸೊ 4 ಭಾಗದಲ್ಲಿ 1 ಭಾಗದಷ್ಟು ಪ್ರೋಟೀನ್ ಆಹಾರ, ಕಾಳುಗಳು, ಬೇಳೆಗಳು. ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಇಟ್ಕೊಂಡ್ಬೋದು. ಮೀನು, ಓಕೆ, ಉತ್ತಮ ಲೀನ್ ಪ್ರೋಟೀನ್ ಅಂತ ಕರಿತೀವಿ. ಕೋಳಿ ಅಪರೂಪಕ್ಕೆ ಬಳಸ್ಬೋದು ತೊಂದ್ರೆ ಇಲ್ಲ. ಆದಷ್ಟು ಕೆಂಪು ಮಾಂಸ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮಟನ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಬಟ್ ಮಟನ್ ಹೊಟ್ಟದಿಲ್ಲ ಬಳಸ್ಬೋದು, ತೊಂದ್ರೆ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಆತರ ಎಲ್ಲ ಇದ್ರೆ ಅವರಿಗೆ ಅದು ಚೇಂಜ್ ಆಗತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರೂ ಬಳಸ್ಬೋದು. ಎಷ್ಟು ಬಳಸ್ಬೋದು ಅಂದ್ರೆ ಈಗ ಅವ್ರ ಎಷ್ಟು ತೂಕ ಇರ್ತಾರೆ ಅಷ್ಟಕ್ಕೆ ಇಷ್ಟು ತಿನ್ಬೇಕು ಅಂತ ಇರತ್ತೆ. ಅಂದ್ರೆ ಇವಾಗ ಏನು ವರ್ಕೌಟ್ ಏನು ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ 0.8 grams ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಕೆಜಿಗೆ ಅಟ್ಲೀಸ್ಟ್ 0.8 grams ಅಷ್ಟು ಬೇಕಾಗತ್ತೆ. ಅಂದ್ರೆ ಎಕ್ಸಾಂಪಲ್, ನೀವೊಂದು
1: 50 kg
0: ಇದೀರಾ ಅಂದ್ರೆ ಅಟ್ಲೀಸ್ಟ್ ಒಂದು 45-50 grams ಪ್ರೋಟೀನ್ ತಗೋಬೇಕು.
1: ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ?
0: ಒಂದು ಮೊಟ್ಟೆಲಿ 6 grams ಇರುತ್ತೆ. ನೀವು ಒಳಗಡೆ ಇರುವಂತ ಹಳದಿ ಭಾಗನ ತೆಗೆದ್ರೆ 3 grams ಬರುತ್ತೆ.
1: ಯಾಕೆ ತೆಗಿಬೇಕು ಅದು?
0: ಅದನ್ನ ಇವಾಗ ತೆಗಿಯುವಂತದ್ದು ಜಾಸ್ತಿ ಟ್ರೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೊಲೆಸ್ಟ್ರಾಲ್ ಇರೋಂತ ಎಸ್ ಖಂಡಿತ ತೆಗಿಬೇಕು, ಯಾಕಂದ್ರೆ ಅದ್ರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇರೋದ್ರಿಂದ ತೆಗೆದು ಬರೀ ಬಿಳಿ ಭಾಗನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಯಾರಿಗಿಲ್ಲ ಅವರೆಲ್ಲರೂ ದಯವಿಟ್ಟು ಪೂರ್ತಿ ಮೊಟ್ಟೆನ ಬಳಸಬೇಕು, ಯಾಕಂದ್ರೆ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇದೆ, ವೈಟಮಿನ್ ಡಿ ಇದೆ. ಯಾಕಂದ್ರೆ ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದೀವಿ ವೈಟಮಿನ್ ಡಿ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಸೊ ಪೂರ್ತಿ ಮೊಟ್ಟೆನ ಬಳಸೋದು ಒಳ್ಳೇದು. ಆದ್ರೆ ತುಂಬಾ ತಿನ್ನಬಾರ್ದು. ಈಗ ಒಂದು ಮೊಟ್ಟೆ 20 ಎಲ್ಲ ತಿನ್ನೋರ್ನು ನಾನು ನೋಡಿದೀನಿ, ಅಷ್ಟೊಂದೆಲ್ಲ ಒಳ್ಳೇದಲ್ಲ,
1: ಅವಶ್ಯಕತೆ
0: ಇಲ್ಲ. ಬೇರೆ ಬೇರೆ ಸೋರ್ಸಸ್ ಇಂದಾನು ತಗೋಬೇಕು ನೀವು. ಹಾಲಿನಿಂದ ಬರೋ, ಕಾಳಿಂದ, ಬೆಳೆಯಿಂದ, ನೀರಿಂದ ಅಥವಾ ಸೋಯಾ ಇಂದ, ಬೇರೆ ಬೇರೆ ತರ ಪ್ರೋಟೀನ್ ಅನ್ನ ತಗೊಂಡ್ಬೋದು. ಬರೀ ಮೊಟ್ಟೆಯಿಂದಾನೇ ತಗೋಬೇಕು ಅಂತ ಏನಿಲ್ಲ.
1: ಈಗ ಪ್ಲೇಟ್ ಅಲ್ಲಿ ಒಂದು
0: ಪ್ರೋಟೀನ್ ಇರಬೇಕು, ಪ್ರೋಟೀನ್ ಇರಬೇಕು. ಇನ್ನೊಂದು ಪಾರ್ಟ್ ತರಕಾರಿ ಇರಬೇಕು. ತರಕಾರಿ ಅಂತ ಬಂದ್ರೆ 2 ತಗೊಂಡ್ಬೋದು, ಇಲ್ಲಾಂದ್ರೆ 1 ಅಟ್ಲೀಸ್ಟ್ ಬೇಯಿಸಿರೋದು ಅಥವಾ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಯಾವ್ದು ಹಸಿ ತಿನ್ಬಹುದು ಅದು, ಇಲ್ಲ ಹಸಿದ್ ಇಷ್ಟ ಇಲ್ಲ ಅಂದ್ರೆ ಬೇಯಿಸಿರೋಂತದನ್ನೇ ತಗೋಬಹುದು. ಇನ್ನೊಂದು ಪಾರ್ಟ್ ಬಂದು ಕಾರ್ಬೋಹೈಡ್ರೇಟ್, ಅಂದ್ರೆ ನಮ್ಮ ಧಾನ್ಯಗಳು. ಆದಷ್ಟು ಸಂಪೂರ್ಣ ಧಾನ್ಯಗಳನ್ನ ಬಳಸ್ಬೇಕು, ಅಂದ್ರೆ ಹೋಲ್ ಗ್ರೈನ್ಸ್. ಸೊ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳು, ಯಾವ್ದಾದ್ರೂ ಆಗ್ಬಹುದು.
1: ಕೆಂಪಕ್ಕಿದು ಒಂದು ಟ್ರೆಂಡ್ ನಡೆದಿದೆಯಲ್ಲ.
0: ಹೌದು, ಕೆಂಪಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ತಗೊಂಡ್ರೆ ಆಕ್ಚುಲಿ ಒಳ್ಳೇದು. ಯಾಕಂದ್ರೆ ಇವಾಗ ವೈಟ್ ರೈಸ್ ಅಂತ ಅಂದ್ರೆ ಅದು ಆಚೆ ಕಡೆ ಇರುವಂತ ಬ್ರ್ಯಾನ್ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿರ್ತಾರೆ, ಅಂದ್ರೆ ಹೊಟ್ಟು ಅಂತ ಏನ್ ಹೇಳ್ತೀವಲ್ವ. ಸೊ ಆ ಹೊಟ್ಟೆಲಿ ನಮ್ಗೆ ಬಿ ವೈಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಅದನ್ನ ತೆಗೆದು ತಿಂದ್ರೆ ಅದ್ರಲ್ಲಿ ಯಾವ್ದೇ ರೀತಿ ಪೌಷ್ಟಿಕಾಂಶ ಇರಲ್ಲ. ಮತ್ತೆ ನೀವು ಒಂದ್ ಬೌಲ್ ಅಲ್ಲಿ ವೈಟ್ ರೈಸ್, ಕೆಂಪಕ್ಕಿ ಎರಡನ್ನೂ ಇಟ್ಕೊಂಡು ತಿನ್ ನೋಡಿ. ವೈಟ್ ರೈಸ್ಗೆ ನಿಮ್ಗೆ ತಿಂದಾಗ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಅದೇ ನೀವು ಅನ್ಪಾಲಿಶ್ಡ್ ರೈಸ್ ಅನ್ನ ತಿಂದಾಗ ನಿಮ್ಗೆ ಸಾಕನ್ಸುತ್ತೆ, ಬೇಗ ಅದು ಹೊಟ್ಟೆನ ತುಂಬ ಫೀಲ್ ಆಗತ್ತೆ ನಿಮ್ಗೆ. ಸೊ ಅದ್ ಅಬ್ಸರ್ವ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಅದ್ರಲ್ಲಿ ಫೈಬರ್ ಮತ್ತೆ ಬೇರೆ ವೈಟಮಿನ್ಸ್ ಕೂಡ ಇರೋದ್ರಿಂದ ನಿಮ್ಗೆ ಅದು ಫುಲ್ಲಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಸಂಪೂರ್ಣ ಧಾನ್ಯಗಳು ಎಕ್ಸ್ಪೆಷಲಿ ಇದ್ರೆ ಅನ್ಪಾಲಿಶ್ಡ್ ಧಾನ್ಯಗಳನ್ನ ಬಳಸಿದ್ರೆ ಒಳ್ಳೇದು. ಇವನ್ ಗೋಧಿ ಹಿಟ್ಟು ಅಷ್ಟೇ, ಎಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಗೋಧಿ ಹಿಟ್ಟು ಬಳಸ್ತಿರಲ್ವಾ. ಸೊ ನೀವು ಮನೇಲೆ ಬಿಡಿಸಿರೋ ಗೋಧಿ ಇಂದ ಚಪಾತಿ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೊರಟಾಗತ್ತೆ, ಹೌದಲ್ವಾ? ಅದೇ ನೀವು ಅಂಗಡಿಯಲ್ಲಿ ತಂದಿರೋದು ಕಲರ್ ಅಥವಾ ಮಲ್ಟಿಗ್ರೇನ್ ಏನಾದ್ರೂ ಆಗ್ಬೋದು, ಅದು ಸಾಫ್ಟ್ ಆಗಿ ಬರತ್ತೆ. ಹಿಂಗೆ ಅವರು ಏನ್ ಫೈಬರ್ ಇರುತ್ತೆ ಅದೆಲ್ಲ ತೆಗೆದು ನಿಮಗೆ ಒಳಗಡೆ ಇರುವಂತ
1: ಸಾಫ್ಟ್ ಆಗಕ್ಕೆ
0: ಬರೀ ಆ ಮೈದಾ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊಡೋದು. ಆದಷ್ಟು ಮನೇಲೆ ಹೋಲ್ ಗೋಧಿಯಿಂದ ಬಿಡಿಸಿರೋಂಥದ್ದು, ಅದಕ್ಕೆ ನೀವು ಕಾಳುಗಳನ್ನೆಲ್ಲ ಹಾಕ್ಬೋದು. ಸೊ ಪ್ರೋಟೀನ್ ಜಾಸ್ತಿ ಆಗುತ್ತೆ ಮನೆಯವ್ರಿಗೆಲ್ಲರಿಗೂ ಚಪಾತಿ ಮಾಡಿದಾಗ. ಸೊ ಆತರ ಕಾಳುಗಳನ್ನೆಲ್ಲ ಹಾಕಿ ಬಿಡಿಸಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಳ್ಳೇದು, ಇದು ಎಲ್ಲರಿಗೂ ಹೇಳ್ತಾ ಇದ್ದೀರಾ, ಮಕ್ಕಳಿಗೆ, ವಯಸ್ಕರಿಗೆ, ಮತ್ತೆ ವಯಸ್ಸಾದವರಿಗೆ ಎಲ್ಲರಿಗೂ ಈ ತರದ್ದೇ ಒಂದು ಊಟದ ತಟ್ಟೆ.
0: ಅದ್ ಜೊತೆಗೆ ಗುಡ್ ಫ್ಯಾಟ್ ಹಾಕೋಬಹುದು ಅವರು, ಬೇಕಾದ್ರೆ ತುಪ್ಪ ಇಟ್ಕೊಂಬೋದು. ಇದನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್ಡ್
1: ಇದು ಪ್ರತಿ ಊಟಕ್ಕೂ ಮಾಡ್ಬೇಕು, ದಿವಸಕ್ಕೊಮ್ಮೆ ಮಾಡಿದ್ರೆ ಅಥವಾ ವಾರಕ್ಕೊಮ್ಮೆ ಮಾಡಿದ್ರೆ.
0: ಕೇಳಿದ್ರೆ ನಾನು ತರಕಾರಿ ತಿಂತೀರಾ ಅಲ್ವಾ ಅಂತ, ನಾವು ತರಕಾರಿನೇ ತಿಂತೀನಿ.

0: ಅಂತ ಯಾವ್ದಾದ್ರು ಒಂದ್ ಹೊತ್ತು ತಿಂದಿರ್ತಾರ. ಇದು ಒಂದ್ ಹೊತ್ತು ತಿಂದಲ್ಲ, ಮೂರ್ ಹೊತ್ತಿಗೂ ನೀವು ಇದೇ ತರ, ಅಂದ್ರೆ ಈಗ ಬೆಳಗ್ಗೆ ಮೊಟ್ಟೆ ತಿಂದ್ರಿ ಅಂದ್ರೆ ಅಟ್ಲೀಸ್ಟ್ ಮಧ್ಯಾಹ್ನಕ್ಕೆ ದಾಲೋ ಅಥವಾ ಕಾಳಿಂದ ಮಾಡಿರೋದು ಅಥವಾ ಪನ್ನೀರು ಆ ಥರ ಏನಾರು. ನೈಟಿಗೂ ಅಷ್ಟೇ, ಈಗ ಮಧ್ಯಾಹ್ನ ಬೇಳೆ ತಿಂದಿದ್ದೀರ ಅಂದ್ರೆ ರಾತ್ರಿಗೆ ಕಾಳಿಂದು, ಅಥವಾ ನೀವು ಕಾಳುಗಳದೇ ದೋಸೆ ಮಾಡ್ಬೋದು, ಹೆಸರು ಕಾಳು ದೋಸೆ ಅದೆಲ್ಲ ಹಿಂದಿನಿಂದನೂ ಇದೆ, ನುಚ್ಚಿನುಂಡೆ ಅದೆಲ್ಲ ಎಂತ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೊ ಆ ಥರದನ್ನೆಲ್ಲ ಬಳಸ್ಬೋದು.
1: ಹೌದು, ಈಗ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದವರಿಗೆ, ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಬಂದವ್ರಿಗೆ ಅವ್ರಿಗೆ ಸಪ್ಟಾಗಿ ನೀವು ಚಾರ್ಟ್ ಕೊಡ್ತೀರಾ. ಈ ಕೆಲವು ಹಾರ್ಮೋನ್ ಸಮಸ್ಯೆಗಳಿಂದ ಆಗುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ರಿ, PCOD, PCOS, ಥೈರಾಯ್ಡ್ ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅದರಲ್ಲಿ ಎರಡು ತರ ಇದೆ, ಇಬ್ರಿಗೂ ಬೇರೆ ಬೇರೆ ಡಯಟ್ ಇದೆ ಅಂತ ಅನ್ಸುತ್ತೆ. ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಆಗುವಂತದ್ದು ಅತಿ ಹೆಚ್ಚಾಗುವಂತದ್ದು, ಅವ್ರಿಗಿಬ್ರಿಗೂ ಸಪರೇಟ್ ಇರುತ್ತಾ ಡಯಟ್? ಡಯಟ್ ಅಲ್ಲಿ ಕಡಿಮೆ ಆಗ್ತದೆ,
0: ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಆದಾಗ ಸಪ್ಲಿಮೆಂಟ್ಸ್ ಜೊತೆಗೆ ಡಯಟ್ ಮಾಡ್ಬೇಕಾಗತ್ತೆ ಅವರು. ಅದೇ ಅದರಲ್ಲಿ ಅಷ್ಟೇ, ಸಮತೋಲನ ಆಹಾರ ತಗೊಂಡ್ಬೇಕಾಗತ್ತೆ, ಮತ್ತೆ ಸ್ವಲ್ಪ ಸೆಲೆನಿಯಂ ಎಲ್ಲ ಜಾಸ್ತಿ ಇರುವಂತ ಆಹಾರಗಳನ್ನ
1: ಅಂದ್ರೆ
0: ನಮ್ಮ ಬೀಜಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಹಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಸೊ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಸೊ ಈ PCOD ಈ ತರ ಹಾರ್ಮೋನ್ ಬ್ಯಾಲೆನ್ಸ್ ಇರೋರ್ಗು ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ. ಈ ಬೀಜಗಳನ್ನ ಬಳಸ್ಕೊಂಡು ಅದರಲ್ಲಿರುವಂತ ಜಿಂಕ್ ಮತ್ತೆ ಮಿನರಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸೀಡ್ ಸೈಕ್ಲಿಂಗ್ ಅಂತ ಮಾಡಿ ಅವ್ರ ಹಾರ್ಮೋನ್ ಅನ್ನ, ಮತ್ತೆ ಅದೇ ನೀವು ಹೇಳ್ದಂಗೆ ಇದೆಲ್ಲ ಒಂದು ಸತಿ ಒಂದು ತಿಂಗಳು ಮಾಡಿದ್ರೆ ಅಥವಾ ಎರಡು ತಿಂಗಳಲ್ಲಿ ಇದಾಗಲ್ಲ, ಅಟ್ಲೀಸ್ಟ್ ಒಂದ್ ಮೂರ್ ಸೈಕಲ್ ನಾಲ್ಕ್ ಸೈಕಲ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ, ಅಂಡ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
1: ನಾಲ್ಕು ತಿಂಗಳು ಮಾಡ್ಬೇಕು, ಆಮೇಲೆ ಅದು ಕಡಿಮೆ ಆದ ತಕ್ಷಣ ನಾರ್ಮಲ್ ಬಂದ ತಕ್ಷಣ ರಿಪೋರ್ಟ್ಸ್ ಎಲ್ಲ ನಿಲ್ಸೋ ಆಗಿಲ್ಲ
0: ಅಂತ ಅಂದ್ರೆ ಅದನ್ನ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಿಲ್ಲ ಅಂತ ಅಂದ್ರೂ ಫುಡ್ ಅಲ್ಲಿ ಎಲ್ಲಾ ತರ ಸಮತೋಲ ಆಹಾರನ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು.
1: ನೀವು ಹೇಳಿದ್ರಿ ಇತ್ತೀಚೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಅಂತ. ಯಾಕೆ ಅದೆಲ್ಲ ಇದೆ? ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಒಂದು ದೇಹಕ್ಕೆ ಚಟುವಟಿಕೆ ಇಲ್ಲ, ಕಾರಣಗಳು ಏನೇ ಇದ್ದಿರಬಹುದು, ಈಗ ಎದೆ ಉರಿ, ಬ್ಲೋಟಿಂಗ್ ಆ ತರದೆಲ್ಲ ಬರ್ತಾರಲ್ಲ, ಅವ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ತಿನ್ಬಾರ್ದು ಅಂತ ಉಳಿದು ತಿನ್ಬೇಕು.
0: ಓಕೆ, ಸೊ ಇವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇಂದಾನು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತದೆ. ಅವ್ರು ಅನ್ಕೊಂತಾರೆ ಸ್ಟ್ರೆಸ್ ಇಂದ ಹೆಂಗೆ ಬರುತ್ತೆ ಅಂತ, ಡೆಫಿನೆಟ್ಲಿ ಸ್ಟ್ರೆಸ್ ಇಂದ ಟ್ರಿಗರ್ ಆಗುತ್ತೆ ಗ್ಯಾಸ್ಟ್ರೈಟಿಸ್, ಅಂಡ್ ಕರೆಕ್ಟ್ ಟೈಮ್ಗೆ ತಿಂದ ಇರೋದು ಅಥವಾ ಊಟ ಸ್ಕಿಪ್ ಮಾಡೋದು ಅಥವಾ ಸಣ್ಣ ಡಯಟ್ ಅಂತ ಅಂದ್ರೆ ತುಂಬಾ ಜನದಲ್ಲಿ
1: ಮತ್ತೆ ಕಡಿಮೆ ತಿನ್ನೋದು,
0: ಊಟ ಬಿಡೋದು ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಡಯಟ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು ಅಂತಾನೆ ತುಂಬಾ ಜನ ಗೊತ್ತಿಲ್ಲ.
1: ಯಾಕೆ ಸಣ್ಣ ಆಗಿದ್ದೀರಾ, ಡಯಟ್ ಮಾಡ್ತೀರಾ,
0: ಡಯಟ್ ಮಾಡ್ತಾ ಇದ್ದೀರಾ ಅಂತಾನೆ ವರ್ಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಯಟ್ ಅಂದ್ರೇನೆ ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂತದನ್ನ ನಾವು ಡಯಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ತಿಂದ ಇರುವಂತದ್ದು, ಟ್ರಿಪ್ ಮಾಡೋದು ಅಥವಾ ಫುಡ್ ಅಲ್ಲಿ ಲೈಕ್ ಅದೇ ಫೈಬರ್ ಅಂತ ಹೇಳ್ತಾ ಇದ್ದಲ್ವಾ, ನಾರಿನಂಶಗಳು ಅಂದ್ರೆ ಹಣ್ಣು ತರಕಾರಿಗಳು ಸಂಪೂರ್ಣ ಧಾನ್ಯಗಳು ಇದ್ರಲ್ಲೆಲ್ಲ ಫೈಬರ್ ಇರುತ್ತಲ್ವಾ, ಆ ಫೈಬರ್ ಅಮೌಂಟ್ ಕಮ್ಮಿ ತಿನ್ನುವಂಥದ್ದು, ತುಂಬಾ ಸ್ಪೈಸಿ ಫುಡ್ ತಿನ್ನುವಂಥದ್ದು, ಖಾರ ಜಾಸ್ತಿ ಇರುವಂಥದ್ದು, ಆಯಿಲ್ ಜಾಸ್ತಿ ಇರುವಂಥದ್ದು, ಕರಿದ ಆಹಾರ, ಸೊ ಇದ್ರ ಎಲ್ಲಾದ್ರಿಂದನು ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗ್ತಾ ಇದೆ.
1: ಅಕಸ್ಮಾತ್ ತಿಂದ್ರು ಅಂತ ಇಟ್ಕೊಳ್ಳಿ, ತಿಂದ ಮೇಲೆ ಆದಾಗ ಏನ್ ಮಾಡ್ಬೇಕು?
0: ತಿಂದಾಗ ಅಂದ್ರೆ ಲೈಕ್ ಅದು ಇಂಟೆನ್ಸಿಟಿ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಸ್ವಲ್ಪ ದಿನ ಮಟ್ಟಿಗೆ ಎಲ್ಲಾ ಖಾರ ಆಹಾರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ, ಎಣ್ಣೆ ಜಾಸ್ತಿ ಹಾಕಿರುವಂತದ್ದು ಆತರದೆಲ್ಲ ಸ್ವಲ್ಪ ಆದಷ್ಟು ಲಘು ಆಹಾರ ಆತರದನ್ನ ತಗೋಬೇಕಾಗತ್ತೆ. ಜೀರಿಗೆ ಕಷಾಯ ಆತರದನ್ನೆಲ್ಲ ಯೂಸ್ ಮಾಡ್ಬೇಕು, ಅಂಡ್ ನೀರು ತುಂಬಾ ಇಂಪಾರ್ಟೆಂಟ್, ವಾಟರ್ ಚೆನ್ನಾಗಿ ಕುಡಿಬೇಕು, ಹೈಡ್ರೇಟ್ ಮಾಡ್ಕೋಬೇಕು, ಎಕ್ಸ್ಪೆಷಲಿ ಇವಾಗ ಸಮ್ಮರ್ ಅಲ್ಲಿ ನೀರು ಚೆನ್ನಾಗಿ ಕುಡಿಬೇಕು. ಅಂದ್ರೆ ಒಂದ್ ದಿನದಲ್ಲಿ ಸರಿ ಹೋಗಲ್ಲ ಗ್ಯಾಸ್ಟ್ರೈಟಿಸ್, ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ಬೇಕು, ಟೂ ಅವರ್ಸ್ ಒಂದ್ಸತಿ ಸ್ವಲ್ಪ ತಿನ್ಕೊಂಡು ಗ್ಯಾಸ್ಟ್ರೈಟಿಸ್ ನ ಕಡಿಮೆ ಮಾಡ್ಕೋತಾ ಬರ್ಬೇಕು,
1: ಕಡಿಮೆ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ.
0: ಎಲ್ಲಾ
1: ಮತ್ತೆ ನೀವು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನು ಹೇಳುವಾಗ ಕೆಲವು ಟೆಸ್ಟ್ ಗಳನ್ನು ಮಾಡಿಸ್ಬಿಟ್ಟೆ ಹೇಳ್ತೀರಿ ಅಂತ.
0: ಹೌದು, ಈಗ ಗೊತ್ತಾಗತ್ತೆ ನಮ್ಗೆ ಅವರಲ್ಲಿ ಡಿಫಿಷಿಯನ್ಸಿಸ್ ಇದ್ರೆ, ಕ್ರೇವಿಂಗ್ಸ್ ಆಗ ನೀವು ನೋಡಿರ್ಬೋದು, ಕೆಲವರಿಗೆ
1: ಸ್ವೀಟ್ ತಿನ್ಬೇಕು
0: ಅಂತ ಅನ್ಸತ್ತೆ, ಕೆಲವರಿಗೆ ಸಾಲ್ಟಿ ಫುಡ್ಸ್ ಅಥವಾ ಕರಿದಿರೋ ಅಂತದ್ದು ತಿನ್ಬೇಕು ಅಂತ ಆಸೆ ಆಗುತ್ತೆ, ಚಿಪ್ಸ್ ಆತರ. ಸೊ ಅವಾಗ ನಮಗ್ ಗೊತ್ತಾರೆ, ಸೊ ಇವರಿಗೆ ಯಾವ್ದಾರ ರೀತಿಯ ಡಿಫಿಷಿಯನ್ಸಿ ಇರಬಹುದು ಅಂತ. ಅಂದ್ರೆ ಬಾಡಿನಲ್ಲಿ ಏನಿಲ್ಲ ಅದನ್ನ ಕೇಳ್ತಾ ಇರತ್ತ.
1: ಈಗ ಔಷಧಿಗಳು ಎಲ್ಲದಕ್ಕೂ ಎಲ್ಲ ಕಾಯಿಲೆಗೂ ಲಭ್ಯ ಇದೆ, ಔಷಧಿ ಬದಲಿಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ.
0: ಎಸ್,
1: ಹಾಗಾಗಿ ಆಹಾರವನ್ನೇ ಔಷಧಿಯಾಗಿ ಮಾಡ್ಕೋಬೇಕು ಕರೆಕ್ಟು. ಅದೇ ತಿಳುವಳಿಕೆ ಕೊರತೆ ಇರೋದ್ರಿಂದ ಒಂದೇ ತರದ ಆಹಾರ ಪದ್ಧತಿಯಿಂದ 365 ದಿವಸ ಅನ್ನ ಸಾಂಬಾರ್
0: ಅನ್ನ ಚಿತ್ರಾನ್ನ
1: ಚಿತ್ರಾನ್ನ
0: ಮೊಸರನ್ನ ಪುಳಿಯೋಗರೆ ಅದೇ ಆಗ್ಬಿಟ್ಟಿದೆ. ಹೌದು,
1: ಅಮ್ಮಂದಿರ್ಗು ಮನೇಲಿ ದಿನ ಬಾಕ್ಸಿಗೆ ಏನ್ ಮಾಡ್ಬೇಕು?
0: ಅದಕ್ಕೆ ನಾನು ಆದಷ್ಟು ಅಮ್ಮಂದಿರಿಗೆ ಜಾಸ್ತಿ ಎಜುಕೇಟ್ ಮಾಡ್ತಾ ಇರ್ತೀನಿ, ಬಿಕಾಸ್ ಅವರೇ ಅಲ್ವಾ ನೀವು ಹೇಳ್ದಂಗೆ ಕಿಚನ್ ಡಯಟಿಷಿಯನ್ಸ್. ಸೊ ಅವರನ್ನ ಟ್ರೈನ್

0: ಮಾಡಿದ್ರೆ ಆಲ್ಮೋಸ್ಟ್ ಅವ್ರದ್ದು ಇಡೀ ಮನೆದು ಪೌಷ್ಟಿಕಾಂಶನ ಅವರು ಕಾಪಾಡ್ಕೋಬಹುದು.
1: ಆಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ. ಕಿಚನ್ ಮೇಂಟೈನ್ ಮಾಡೋದು, ಏನು ಅಡಿಗೆ ಮಾಡ್ತಾರೆ ಅನ್ನೋ ಹಾಗಿಲ್ಲ, ಅದರಂತ ದೊಡ್ಡ ಜವಾಬ್ದಾರಿ ಬೇರೆ ಯಾವ್ದು ಇಲ್ಲ. ಅಲ್ಲಿ ಸರಿ ಇದ್ರೆ ಉಳಿದಿದ್ದೆಲ್ಲ
0: ಸರಿ ಹೋಗುತ್ತೆ. ಹೌದು. ಸೊ ಅವರಿಗೆ ಮೇಜರ್ ಆಗಿ ಏನ್ ಹೇಳೋದಂದ್ರೆ, ಈಗ ಪ್ರತಿ ಮೀಲ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ತರ ಪ್ಲಾನ್ ಮಾಡ್ಬೇಕು. ಅಂದ್ರೆ ಅಟ್ ಲೀಸ್ಟ್ ಬೇಳೆಗಳು ಕಾಳುಗಳು, ಅಂದ್ರೆ ನಾನೇ ನೋಡಿದೀನಿ ಒಂದು ಮೂರ್ ಜನ ಇದಾರೆ ಬರೀ ಮೂರ್ ಹಿಡಿ ಬೇಳೆ ಬಳಸ್ತಾರೆ, ಹಂಗಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾಲು
1: ಅದೇ ಅದನ್ನ ಹೇಳ್ತೀವಿ.
0: ಹೌದು,
1: ಅಷ್ಟು ಒಬ್ಬೊಬ್ರು ತಿನ್ಬೇಕು. ಇವ್ರಿಲ್ಲ ಒಂದೇ ಕಟೋರಿನಲ್ಲಿ ಇಡೀ ಮನೆ ಟೈಮ್ ಸಾಂಬಾರ್
0: ಮೂರು ಟೈಮ್ ಆತರ ಮಾಡ್ಬಾರ್ದು. ಮೂರ್ ಹಿಡಿ ಹಾಕ್ತಿದ್ರು ನಮ್ ಮನೇಲೇನೆ ಮೂರ್ ಹಿಡಿ ಹಾಕ್ತಿದ್ರು, ಇವಾಗ ಕಂಪಲ್ಸರಿ ಅದು ಒಂದೇ ಹೊತ್ತಿಗೆ ಖಾಲಿ ಆಗ್ಬೇಕು ಅಂಡ್ ಒಂದೇ ಟೈಮಿಗೆ ಖಾಲಿ
1: ತಜ್ಞರು ಬಂದಿರೋದ್ರಿಂದ ಅವ್ರಿಗೆಲ್ಲ ಕಿರಿ ಆಗಿರುತ್ತೆ ಖಂಡಿತ.
0: ಇವಾಗ ಅವ್ರಿಗೆ ಅದರಿಂದ ಆಗ್ತಿರೋಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ.
1: ತುಂಬಾ ಧನ್ಯವಾದಗಳು ಇದುವರೆಗೆ, ಅಂದ್ರೆ ಪೂರ್ತಿ ಮಾತಾಡಿಲ್ಲ ಇದೆಲ್ಲ, ಪ್ರತಿ ದಿನಾನು ಮಾತಾಡ್ಬೇಕು ಅನ್ಸುತ್ತೆ. ಮತ್ತೆ ಅವಕಾಶ ಆದಾಗ ಸಿಗೋಣ.
0: ಖಂಡಿತ,
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆಹಾರ ತಜ್ಞರಾದ ಹಾಸನದ ಶ್ರೀ ಉದಯರವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:13
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಹಣವಂತರ ಜೊತೆ 100 ವರ್ಷ ಬದುಕುವುದಕ್ಕಿಂತಲೂ ಹೃದಯವಂತರ ಜೊತೆ 3 ದಿನ ಬದುಕಿದರೂ ಜೀವನ ಸಾರ್ಥಕ. ಸ್ವಾಮಿ ವಿವೇಕಾನಂದರು.

ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.

0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಇಂಗು ಗುಂಡಿಗಳನ್ನು ನಿರ್ಮಿಸಿ ನೀರು ಇಂಗುವಂತೆ ಮಾಡಿ ಅಂತರ್ಜಲ ಮಟ್ಟ ಹೆಚ್ಚುವಂತೆ ಮಾಡಿ.
1: ಈ ನೆಲ ಈ ಜಲ ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.
2: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇದೀಗ 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಚರ್ಮದ ಕಾಳಜಿ ಈ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಜ್ ನಾಗರಾಜ್ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮವು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಇಂದು ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನದ ಮರುಪ್ರಸಾರ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಚಾರ ಲಹರಿ, ವಿಷಯ ಒಳಿತು ಕೆಡುಕುಗಳ ಮೂಲ ನಮ್ಮ ಮನಸ್ಸು, ಒಂದು ಚಿಂತನೆ. ಪ್ರಸ್ತುತಿ ರೇಷ್ಮಾ ತೀರ್ಥಾರಾಮ್, ನಿರ್ವಹಣೆ ಪಿಎಂ ಜಗದೀಶ್. ಸಂಜೆ 5 ಗಂಟೆ 45 ನಿಮಿಷಕ್ಕೆ ಬೆಂಗಳೂರು

ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನದ ಮರುಪ್ರಸಾರ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಚಾರ ಲಹರಿ, ವಿಷಯ ಒಳಿತು ಕೆಡುಕುಗಳ ಮೂಲ ನಮ್ಮ ಮನಸ್ಸು, ಒಂದು ಚಿಂತನೆ. ಪ್ರಸ್ತುತಿ ರೇಷ್ಮಾ ತೀರ್ಥಾರಾಮ್, ನಿರ್ವಹಣೆ ಪಿಎಂ ಜಗದೀಶ್. ಸಂಜೆ 5:45 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿಮ್ಮಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಸಂಜೆ 6:50 ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡಕೋರಕ ಕೀಟ ಮತ್ತು ಅದರ ನಿಯಂತ್ರಣ ಕುರಿತು ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಂತರ ಮಾರುಕಟ್ಟೆ ಧಾರಣೆ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
0: ಕೇಳುಗರೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಮಕ್ಕಳಲ್ಲಿ ಚರ್ಮದ ಸಮಸ್ಯೆಯನ್ನ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್. ನಮಸ್ತೆ.
0: ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಆರೋಗ್ಯದ ಸಮಸ್ಯೆ ಬಂದಿದೆ ಅಂದ್ರೆ ಸ್ವಲ್ಪ ಆತಂಕ ಆಗುತ್ತೆ ಡಾಕ್ಟ್ರೆ. ಕೆಲವೊಂದು ಸರಿ ಆ ಮಕ್ಳು ಏನಾಗ್ತಿದೆ ಅಂತ ಅರ್ಥ ಆಗಲ್ಲ ನಮಗೆ ದೊಡ್ಡವರಿಗೆ. ಅದು ಒಂದು ರೀತಿಯ ಕಂಡುಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅಂಥದ್ರಲ್ಲಿ ಈ ಚರ್ಮದ ಸಮಸ್ಯೆ ಅಂತ ಬರೋದಾದ್ರೆ ಯಾವ ವಯಸ್ಸಿಂದ ನಾವು ಮಕ್ಕಳಲ್ಲಿ ಈ ಚರ್ಮದ ಸಮಸ್ಯೆಯನ್ನ ನೋಡ್ತೇವೆ?
2: ಒಳ್ಳೆ ಪ್ರಶ್ನೆ. ಏನಾಗಿದೆ ಅಂದ್ರೆ, ಈಗ ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಸಂಬಂಧಿಕರಿಗೆಲ್ಲ ಬಹಳ ಖುಷಿ ಆಗ್ಬಿಡುತ್ತೆ. ಅದು ಗಂಡ್ಮಕ್ಳು ಆಗ್ಲಿ ಹೆಣ್ಮಕ್ಳು, ಗಂಡ್ಮಕ್ಳು ಇಟ್ಟು ಇನ್ನೂ ಇದು. ಅದಕ್ಕೆ ಬರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅವರಿಗೆ ಸೋಪು ಪೌಡ್ರು ಆ ಕಿಟ್ ಎಲ್ಲ ತಗೊಂಡ್ಬರ್ತಾರೆ. ಏನಾಗತ್ತೆ, ನಮ್ಮ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ. ಮಗು ಹುಟ್ಟಿದ ಕೂಡಲೇ ತಾಯಿ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಆ ವಾತಾವರಣನೇ ಬೇರೆ, ಹೊರಗಡೆ ಬಂದ್ರೆ ಅಡ್ಜಸ್ಟ್ ಆಗ ವಾತಾವರಣ ಬೇಗ. ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ್ಮೇಲೆ ಮಗು ಸಾಮಾನ್ಯವಾಗಿ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ ಹೊರಗಡೆ ಹೊಂದ್ಕೊಳ್ಳಿಕ್ಕೆ,
0: ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ
2: ಬೇಕಾಗುತ್ತೆ. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಬಹಳ ಅವಸರ ಮಾಡ್ಬಿಟ್ಟು ಆ ಮಗುಗೆ ಏನು ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಸೋಪು ಪೌಡ್ರು ಜೊತೆಗೆ ಮುಖ ಬೆನ್ನು ಕಂಕ್ಳು ಎಂಕ್ಳು ತೊಡೆ ಫುಲ್ ಹಾಕ್ಬಿಟ್ಟು ಪಾಪು ಚೆನ್ನಾಗಿದೆ ಸ್ನಾನ ಮಾಡ್ತಿದೆ ಅಂತೇಳಿ ಮಾಡಿಸಿ ಮಲಗಿಸ್ಬಿಡ್ತಾರೆ. ಆದ್ರೆ ಏನಾಗುತ್ತೆ, ಈ ಮಕ್ಕಳು ಬೆವರಿತಾರೆ, ನಮ್ ತರ ಅವು ಬೆವರ್ತವೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಇವರು ಹಾಕ್ತಕ್ಕಂಥ ಪೌಡರ್ಗಳು ಅಥವಾ ಬೇರೆ ಬೇರೆ ಲೋಷನ್ಸ್ ಬೇರೆ ತರದ ಸೋಪ್ಸ್ ಇವನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಚರ್ಮದ ಪದರಲ್ಲಿ ಸ್ವೆಟ್ ಪೋರ್ಸ್ ಇರ್ತಾವ ಅವು ಬ್ಲಾಕ್ ಆಗ್ತದೆ.
0: ಅಂದ್ರೆ ಒಂದು ಆ ಬೆವರು ಬರುವಂತ ರಂಧ್ರಗಳೇನಿರುತ್ತೆ
2: ಬ್ಲಾಕ್ ಆಗ್ತವೆ. ಬ್ಲಾಕ್ ಆಗದೆ ಏನಾಗುತ್ತೆ, ಸಾಮಾನ್ಯವಾಗಿ ಮಗು ಹುಟ್ಟಿ ಒಂದು ವಾರ ಎರಡು ವಾರದಲ್ಲೇ ಚರ್ಮದ ಕಾಯಿಲೆಗಳು ಶುರು ಆಗ್ತವೆ. ಸಲೆತು ಗುಳ್ಳೆಗಳು ಬರೋದು, ಕಿವು ಗುಳ್ಳೆಗಳಾಗದು, ಆಮೇಲೆ ಕಣ್ಣ ಹತ್ರ ಗುಳ್ಳೆಗಳು ಕಾಣಿಸ್ಕೊಳ್ಳೋದು, ತೊಡೆ ಸಂದಲ್ಲಿ ಕಾಣಿಸ್ಕೊಳ್ಳೋದು. ಇನ್ನೊಂದೇನಂದ್ರೆ ಮಗು ಮೂತ್ರ ಮಾಡುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ಸ್ ಇದನ್ನ ಹಾಕ್ಬಿಡ್ತಾರೆ, ಅದು ಇನ್ನೂ ಡೇಂಜರಸ್. ತುಂಬಾ ಡಯಾಪರ್ಸ್ ಅಂತ ಬಹಳ ಡೇಂಜರ್ ಅದು. ಅದು ಎಷ್ಟು ಡೇಂಜರ್ ಅಂತಂದ್ರೆ, ಮಗು ಹುಚ್ಚೆ ಮಾಡಿದ್ರು ಅದು ಆಲ್ಕಲೈನ್, ಅದು ಹೊರಗಡೆ ಮೂತ್ರ ಮಾಡಿದ್ರೆ ನಾವು ತಕ್ಷಣ ತೆಗಿಬೇಕು. ನಾವು ಜರ್ನಿಲಿದ್ದ ಪಾಪ ತಾಯಂದ್ರು ಅಥವಾ ಹುಷಾರಿಲ್ದಾಗ ಏನ್ ಮಾಡ್ತಾರೆ, ಬೇಗ ತೆಗಿಯೋದಿಲ್ಲ. ಆತರ ಆಗೋದ್ರಿಂದ ಅದು ಏನು ಹುಚ್ಚೆ ಮಾಡಿರ್ತ ಮಗು ಮತ್ತೆ ಚರ್ಮದ ಮೇಲೆ ರಿಯಾಕ್ಷನ್ ಆಗಿ ಡಯಾಪರ್ ರ್ಯಾಶ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಮಗು ಯಾವುದೇ ಒಂದು ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಾವೇನ್ ಮಾಡಬೇಕು, ಸಾಮಾನ್ಯವಾಗಿ ಸ್ನಾನ ಮಾಡಿಸಿ, ಎಣ್ಣೆ ಹಚ್ಚ ಹ್ಯಾಬಿಟ್ ಒಳ್ಳೇದು, ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳು ಹಾಕಿ ಮಲಗಿಸ್ಬಿಡ್ಬೇಕು. ಯಾವುದೇ ಕಾರಣದು ಕಣ್ಣಿಗೆ ಇದು ಹಾಕೋದು, ಚುಕ್ಕೆ ಮೇಲೆ ಕಣ್ಣದ ಮೇಲೆ ಚುಕ್ಕಿ ಇಡೋದು ಅವೆಲ್ಲಗಳು ಮಾಡಬಾರ್ದು. ಮಕ್ಕಳಲ್ಲಿ ಏನಾಗುತ್ತೆ, ಏ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ವೈದ್ಯರನ್ನ ಯಾವ್ದು ಸೋಪ್ ಇದ್ ಮಾಡಿರ್ತಾರೋ, ಎಸ್ಪೆಷಲಿ ಮಕ್ಕಳ ತಜ್ಞರು, ಅವರು ಇದ್ರ ಪ್ರಕಾರ ಅವರು ಸ್ನಾನಕ್ಕೆ ಸೋಪನ್ನು ಯೂಸ್ ಮಾಡಬೇಕು.

0: ಸ್ನಾನ ಮಾಡ್ತಕ್ಕಂತಹವರು ಅವ್ರ ತಾಯಿ ಆಗಿರ್ಬೋದು ಅಜ್ಜ ಅಜ್ಜಿ ಯಾರಿರ್ತಾರೋ ಮನೆಯಲ್ಲಿ ಅವರು ಕೂಡ ಮಗುನ ಸ್ನಾನ ಮಾಡೋಕ್ಕಿಂತ ಮುಂಚೆ ತಮ್ಮ ಕೈಗಳನ್ನ ಸ್ವಚ್ಛವಾಗಿ ಸೋಪಾಗಿ ತೊಳ್ಕೊಬೇಕು. ತೊಳ್ಕೊಂಡ ಮೇಲೆ ಮಗುನ ಮುಟ್ಟಿ ಅದಕ್ಕೇನು ಎಣ್ಣೆ ಹಚ್ಚೋದು ಸ್ನಾನ ಮಾಡೋದು ಮಾಡಬೇಕು. ಯಾಕಂದರೆ ಈಗ ನಾವೇನೋ ಕೆಲಸ ಮಾಡಿರ್ತೀವಿ, ಅಡುಗೆ ಕೆಲಸ ಮಾಡಿರ್ತೀರಿ, ನಮ್ಮ ಕೈ ಮೇಲೆ ಇರ್ತಕ್ಕಂಥ ಸಾಂಬಾರ್ ಪದಾರ್ಥ ಆಗಲಿ ಬೇರೆ ಅಲರ್ಜೆನ್ಸ್ ಇರ್ತವೆ, ಆ ಮಗುನ ಅದೇ ಕೈಯಲ್ಲಿ ತೊಗೊಂಡಾಗಿ ನಾವು ಸ್ನಾನ ಮಾಡಿಸೋದ್ರಿಂದ ನಮ್ಮ ಮೈ ಕೈ ಮೇಲೆ ಇರ್ತಕ್ಕಂತಹ ರೋಗಾಣುಗಳು ಆ ಮಗು ಹೋಗ್ತದೆ. ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಅಪ್ ಟು 1 ವರ್ಷದವರೆಗೆ. ಏನಾಗುತ್ತೆ, ತಕ್ಷಣ ಮಗುಗೆ ನೆಕ್ಸ್ಟ್ ಡೇನೆ ಕೆಂಪುಗಾಗೋದು, ಕಿವುಗುಳ್ಳೆಗಳು ಬರೋದು, ಪಾಪ ಅದು ಕೇಳ್ಕೊಳ್ಳಲ್ಲ, ಕೆರೆಯಕ್ಕಾಗದೆ ಏನ್ ಮಾಡುತ್ತೆ, ಅಳಕ್ ಶುರು ಮಾಡುತ್ತೆ, ತುಂಬಾ ಅಳುತ್ತೆ. ಇವ್ರಿಗೆ ಗೊತ್ತಾಗಲಿ ಯಾಕೆ ಹಾಲು ಕುಡಿಯಲ್ಲ ಇದ್ ಮಾಡ್ತೇವೆ, ಅವಾಗ ನೋಡಿದ್ರೆ ಈ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್. ಅದಕ್ಕೆ ಏನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾವುದೇ ಪೌಡರ್ಸ್ ಆಗ್ಲಿ, ಜಾಹೀರಾತುಗಳು ನೋಡ್ತೀವಿ, ಆ ಸೂಪ್ಗಳನ್ನ ಹಾಕೋದಾಗ್ಲಿ, ಲೋಷನ್ಸ್ ಗಳು ಹಾಕಿದ್ರೆ ಮಕ್ಳಿಗೆ ತುಂಬಾ ತೊಂದರೆ ಆಗೋದು. ಆದಷ್ಟು ತಾಯಂದಿರು ಯಾವುದೇ ಟೆನ್ಷನ್ ತಗೊಳ್ಳೋದು ಬೇಡ, ಯಥೇಚ್ಛವಾಗಿ ತಾಯಿ ಹಾಲು ಕುಡಿಸೋದು, ಆಮೇಲೆ ದಿನಕ್ಕೆ ಒಂದ್ಸರಿ ಸ್ನಾನ ಮಾಡಿಸಿ, ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ, ಬೇಸಿಗೆನಲ್ಲಿ ಆದಷ್ಟು ಕಾಟನ್ ಬಟ್ಟೆನ ಯೂಸ್ ಮಾಡಿ, ಚಳಿಗಾಲದಲ್ಲಿ ಬೆಚ್ಚಗಿಟ್ಟು ತೊಂದರೆ ಇಲ್ಲ. ಯಾಕಂದ್ರೆ ಉಷ್ಣತಮಾಪನ ಬಹಳ ಮುಖ್ಯ ಮಕ್ಕಳಲ್ಲಿ ಟೆಂಪರೇಚರ್ ಮೇಂಟೆನೆನ್ಸ್, ಹಾಗಾಗಿ ನಾವು ಹಾಕ್ತಕ್ಕಂಥ ಬಟ್ಟೆಗಳು ಉಡುಪುಗಳು ಬಹಳ ಮುಖ್ಯ ಆಗಿರ್ತವೆ. ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತೇಳಿ ಸೌಂದರ್ಯ ವರ್ಧಕಗಳು ಹಾಕೋದು, ನನ್ನ ಮಗು ಕಪ್ಪಗಿದೆ ಇದನ್ನ ಚಿತ್ರಿಸಲು ಬೆಳಗ್ಗೆ, ತಾಯಂದಿರಿಗೆ ಇರುತ್ತೆ ಟೆನ್ಷನ್, ಮಗು ಬ್ಲಾಕ್ ಆಗಿ ಹುಟ್ಟುಬಿಟ್ರೆ ಅಂತೂ ತುಂಬಾ ನೋವು ಅನುಭವಿಸ್ಬಿಡ್ತಾರೆ, ಅಯ್ಯೋ ಕಾಣುತ್ತೆ ಅಂತೇಳಿ ಏನಾರೆ ಪೌಡರ್ ಹಾಕೋದು ಅಥವಾ ಈ ಕ್ರೀಮ್ಸ್ ಹಾಕೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ದಯವಿಟ್ಟು ಮಾಡಬೇಡಿ ಅಂತ.
1: ನೀವು ದೊಡ್ಡವರ ಕೈಗಳ ಬಗ್ಗೆ ಹೇಳ್ತಾ ಇದ್ರಿ, ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿಸೋದಂದ್ರೆ ಹೆಣ್ಮಕ್ಳೆ ಹೆಚ್ಚಿನ ಮಟ್ಟಿಗೆ, ತಾಯಂದ್ರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಮುಖ್ಯವಾಗಿ ನಾವೇ ಕೂಡ ಎಷ್ಟೋ ಸಾರಿ ಅನುಭವಿಸ್ತೇವೆ, ಈ ಮೆಣಸಿನಕಾಯಿ ಖಾರದ ಪುಡಿ ಏನಾದ್ರೂ ಮುಟ್ಟಿ ಎಷ್ಟೋ ಹೊತ್ತಾದ್ರೂ ಆ ಕೈಯಲ್ಲಿ ಖಾರದ ಅಂಶ ಹೋಗಿರೋದಿಲ್ಲ, ನಾವೇ ಎಲ್ಲಾದ್ರೂ ಕಣ್ಣು ಗಿಣ್ಣಿಗೆ ತಗಲ್ತು ಅಂದ್ರೆ ಎಷ್ಟು ಉರಿ ಆಗುತ್ತಲ್ವಾ.
0: ಸತ್ಯ ಸತ್ಯ, ಹಾಗಾಗಿ ಮಕ್ಕಳಲ್ಲಿ ಆ ಒಂದು ಇರಿಟೇಷನ್ ಆಗಿ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಚರ್ಮದಲ್ಲಿ ಸಲೆಗಳು ಕಾಣಿಸ್ಕೋಬಹುದು. ಹಂಗಾಗಿ ಒಳ್ಳೆಯದು ನೀವು ಹೇಳಿದ್ದು. ಇನ್ನೊಂದು ಏನಾಗುತ್ತೆ ಮೇಡಮ್, ಸಾಮಾನ್ಯವಾಗಿ ಈಗ ಕೆಲಸ ಮಾಡ್ತಕ್ಕಂತ ಹೆಣ್ಮಕ್ಳು ತುಂಬಾ ಕೆಲಸದ ಒತ್ತಡ ಇರುತ್ತೆ, ಈ ಕಡೆ ಆಫೀಸಿಗೆ ಹೋಗ್ಬೇಕು, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಮಗು ನೋಡ್ಕೊಳಕ್ಕೆ ಒಂದು ಇವ್ರನ್ನ
1: ಇಟ್ಕೊಂಡ್ಬಿಡ್ತಾರೆ
0: ಕೆಲಸದವ್ರು, ಪಾಪ ಇವ್ರು ಇಲ್ಲಿ ಅಡುಗೆ ಮಾಡಕ್ಕೆ ಮಾಡಿದ್ರೆ ಮಗುನ ಸ್ನಾನ ಮಾಡಿಸಂದಾಗ ಅವ್ರು ಹೋಗ್ತಾರೆ, ಅವರು ಕೈಗಳು ಶುದ್ಧವಾಗಿಲ್ಲ, ಅದ್ ಮುಟ್ಟಿರ್ತಾರೆ, ಬಟ್ಟೆ ತೊಳೆದಿರ್ತಾರೆ, ಪಾತ್ರೆ ತೊಳೆದಿರ್ತಾರೆ, ಅಂತ ಟೈಮಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಿಗಿರುತ್ತೆ. ಪಾಪ ನೋಡಿ, ಇಬ್ರು ಗಂಡ ಹೆಂಡತಿ ದುಡಿತಿರ್ತಾರೆ, ಮಗು ಒಂದೇ ಇರುತ್ತೆ, ತಾಯಿ ಸ್ನಾನ ಮಾಡ್ಸಕ್ ಟೈಮ್ ಇಲ್ಲಿ ಗೊತ್ತಿರಲ್ಲ, ಅವ್ರು ಭಯ ಇರುತ್ತೆ, ಹಂಗಾಗಿ ಅವ್ರೇನ್ ಮಾಡ್ತಾರೆ, ಮೇಡ್ಸ್ ಹೌಸ್ ಮೇಡ್ ಅಂತ ಇಟ್ಕೊಳ್ತಾರೆ, ಅಲ್ಲಿಂದಲೇ ಬಹಳ ತೊಂದರೆಗಳು ಸ್ಟಾರ್ಟ್ ಆಗ್ತವೆ.
1: ಈ ಚರ್ಮದ ದೃಷ್ಟಿಯಿಂದ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನೀರು ಎಷ್ಟು ಬಿಸಿ ಇರಬೇಕು ಅಂತ, ಯಾಕೆಂದ್ರೆ ನಾವು ತುಂಬಾ ಸರಿ ತುಂಬಾ ಬಿಸಿ ಬಿಸಿ ನೀರು ಹಾಕುವಂತದ್ದು ನೋಡಿದೀವಿ, ಆ ತಣ್ಣೀರು ಮಿಕ್ಸ್ ಮಾಡಿ ಹಾಕುವಂತದ್ದನ್ನು ನೋಡಿದೀವಿ, ಆ ಚರ್ಮದ ಹಿತದೃಷ್ಟಿಯಿಂದ ಮಕ್ಕಳಿಗೆ ಎಷ್ಟು ಬಿಸಿ ಇರಬೇಕು, ಆ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ಡಾಕ್ಟ್ರೆ?
0: ಬಹಳ ಸುಂದರವಾದ ಪ್ರಶ್ನೆ. ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಹಳ್ಳಿಗಳಲ್ಲಿ ತುಂಬಾ ಬಿಸಿ ಬಿಸಿ ನೀರನ್ನ ಹಾಕ್ತಾರೆ, ಬಹಳ ತಪ್ಪು. ಯಾಕಂದ್ರೆ ನಮ್ಮ ದೇಹದ ಉಷ್ಣತಮಾಪನ ಏನಿದೆ ಅದರ ಕೆಳಗಡೆ ಇರ್ಬೇಕು ನಾವು ಸ್ನಾನ ಮಾಡ್ತಕ್ಕಂತ ನೀರು. ಬೆಸ್ಟ್ ಅಂತ ಅಂದ್ರೆ ಲ್ಯೂಕ್ ವಾರಮ್ ವಾಟರ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ, ನಿಮ್ಗೆ ಸಾಮಾನ್ಯ ಭಾಷೆಯಲ್ಲಿ ಆಡೋದಾದ್ರೆ ಉಗುರು ಬಿಸಿ. ನಮ್ದು ದೇಹದ ಉಷ್ಣತಮಾಪನಗಿನ ಕಡಿಮೆ ಇರ್ಬೇಕು. ಯಾವುದೇ ಕಾರಣಕ್ಕೂ ತುಂಬಾ ಬಿಸಿನೀರು ಹಾಕೋದ್ರೆ ಏನಾಗುತ್ತೆ, ಮಗು ದೇಹದಲ್ಲಿ ರಕ್ತ ಸಂಚಲನ ಮೇಲೆ ದುಷ್ಪರಿಣಾಮ ಬೀಳ್ಬೋದು, ಹಾರ್ಟಿಗೆ ತೊಂದರೆ ಆಗ್ಬೋದು, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಸ್ ಮೇಲೆ ಆಗ್ಬೋದು. ಆದಷ್ಟು ಸ್ನಾನ ಮಾಡಿಸಿ ಉಗುರು ಬೆಚ್ಚಿ ನೀರು ಬೆಸ್ಟ್. ಯಾವುದೇ ಸಮಯದ ವರ್ಷದ ಯಾವುದೇ ತಿಂಗಳಲ್ಲಿ ಅಥವಾ ಯಾವುದೇ ಋತುಗಳಲ್ಲಿ ಮಾಡಿದ್ರು ಕೂಡ ಉಗುರು ಬೆಚ್ಚ ನೀರು ಬೆಸ್ಟ್. ಕೆಲವರು ತುಂಬಾ ಬಿಸಿ ಚಳಿಗಾಲದಲ್ಲಿ ತುಂಬಾ ಸುಡ ಸುಡ ಬಿಸಿ ಹಾಕ್ತಾರೆ, ಹಾಕ್ಬಾರ್ದು, ತಪ್ಪಾಗುತ್ತೆ, ಇವನ್ ಬರ್ನ್ಸ್ ಆಗ್ಬಹುದು, ಮಕ್ಕಳಿಗೆ ಗೊತ್ತಾಗಲ್ಲ, ಹಂಗಾಗಿ ಗಾಯಗಳಾಗ್ತಾರೆ.
1: ಇನ್ನು ಆ ಮಗುವನ್ನ ಮಲಗಿಸುವಂತ ಜಾಗ ಏನಿದೆ, ಒಂದು ಬಾಣಂತಿಯ ಒಂದು ಕೋಣೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ಗಾಳಿ ಬೆಳಕು ತುಂಬಾ ಕಡಿಮೆ ಇರುತ್ತೆ, ಆ ಕೋಣೆಯ ವಾತಾವರಣ ಹೇಗಿದ್ರೆ ಸೂಕ್ತ ಅಂತೀರಿ?
0: ಅಕ್ಷರಶಃ ನಿಜ, ಅಕ್ಷರಶಃ ನಿಜ. ಯಾಕಂದ್ರೆ ಮಗುನ ನಾವು ಮಲಗಿಸಬೇಕಾದ್ರೆ ಆ ಹಾಸಿಗೆಗಳು ಸಂಪೂರ್ಣವಾಗಿ ಶುಭ್ರವಾಗಿರ್ಬೇಕು, ಕೆಳಗಡೆ ಏನ್ ಬಟ್ಟೆ ಹಾಕಿರ್ತಿರೋ ಪ್ರತಿದಿನ ಅದನ್ನ ವಾಶ್ ಮಾಡಬೇಕು. ಕಾಟನ್ ಇದ್ರೆ ಒಳ್ಳೇದು, ಇವನ್ ಐರನ್ ಮಾಡಿಸಿದ್ರು ಇನ್ನೂ ಒಳ್ಳೇದು. ಬಟ್ಟೆಗಳನ್ನ ಏನ್ ಫೋಲ್ಡ್ ಹಾಕಿರ್ತೀರಿ, ಆಮೇಲೆ ಹಾಕ್ತಕ್ಕಂತ ಬಟ್ಟೆ, ಮಗು ಹಾಕ್ತಕ್ಕಂತ ಡಯಾಪರ್ಸ್, ಮಗುಗೇನು ಹೊದಿಕೆ ಹಾಕ್ತೀರಿ ಅದು ಬಹಳ ಮುಖ್ಯ. ಎಲ್ಲವೂ ಕಾಟನ್ ಇದ್ರೆ ಬಹಳ ಸೂಕ್ತ, ಯಾವ ತರದ ಅಲರ್ಜೀಸ್ಗಳು ಆಗೋದಿಲ್ಲ. ಇನ್ನೊಂದ್ ಎರಡು ಏನ್ ಮಾಡ್ತಾರೆ ಅಂದ್ರೆ, ಈಗ ಮಗು ಹುಟ್ಟಿದ ಕೂಡಲೇ ಇಲ್ಲ ಪ್ಲಾಸ್ಟಿಕ್ ಬ್ಯಾಗ್ ತರ ಒಂದು ಇಟ್ಕೊಂಡು ಓಡ್ತಾರೆ ಎಲ್ಲ ನೋಡಿದ್ರೆ, ಅದು ಬಹಳ ಡೇಂಜರಸ್, ಹಾಕ್ಲೇಬಾರ್ದು. ನಮ್ಮ ಮನೆಯಲ್ಲಿ ಏನಿದೆಯೋ ಕಾಟನ್ ಬಟ್ಟೆಗಳನ್ನ ಆದಷ್ಟು ನಾವು ಶುಭ್ರವಾದ ಬಟ್ಟೆಗಳನ್ನ ಅದರಲ್ಲೇ ಚೆನ್ನಾಗಿ ಅದನ್ನ ರ್ಯಾಪ್ ಮಾಡಿಬಿಟ್ಟು ಸುತ್ತಬಿಟ್ಟು ನಾವು ತಗೊಂಡು ಹೋಗೋದು ಬಹಳ ಸೂಕ್ತ. ಈ ಇವೇನು ಮಾರ್ಕೆಟಲ್ಲಿ ಸಿಗುತ್ತೋ ಅದು ಒಂದು ಎಲ್ಲಿ ಉತ್ಪತ್ತಿ ಮಾಡಿರ್ತಾರೋ, ಯಾವ ಥರ ಅದನ್ನು ಕ್ಲೀನ್ ಮಾಡಿರ್ತಾರೋ ಗೊತ್ತಿಲ್ಲ, ಯಾರು ಮಾಡಿರ್ತಾರೆ, ಯಾವ ಕೈಗಳು ಮಾಡಿರ್ತಾರೆ. ಯಾಕಂದ್ರೆ ಮಗು ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ, ಅದರಿಂದಲೂ ಅರ್ಧ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಆದಷ್ಟು ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಐರನ್ ಮಾಡಿ ಬಟ್ಟೆಗಳನ್ನೇ ನಾವು ಪ್ರತಿದಿನ ಮಗು ಯೂಸ್ ಮಾಡಬೇಕು. ಆಮೇಲೆ ಕೊಠಡಿ ಏನಿದೆಯಲ್ಲ, ಆದಷ್ಟು

0: ಈ ಚಳಿ ಆಗತ್ತೆ ಬಾಣ್ತಿಗೆ ಅಂತೇಳಿ ಎಲ್ಲ ಮುಚ್ಚಿಬಿಡ್ತಾರೆ. ತಪ್ಪೋದು, ಗಾಳಿ ಸರಾಗ ಆಗಿರ್ಬೇಕು. ನಿಮಗೆ ಆ ಥರ ಚಳಿಗಾಲದಲ್ಲಿ ಬೇಕಾದ್ರೆ ರೂಮ್ ಹೀಟರ್ ಹಾಕೋಬಹುದು. ಬಟ್ ಗಾಳಿ ಯಾವತ್ತೂ ಒಂದು ಕಡೆಯಿಂದ ಒಂದು ಕಡೆ ಸಂಚಲನೆ ಮಾಡ್ತಿರ್ಬೇಕು. ತಾಯಿಗೂ ಒಳ್ಳೇದು, ಮಕ್ಕಳಿಗೂ ಒಳ್ಳೇದು. ಯಾವಾಗ ಗಾಳಿ ಇರಲ್ಲ ಮಗುಗೆ ಆಟೋಮೆಟಿಕ್ ಆಗಿ ಅದಕ್ಕೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಉಸಿರಾಟಕ್ಕೆ ಸಂಬಂಧಪಟ್ಟ ಅಲರ್ಜಿಗಳು ಸ್ಟಾರ್ಟ್ ಆಗ್ತವೆ, ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ್ಬೋದು. ಹಂಗಾಗಿ ಆದಷ್ಟು ತಾಯಿ ಮತ್ತು ಮಗು ಇರ್ತಕ್ಕಂಥ ಕೋಣೆ ಶುಭ್ರವಾಗಿರ್ಬೇಕು, ಸರಾಗವಾಗಿ ಗಾಳಿ ಆಡ್ತಿರ್ಬೇಕು, ಬೆಳಕು ಚೆನ್ನಾಗಿರ್ಬೇಕು, ಆಮೇಲೆ ಅವ್ರು ಹಾಕ್ತಕ್ಕಂಥ ಬಟ್ಟೆಗಳು ಹಾಸಿಗೆಗಳು ಕೂಡ ಶುಭ್ರವಾಗಿರ್ಬೇಕು.
1: ಇನ್ನು ಈ ಚರ್ಮದ ಸಮಸ್ಯೆ ಇರುವಂತಹ ಹಿರಿಯರು ಆ ಮಗುವನ್ನ ಎತ್ತಿ ಆಡಿಸೋದಿರಬಹುದು, ಅದನ್ನ ನೋಡ್ಕೊಳ್ಳುವಂತದ್ದಿರಬಹುದು, ಆಗ ಒಂದಷ್ಟು ಸಮಸ್ಯೆ ಆಗಬಹುದು ಮಗುವಿಗೆ, ಚರ್ಮದ ಮೇಲೆ ಪರಿಣಾಮ ಬೀರಬಹುದು. ಅದ್ರ ಬಗ್ಗೆ ಹೇಳಿದ
0: ಸಾಧ್ಯತೆ ಇದೆ. ಯಾಕಂದ್ರೆ ಉದಾಹರಣೆ, ಕೆಲವೊಂದು ಕಾಯಿಲೆಗಳು ತುಂಬಾ ಸೋಂಕನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ. ಈಗ ಅವರು ಮಗುನೆತ್ತಕೊಳ್ತ ತಾಯಿ ಅಥವಾ ಅಜ್ಜಿ ಅಥವಾ ಕೆಲಸ ಮಾಡ್ತಕ್ಕಂತ ಆ ಮೇಡ್ ಏನಿರ್ತಲ್ಲ ಮನೇಲಿ, ಅವ್ರಿಗೆ ಏನಾದ್ರು ಸೋಂಕಿದ್ರೆ, ಉದಾಹರಣೆಗೆ ಕಜ್ಜಿ ಅಥವಾ ಪಯೋಡರ್ಮ ಅಂತ ಹೇಳಿ ಕರಿತೀವಿ ಅಥವಾ ವಾರ್ಡ್ಸ್ ಅಂತ ಹೇಳಿ ಕರಿತೀವಿ, ಇಂಥವ್ ಏನ್ ಮಾಡ್ತಾವೆ, ಮಗು ನೆತ್ಕೋಬೇಕಾದ್ರೆ ಸೂಕ್ಷ್ಮ ಚರ್ಮ ಇರೋದ್ರಿಂದ ಅವ್ರ ಮೇಲೆ ಇರ್ತಕ್ಕಂಥ ಸೋಂಕುಗಳು ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ಮನುಷ್ಯ ಅಥವಾ ಸಂಬಂಧಿಕರು ಮಗುನ ಎತ್ಕೊಂಡು ಮುದ್ದಾಡ್ಸಕ್ ಮುಂಚೆನೆ ಅವ್ರ ಕೈಗಳನ್ನ ತೊಳ್ಕೊಂಡು ಎತ್ಕೋಬೇಕು. ಈ ಹೊರಗಡೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ್ತಾರೆ, ಮೈ ಮೇಲೆ ಧೂಳು ಇರ್ತಾರೆ, ಅಯ್ಯೋ ಮೊಮ್ಮಗ ಅಂತ ಎತ್ಕೊಂಡು ಮುದ್ದಾಡ್ತಾರೆ, ಅಲ್ಲಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ರೋಗಾಣುಗಳು ಆಮೇಲೆ ಸೋಂಕುಗಳು ಮಗುಗೆ ಬರ್ತಕ್ಕ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ತಾಯಿ ಬಿಟ್ಟು ತಂದೆ ಆಗಲಿ ಅವ್ರ ಸಂಬಂಧಿಕರಾಗಲಿ ಬರಕ್ಕೆ ಮುಂಚೆನೆ ಅವರು ಕೈಕಾಲನ್ನು ಕ್ಲೀನ್ ತೊಳ್ಕೊಂಡು ಶುಭ್ರವಾದ ಬಟ್ಟೆ ಹಾಕೊಂಡು ಮಗುನ ಎತ್ಕೊಂಡು ಮಾಡಲಿ. ಆಮೇಲೆ ಮುದ್ದಾಡ್ಬೇಕಾದ್ರೆ ಕಚ್ಚಿ ಗಲ್ಲ ಕಚ್ಚೋದು, ಬಾಯಲ್ಲಿ ಬಾಯಿ ಹಾಕಿ ಮುದ್ದು ಮಾಡೋದು ಇವೆಲ್ಲ ಒಳ್ಳೇದಲ್ಲ. ಯಾಕಂದ್ರೆ ನಮ್ಮ ಬಾಯಲ್ಲಿ ಗಂಟಲಿರತಕ್ಕಂತಹ ಸೋಂಕುಗಳು ಮಗು ಹರಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ರಿಂದ ಮಗು 1 ವರ್ಷ ಆಗೋವರೆಗೆ ಅದರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇದ್ ಮಾಡ್ಬೇಕಂದ್ರೆ ನಾವು ಶಾರೀರಿಕ ಶುಚಿತ್ವ, ಆಮೇಲೆ ನಾವು ಯಾರು ಮಗುನ ಎತ್ಕೊಂಡು ಮುದ್ದಾಡಿಸ್ತೀವಿ ನೋಡ್ಕೊಳ್ತೀವಿ ಕೇರ್ ಟೇಕರ್ ಅಂತೀವಿ, ನಾವು ಬಹಳ ಕ್ಲೀನ್ ಇರಬೇಕು. ಹಂಗಾದ್ರೆ ಮಾತ್ರ ಇವೆಲ್ಲ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡಬಹುದು.
1: ಡಾಕ್ಟರ್, ಈ ಒಂದಷ್ಟು ನಾವೇನ್ ಮಾತಾಡಿದ್ವಿ ಅವೆಲ್ಲವೂ ನಾವೇನ್ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ನಮ್ಮ ಕೈಲಿ ತಪ್ಪೇನಾಗುತ್ತೆ ಎಲ್ಲಿ ಸರಿ ಮಾಡಬೇಕು ಅನ್ನುವಂಥದ್ದು. ಇನ್ನು ಮಗುವಿಗೆ ಸಹಜವಾಗಿ ಅದರ ದೇಹದಿಂದ ಬರುವಂತಹ ಚರ್ಮದ ಸಮಸ್ಯೆಗಳು ಅವು ಎಲ್ಲ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ?
0: ಸಾಮಾನ್ಯವಾಗಿ ಏನಾಗುತ್ತೆ ಒಳ್ಳೆ ಪ್ರಶ್ನೆ. ಉದಾಹರಣೆಗೆ ಮಗುನ ನಾವೇನು ಚಳಿ ಇದೆ ಅಂತೇಳಿ ತುಂಬಾ ಸುತ್ತು ಬಿಡ್ತೀವಿ ಸಿಂಥೆಟಿಕ್ ಬಟ್ಟೆಗಳಲ್ಲಿ, ಆಮೇಲೆ ಇದರಲ್ಲಿ ತುಂಬಾ ಮಗುಗೆ ಉಸಿರಾಡಕ್ಕೆ ಬಿಡೋದು ಸ್ವಲ್ಪನೂ ಇದಾಗ್ಬಿಡ, ಆ ಥರ ಇದು ಮಾಡಿದಾಗ ಏನಾಗುತ್ತೆ ಬೆವರು ಸಲೆಗಳು ಹೆಚ್ಚಿಗೆ ಬರಬಹುದು. ಅಥವಾ ನಾವೇನು ಮಗುನ ಎತ್ಕೋಬೇಕಾದ್ರೆ ನಮ್ದಲ್ಲಿರ್ತಕ್ಕಂಥ ಸೋಂಕುಗಳಾಗ್ಬಿಟ್ಟು ಕಿವುಗುಳ್ಳೆಗಳಾಗ್ಬೋದು, ಪಯೋಡರ್ಮ ಅಂತ ಹೇಳಿ ಕರಿತೀವಿ, ಈ ಥರ ಎಲ್ಲ ಸ್ಕಿನ್ ಸೋಂಕುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಹೆಚ್ಚಿಗೆ ಇರ್ತದೆ. ಅದಕ್ಕೆ ನಾವು ಆದಷ್ಟು ಯಾವುದೇ ಚರ್ಮ ಸೋಂಕಿದ್ರೆ ನಾವು ಯಾವುದೇ ಮನೆ ಮದ್ದು ಯೂಸ್ ಮಾಡಿದಲೆ ತಕ್ಷಣ ಸಂಬಂಧಪಟ್ಟ ವೈದ್ಯರಿಗೆ, ಮಗುಗೆ ತೊಂದರೆ ಇದ್ರೆ ಮಕ್ಕಳ ವೈದ್ಯರಿಗೆ ಅಥವಾ ಏನೋ ಚರ್ಮ ತೊಂದರೆ ಇದ್ರೆ ಚರ್ಮ ರೋಗ ತಜ್ಞರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಪಡೋದು ಒಳ್ಳೇದು. ಕೆಲವು ಮನೆ ಮದ್ದು ಮಾಡಿ ಮತ್ತೆ ಇದು ಮಾಡ್ತಾರೆ, ಅದು ಇದು ಹಚ್ಚೋದು ಅದನ್ನ ಹಚ್ಚೋದೆಲ್ಲ ಮಾಡ್ತಾರೆ, ಎಲ್ಲ ಮಾಡಬಾರ್ದು.
1: ನಮ್ಮ ಮನೆ ಎದುರುಗಡೆ ಒಂದು ಮಗು ಇತ್ತು, ಆ ಮಗುವಿನ ಕೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಂಗೈಯಲ್ಲಿ, ಪಾಪ ಅದು ಯಾವಾಗ್ಲೂ ಹಿಂಗೆ ಕೆರ್ಕೊಳ್ತಾ ಇರುತ್ತೆ ಚಿಕ್ಕ ಮಗುನೆ, ಯಾಕೆ ತೋರಿಸಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಅವರ ತಾಯಿಗೂ ಆ ರೀತಿಯಾಗಿತ್ತು ಹಾಗಾಗಿ ಮಗುಗಿದೆ ಅಂತ ಅಂದ್ರು. ಈ ರೀತಿಯಾಗಿ ತಾಯಿಗಿದ್ರೆ ಅನುವಂಶೀಯವಾಗಿ ಚರ್ಮದ ಸಮಸ್ಯೆಗಳು
0: ಸಾಧ್ಯತೆ ಇರುತ್ತೆ,
1: ಮಗುಗ್ ಬರುತ್ತಾ
0: ಸಾಧ್ಯತೆ ಇರುತ್ತೆ. ಈಗ ಮಗುಗೆ ಏನಾರೆ ಕಾಯಿಲೆ ಬಂತು ಅಂದ್ರೆ ಅದು ತಾಯಿಯಿಂದಲೇ ಫಸ್ಟ್ ಬರುತ್ತೆ, ಯಾಕಂದ್ರೆ ಹೆಚ್ಚಿನ ಹೊತ್ತು ತಾಯಿ ಮಗು ಹತ್ರ, ಮಗು ತಾಯಿ
1: ಸಂಪರ್ಕದಲ್ಲಿ,
0: ಮಗು ತಾಯಿದು ಉಷ್ಣತಮಾಪನ ಬಹಳ ಇಂಪಾರ್ಟೆಂಟ್. ಮಗುನ ಯಾವಾಗಲೂ ಮಗು ಬೆಳೆಯುವವರೆಗೆ ಅಪ್ ಟು 6, 7, 8 ತಿಂಗಳು ನಡೆಯುವವರೆಗೆ ಕೂಡ ತಾಯಿ ಮಡ್ಲಲ್ಲೇ ಇರ್ತದೆ. ಸೊ ತಾಯಿ ಆರೋಗ್ಯ ಬಹಳ ಮುಖ್ಯ, ತಾಯಿ ಶಾರೀರಿಕ ಶುಚಿತ್ವ, ಮಗುನ ನೋಡ್ಕೊಳ್ಳೋದು, ಮಗುನ ಯಾವ ತರ ಬಟ್ಟೆ ಹಾಕ್ಬೇಕು, ಮಗುನ ನಾವು ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು, ಮಗು ಮೈ ಮೇಲೆ ಏನಾದ್ರೂ ನಾವು ಯಾವ ತರ ಮುಂಜಾಗ್ರತಾ ಕ್ರಮ ತಗೋಬೇಕು ತಾಯಿಗೆ ಗೊತ್ತಿರ್ಬೇಕು. ಸೊ ತಾಯಿ ಆರೋಗ್ಯ ಕಾಪಾಡಿದ್ರೆ ಮಗು ಆರೋಗ್ಯ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ತಾಯಿಗೆ ಸ್ವಲ್ಪ ಕೆಮ್ಮು ಬಂತು ಅಂದ್ರೆ ನೆಕ್ಸ್ಟ್ 2 ಡೇಸ್ ಆದ್ಮೇಲೆ ಮಗು ಬಂದಿರುತ್ತೆ, ಸೀನುತ್ತಲ್ಲ, ಸೀನ ಅದು ಉಸಿರಾಡ್ತಿರುತ್ತಲ್ಲ, ಹಾಲು ಕುಡಿಸ್ತಾ ಇರ್ತಾರೆ, ಅದರಿಂದ ಅವ್ರಿಗೆ ಇರ್ತಕ್ಕಂಥ ಸೋಂಕು ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಗು ಆರೋಗ್ಯ ಇರ್ಬೇಕಾದ್ರೆ ತಾಯಿ ಆರೋಗ್ಯ ಬಹಳ ಮುಖ್ಯ, 100%. ತಾಯಿ ಒಳ್ಳೆ ಆಹಾರ, ಒಳ್ಳೆ ಶುಭ್ರತೆ, ಆಮೇಲೆ ಶಾರೀರಿಕ ಶುಚಿತ್ವ, ಆಮೇಲೆ ಅವರಿರ್ತಕ್ಕಂತಹ ವಾತಾವರಣ ಶುಭ್ರವಾಗಿರ್ಬೇಕು, ಯಾವುದೇ ಕಾರಣಕ್ಕೆ ಕಲುಷಿತ ಆಗಬಾರ್ದು. ಈ ತರ ಹಾಕಿದ್ರೆ ಆರಾಮ್, ನಿಮ್ಗೆ ಏನು ಗೊತ್ತಿಲ್ಲದಂಗೆ ತಾಯಿ ಮಗುವಿನ ಆರೋಗ್ಯ 1 ವರ್ಷದ ತುಂಬಾ ಚೆನ್ನಾಗಿರುತ್ತೆ. ತಾಯಿ ಮಗು ಅನನ್ಯವಾಗಿರ್ತಾರೆ, ಯಾವ ತರ ಈ ಮಗು ಏನಾದ್ಕೊಂಡ್ರೆ ತಾಯಿಗೆ ಟೆನ್ಷನ್ ಶುರು ಆಗ್ಬಿಡ್ತಾರೆ, ಹಾಲು ಕುಡಿಲಿಲ್ಲ ಅಂದ ತಕ್ಷಣ ಫುಲ್ ಡಿಪ್ರೆಸ್ ಆಗ್ಬಿಡ್ತಾರೆ, ಅಯ್ಯೋ ಏನೋ ಪಾಪು ಹಾಲು ಕುಡಿತಲ್ಲ, ತುಂಬಾ ಚೆನ್ನಾಗಿ ಆಡ್ತಿತ್ತು, ಏನ್ ಮಾಡಿದಿಲ್ಲ ಅಂತ. ಆ ತರ ಟೆನ್ಷನ್ ಮಾಡೋ ಬದ್ಲಿ ನಾವು ಏನ್ ಮಾಡ್ತಾ ಇದೀವಿ ಅದನ್ನ ಚಾಚು ತಪ್ಪದೆ ಹುಷಾರ ನೋಡ್ಕೊಂಡ್ಬಿಟ್ರೆ ಯಾವುದೇ ತರದ ಕಾಯಿಲೆಗಳು ಬರೋದು ಕಡಿಮೆ. ಯಾಕಂದ್ರೆ ಮಗು ರೋಗ ಶಕ್ತಿ ಸಂಪೂರ್ಣವಾಗಿ ತಾಯಿದು ಎದೆ ಹಾಲು ಬಹಳ ಮುಖ್ಯ. ಮಗು ಹುಟ್ಟಿ 6 ತಿಂಗಳವರೆಗೆ ನಾವು ಯಾವುದೇ ತರದ ಆಹಾರಗಳನ್ನು ಕೊಡದಲೆ

0: ಒಳ್ಳೆ ಆಹಾರ ತಾಯಿ ಕೊಡಬೇಕು. ಮಗುಗೆ ಏನು, ತಾಯಿ ಎದೆ ಹಾಲು ಅಷ್ಟೇ. ತಾಯಿ ಎದೆ ಹಾಲು ಎಷ್ಟು ಚೆನ್ನಾಗಿ ಕೊಡ್ತಾರೋ ಅಷ್ಟು ತಾಯಿ ಮತ್ತು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏನಾರೇ ವ್ಯತ್ಯಾಸ ಕಂಡು ಬಂತು ತಾಯಿ ಆರೋಗ್ಯದಂದ್ರೆ ಮಗು ಕೂಡ ಅದೇ ಥರ ಆಗುತ್ತೆ. ಸೊ ತಾಯಿಗೆ ಮಾನಸಿಕ ತುಮ್ಮಲತೆ ಕಡಿಮೆ ಮಾಡಬೇಕಂದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ತಾಯಿ ಆರೋಗ್ಯ ಆಗಿದ್ರೆ ಮಗು 100% ಯಾವುದೇ ತರ ತೊಂದರೆ ಇಲ್ಲದಲ್ಲ ಅದು ಬೆಳೀತದೆ. ತಾಯಿಗೆ ಏನೋ ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ಅದಕ್ಕೆ ಚಿಕಿತ್ಸೆ ಪಡಿಬೇಕು ಅವರು. ಹಾಗಾಗಿ ತಾಯಿ ಮತ್ತು ಆರೋಗ್ಯ ನಾವು 100% ಯಾವುದೇ ತರ ತೊಂದರೆ ಇಲ್ಲದಲೇ ತಾಯಿ ತನ್ನ ತಾಯಿತನವನ್ನು ಅನುಭವಿಸಬಹುದು ಮಗು ಜೊತೆಗೆ.
1: ಡಾಕ್ಟರ್, ಈಗ ಇನ್ನು ಮಕ್ಕಳಲ್ಲಿ ಕಂಡು ಬರುವಂತಹ ಮತ್ತೊಂದು ಸಮಸ್ಯೆ ಅಂದ್ರೆ ನಾವು ಅಮ್ಮ ಅಂತ ಹೇಳ್ತೀವಿ, ಅದು ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀರಿ?
0: ವೈರಲ್ ಇನ್ಫೆಕ್ಷನ್
1: ಇರುತ್ತೆ. ಹಾಗಾಗಿ ನಾವು ಅದನ್ನ ಅಂದ್ರೆ ಸಾಮಾನ್ಯ ಜನ ಅಮ್ಮ ಅಂತ ಹೇಳುವಂತದ್ದು ಗುಳ್ಳೆ ಗುಳ್ಳೆ ಆಗಿರುತ್ತೆ. ಇದು ಹೇಗೆ ಡಾಕ್ಟರ್ ಮಗುವಿಗೆ ಚರ್ಮದ ಸಮಸ್ಯೆನ?
0: ಒಳ್ಳೆ ಪ್ರಶ್ನೆ. ಏನಾಗುತ್ತಮ್ಮ, ಈಗ ನಾವು ಸಾಮಾನ್ಯವಾಗಿ ನಾವು ಇಷ್ಟೇ ಕ್ಲೀನ್ ಆಗಿದ್ರು ಕೆಲವು ಟೈಮ್ ಈ ಇನ್ಫೆಕ್ಷನ್ಸ್ ಗಳು ಸಂಬಂಧಿಕರು ಮಗುನ ಎತ್ಕೊಳ್ಳೋದ್ರಿಂದ, ಅವರಿಗೆ ಇರೋದ್ರಿಂದ, ಅವ್ರು ಕೆಮ್ಮೋದ್ರಿಂದ ಸೀನೋದ್ರಿಂದ ಬರತಕ್ಕಂತ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅಂತ ಟೈಮಲ್ಲಿ ಬಂದ ಮೇಲೆ ಅದನ್ನ ಅವರು ಆದಷ್ಟು ಯಾವುದೇ ಕಾರಣದ ಮನೆ ಮದ್ದು ಮಾಡಿದೆ. ಯಾಕಂದ್ರೆ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಕ್ಕಳಲ್ಲಿ, ಯಾವುದೇ ಕಾರಣಕ್ಕೂ ಮನೆ ಮದ್ದು ಮಾಡದಲೆ ಅವರು ತಕ್ಷಣ ಸಂಬಂಧಪಟ್ಟ ತಜ್ಞ ವೈದ್ಯರನ್ನು ತೋರಿಸಿ ತಕ್ಷಣ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಯಾಕಂದರೆ ವೈರಲ್ ಇನ್ಫೆ ಬೇರೆ ಬೇರೆ ಇರ್ತವೆ, ಬರೇ ಪಯೋಡರ್ಮಸ್ ಇರ್ಬೋದು, ಮೀಸಲ್ಸ್ ಇರ್ಬೋದು, ಬೇರೆ ಥರ ವೈರಲ್ ರ್ಯಾಷಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಅದನ್ನು ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಅವರು ಯಾವುದೇ ಥರದ ಮನೆ ಮದ್ದು ಯೂಸ್ ಮಾಡೋದಾಗಲಿ, ಬೇರೆ ಇದು ಮನೆಯಲ್ಲಿ ಯಾವುದು ಆ ಮಗುಗೆ ಹಾಕಿದೆ ಅಂತ ಇರತಕ್ಕಂಥ ಔಷಧಿಗಳನ್ನ ಹಾಕೋದ್ರಲ್ಲಿ ಮಾಡಬಾರ್ದು. ಆದಷ್ಟು ತಕ್ಷಣ ವೈದ್ಯರಲ್ಲಿ ತಜ್ಞ ವೈದ್ಯರಲ್ಲಿ ತಗೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೆಯದು.
1: ಈಗ ಅಮ್ಮ ಅಂದ್ರೆ ನಮ್ಮಲ್ಲಿರುವಂತದ್ದೊಂದು ಸಾಂಪ್ರದಾಯಿಕವಾಗಿ ದಿನಗಳಿದೆ, ಇಷ್ಟು ದಿನಗಳು ಅಂತೇಳಿ, ಅಷ್ಟು ದಿನಗಳ ಬೇವಿನ ಸೊಪ್ಪಿನ ಮಧ್ಯ ಮಗುವನ್ನ ಮಲಗಿಸೋದು ಇದೆಲ್ಲ ನೋಡಿದೀವಿ ಡಾಕ್ಟ್ರೆ.
0: ಸಾಮಾನ್ಯವಾಗಿ ಹಿಂದೆ ಅನಾದಿ ಕಾಲದ ನಮ್ಮ ಪದ್ಧತಿಯಲ್ಲಿ ಬರ್ತಾ ಇದೆ. ಬಟ್ ಈಗಿನ ಟೈಮಲ್ಲಿ ಏನಾಗುತ್ತೆ, ಈ ವೈರಲ್ ಇನ್ಫೆಕ್ಷನ್ಸ್ ಹೆಚ್ಚಿಗೆ ಆದ್ರೆ ಮಗು ದೇಹಕ್ಕೆ ನ್ಯೂಮೋನಿಯಾ ಆಗ್ಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೇವಿನ ಸೊಪ್ಪಲ್ಲಿ ಮಲಗಿಸೋದು, ಬೇವಿನ ಸೊಪ್ಪು ಹಚ್ಚೋದು ಅಥವಾ ಬೇರೆ ಹೀಟ್ ಹಾಕ್ಬಿಟ್ಟು ಇದು ಮಾಡೋದು ಅವೆಲ್ಲ ಮಾಡೋದ ಬದಲಿಗೆ ನೀವು ಈಗ ವೈದ್ಯಕೀಯ ಸೈನ್ಸ್ ಬಹಳ ಮುಂದುವರೆದಿದೆ, ಆದಷ್ಟು ಎಷ್ಟು ಬೇಗ ನೀವು ಮಕ್ಕಳಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ತೀರ ಅಷ್ಟು ಒಳ್ಳೇದು. ಚರ್ಮದಲ್ಲಿ ಮತ್ತೆ ನಾವು ಮಕ್ಕಳನ್ನ ಮುದ್ದಾಡುವಾಗ ಮಲುಸ್ಕಮ್ ಕಾಂಟೇಜಿಯಸಮ್ ಅಂತ ಬರುತ್ತೆ, ಆಮೇಲೆ ವಾರ್ಡ್ಸ್,
1: ಅದು ಸೋಂಕ ಡಾಕ್ಟರ್, ನರಳೆಣ್ಣೆ ಸೋಂಕ,
0: ವೈರಲ್ ಇನ್ಫೆಕ್ಷನ್.
1: ಹೌದಾ?
0: ಆಮೇಲೆ ಶಾರೀರಿಕ ಶುಚಿತ್ವ ಇಲ್ಲ ಅಂತಂದ್ರೆ ಮಗು ದೊಡ್ಡದಾಗಿ ಬೆಳೆಯುವಾಗ ಆಟ ಆಡುವಾಗ ಬೇರೆ ಮಕ್ಕಳ ಜೊತೆ ಆಟ ಆಡುವಾಗ ಸ್ಕೇಬಿಸ್ ಬರಬಹುದು, ಪಯೋಡರ್ಮಾಸ್ ಬರಬಹುದು, ಬೇರೆ ಬೇರೆ ತರದ ಚರ್ಮದ ಇನ್ಫೆಕ್ಷನ್ಸ್ ಗಳು ಬರ ಸಾಧ್ಯತೆ ಇರುತ್ತೆ.
1: ಬೇಸಿಗೆಯ ಪ್ರಭಾವ ಮಕ್ಕಳ ಮೇಲೂ ಬೀರುತ್ತೆ.
0: ಡೆಫಿನೆಟ್ಲಿ ಎಲ್ಲರಿಗೂ. ಈಗ ಏನಾಗುತ್ತೆ, ನಾವು ತುಂಬಾ ಬೆವರುತ್ತೀವಿ, ನಮಗಿನ ಹೆಚ್ಚಿಗೆ ಬೆವರುತ್ತಿರ್ತಾರೆ ಮಕ್ಕಳು. ಅದಕ್ಕೆ ಅವರಿಗೆ ನಮಗೆ ಏನಿದೆ ಅದೇ ತರ ಪ್ರಾಬ್ಲಮ್ ಬೇಗ ಕಾಣಿಸ್ಕೊಳ್ಳುತ್ತೆ. ಈ ಬೆವರು ಸಲಹೆಗಳು ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ ಅದು ಮಕ್ಕಳಲ್ಲಿ. ಹಾಗಾಗಿ ಅವರಿಗೆ ಸೇಮ್ ನಾನು ಏನ್ ಹೇಳಿದ್ನೋ, ಅದಕ್ಕೆ ದಿನಕ್ಕೆ 2 ಸರಿ ಸ್ನಾನ ಮಾಡಿಸೋದು, ಆಮೇಲೆ ಬೆವರು ಸಲಹೆ ಬಂದ ತಕ್ಷಣ ನೋಡಿ ತುಂಬಾ ಕಡತಾ ಇತ್ತು, ತುಂಬಾ ದೊಡ್ಡ ದೊಡ್ಡ ಗುಳ್ಳೆಗಳಿದಾವ ಅಂತಂದ್ರೆ ತಕ್ಷಣ ವೈದ್ಯರ ಬಳಿ ಕರ್ಕೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಆಮೇಲೆ ದಿನಕ್ಕೆ 2 ಸಾರಿ ಸ್ನಾನ ಮಾಡಿಸಿ, ಹಾಕ್ತಕ್ಕಂಥ ಬಟ್ಟೆಗಳನ್ನ ಅವರು ಶುಭ್ರವಾದ ಬಟ್ಟೆಗಳನ್ನ ಹಾಕ್ಬೇಕು. ಆಮೇಲೆ ಮಗುನ ಹೆಚ್ಚಿಗೆ ಬಿಸಿಲಿಗೆ ಹೋಗದಂಗೆ ಅವರು ನೋಡ್ಕೋಬೇಕು.
1: ಬೇಸಿಗೆ ಬಂತು ಅಂದ್ರೆ ಇನ್ನು ಶಾಲಾ ಕಾಲೇಜುಗಳಿಗೆ ರಜೆ ಇತ್ತು ಅಂದ್ರೆ ಮಕ್ಕಳನ್ನ ಹಿಡಿಯೋದು ಕಷ್ಟ, ಬಿಸಿಲೆಲ್ಲ ಆಡ್ತಾರೆ, ದೊಡ್ಡವರಿಗೆ ಸ್ವಲ್ಪ ಆತಂಕ.
0: ಒಳ್ಳೆ ಆಹಾರ, ಆಮೇಲೆ ಪ್ರತಿ ಒಂದು ದಿನಕ್ಕೆ 2 ಸರಿ ಸ್ನಾನ ಮಾಡಿಸೋದು, ನೀರು ಹೆಚ್ಚಿಗೆ ಕುಡಿಸೋದು, ಆದಷ್ಟು ಅವ್ರನ್ನ ಆಟ ಆಡಿದ್ರು ಕೂಡ ನೆರಳಲ್ಲಿ ಆಡಿ ಅಂತೇಳಿ ಅವ್ರಿಗೆ ನಾವು ನಿರ್ದೇಶನ ನೀಡಬೇಕು ತಂದೆ ತಾಯಿಗಳು. ಅಷ್ಟು ಬಿಟ್ರೆ ಇನ್ನೇನು ತೊಂದರೆ ಇಲ್ಲ. ದೇವರು ರೋಗ ನಿರ್ಶಕ್ತಿ ಇರುತ್ತೆ, ತೀರಾ ಏನಾರ ಬಂದ ಮೇಲೆ ನಾವು ಚಿಕಿತ್ಸೆ ಪಡೀತಕ್ಕಂತ ವ್ಯವಸ್ಥೆನ ಮಾಡ್ಕೊ.
1: ಹೌದಲ್ವಾ, ಮಕ್ಕಳು ಆಡ್ತಾನೆ ಇರ್ತಾರೆ, ಏನಂತ ಸಮಸ್ಯೆ ಆಗೋದಿಲ್ಲ,
0: ಮಕ್ಕಳು ಆಡ್ಲಿಕ್ಕೆ ಬಿಡ್ಬೇಕು ನಾವು. ಆಕ್ಚುಲಿ ನಮಗೆ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಬೆಳವಣಿಗೆ ಆಗದೆ ಅವ್ರು ಆಟ ಆಡಿದ ಮೇಲೆ
1: ಒಂದು ಸಾಮಾಜಿಕವಾದ ವಾತಾವರಣ ಕೂಡ ಸೃಷ್ಟಿ ಆಗುತ್ತೆ ಅವರಿಗೆ.
0: ಸಾಮಾಜಿಕ ಬಹಳ ಇಂಪಾರ್ಟೆಂಟ್. ಅವ್ರ ವಯಸ್ಸಿತ್ತಾಗಿರ್ತಕ್ಕ ಮಕ್ಕಳ ಜೊತೆಗೆ ಬೆರೀತಾರೆ, ಆಟ ಆಡ್ತಾರೆ, ಅವ್ರದೇ ಆದ ಲೋಕದಲ್ಲಿ ಇರ್ತವೆ, ಏನೋ ಕಲಿತ ಭಗವಂತ ಬ್ರೈನ್ ಡೆವಲಪ್ಮೆಂಟ್ಸ್ ಯಾವ ತರದ್ದು ಇದಾಗತ್ತೆ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಸಾಮಾಜಿಕವಾಗಿ ಮಕ್ಕಳನ್ನ ಇದ್ ಮಾಡೋದು ಬಹಳ ಸೂಕ್ತ.
1: ಮತ್ತೊಂದು ಪ್ರಶ್ನೆ ಅಂದ್ರೆ ಪೆಟ್ಗಳು ಇರುತ್ತೆ ಮನೆಯಲ್ಲಿ, ಒಂದು ತುಂಬಾ ಅಟ್ಯಾಚ್ ಆಗಿರುವಂತದ್ದು, ಅವು ಹೇಗೆ ಡಾಕ್ಟರ್ ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತೆ? ನಾವು ಕೇಳುವಂತದ್ದು
0: 100% ಆಗುತ್ತೆ. ಯಾಕಂದ್ರೆ ಈ ಪ್ರಾಣಿಗಳ ಮನಸ್ಥಿತಿ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ. ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡು ನಮ್ಮ ಪಕ್ಕದಲ್ಲಿ ಮಲಸ್ಕೊಂಡು ಕೂಡ ಕೆಲವು ಟೈಮ್ ಕಚ್ಚಬಹುದು, ಎಸ್ಪೆಷಲಿ ನಾಯಿ, ಬೆಕ್ಕು, ಬೆಕ್ಕು ಸ್ಕ್ರಾಚ್ ಮಾಡಬಹುದು. ಇನ್ನ ಸಾಮಾನ್ಯವಾಗಿ ಬರ್ಡ್ಸ್, ಇವು ಮೇಲೆ ಕೂಡ ಸೋಂಕುಗಳು ಇರ್ತವೆ, ಅದರಿಂದ ನಮಗೆ ಬರ್ತಕ್ಕಂಥ ಸಾಧ್ಯ. ಈಗ ನೋಡಿ, ಸ್ವಲ್ಪ ನಾಯಿ ಕಚ್ಚಿಬಿಟ್ರೆ ಹೇಳಕ್ಕಾಗಲ್ಲ, ತುಂಬಾ ಡೇಂಜರ್. ಬೆಕ್ಕು ಕಚ್ಚಿದ್ರು ಕೂಡ ಕ್ಯಾಟ್ ಸ್ಕ್ರಾಚ್ ಡಿಸೀಸ್ ಅಂತೇಳಿ ಬರುತ್ತೆ. ಈವನ್ ಬರ್ಡ್ಸ್ ತಗೊಂಡ್ರು ಕೂಡ ನಮಗೆ ಈ ಬರ್ಡ್ ಫ್ಲೂ ಅಂತ ಬರುತ್ತಲ್ಲ, ಆತರ ಸಾಧ್ಯತೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾವು ಆದಷ್ಟು ಪ್ರಾಣಿಗಳನ್ನ ಮುದ್ದು ಮಾಡಿ ತಕ್ಷಣ ನಾವು ಕೈಗಾಗಲು

0: ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ನಮ್ಮ ಕೆಲಸಗಳು ಮಾಡಬೇಕು. ಮುದ್ದಾಡಿದ ಮೇಲೆ ಕಂಪಲ್ಸರಿಯಾಗಿ ನಾವು ನಮ್ಮ ಕೈಗಳನ್ನು ತೊಳ್ಕೊಳ್ಳೋದು ಅಥವಾ ಸ್ನಾನ ಮಾಡೋದು ಶುದ್ಧವಾಗಿ ಇಟ್ಕೊಳ್ಳೋದು ಬಹಳ ಸೂಕ್ತ.
1: ಕೂದಲೆಲ್ಲ ಉದುರಿ ಇರುತ್ತೆ, ಅದೆಲ್ಲದೂ ಹೇಗೋ ದೇಹಕ್ಕೆ ಸೇರೇ ಸೇರುತ್ತೆ. ನಮ್ಮ
0: ಅಲರ್ಜಿಗಳು, ಅಲರ್ಜಿ ಯೂಶುವಲಿ ಏನಾಗುತ್ತೆ, ಬೆಕ್ಕುಗಳಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕೂದಲುಗಳು ಉದುರುತ್ತೆ, ನಾಯಿಗಳು ಉದುರುತ್ತೆ, ಸಾಮಾನ್ಯವಾಗಿ ಅಲರ್ಜಿಗಳಾಗ್ತಾವೆ. ಅಲರ್ಜಿ ಅಲ್ದೇನೆ ಈ ನಾಯಿಗಳು ಕೆಲವು ಟೈಮ್ ಕಜ್ಜಿ ಇರ್ಬೋದು, ಸ್ಕೇಬಿಸ್ ಇರ್ಬೋದು, ಅವು ಜಲ್ಲುರಸ ನೆಕ್ತಿರ್ತವೆ, ಅದರಲ್ಲಿ ಇರ್ತಕ್ಕಂಥ ಆಬ್ಡೋವೈರಸ್ ತೊಂದರೆ ಮಾಡ್ಬೋದು. ಹಾಗಾಗಿ ಆದಷ್ಟು ದೂರ ಇಟ್ಟು ಮುದ್ದು ಮಾಡಿದ್ಮೇಲೆ ಆದಷ್ಟು ದೂರ ಇಟ್ಕೊಳ್ಳೋ ಒಳ್ಳೇದು. ಮಕ್ಕಳು ಒಂದು ಸ್ಟೇಜ್ ಬರೋವರೆಗೆ ತೀರಾ ಹತ್ರ ಹೋಗಿ ಇದ್ ಮಾಡೋದು, ಮುದ್ದಾಡೋದು, ಬಾಯಲ್ ಬಾಯಲ್ಲಿ ಇದ್ ಮಾಡೋದೆಲ್ಲ ಒಳ್ಳೇದಲ್ಲ, ಒಳ್ಳೆ ಲಕ್ಷಣಗಳಲ್ಲ. ಪ್ರಾಣಿಗಳು ನಾವು ಹೆಂಗ್ ಪ್ರೀತಿ ತೋರಿಸ್ತೀವಿ ಹಂಗೆ ಅವು ತೋರಿಸ್ತವೆ. ಏನಾಗುತ್ತಂದ್ರೆ ಈಗ ನಮಗೆ ಯಾಕೆ ಕಾಯಿಲೆ ಇರ್ತೋ ಅವ್ರಿಗೆ ಕೂಡ ಕೆಲವು ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಇಂಥ ಟೈಮಲ್ಲಿ ನಾವು ಮುದ್ದಾಡೋ ಟೈಮಲ್ಲಿ ಅವ್ರಿಗೆ ಇರತಕ್ಕಂಥ ಸೋಂಕುಗಳು ನಮಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ನಮ್ಮ ಸೋಂಕುಗಳು ಕೂಡ ಅವ್ರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ನಾವು ಸ್ವಲ್ಪ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೀರಾ ಇದಾಗದಲ್ಲಿ ಅವ್ನು ಮುದ್ದು ಮಾಡೋದೇನು ಬೇಡ ಅಂತ ಹೇಳ್ತಿಲ್ಲ, ಮುದ್ದು ಮಾಡಲೇಬೇಕು ನಾವು. ಅದಾದ ಮೇಲೆ ನಾವು ಕೈ ತೊಳ್ಕೊಂಡು ಶಾರೀರಿಕ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ.
1: ಹಾಗೆ ಡಾಕ್ಟ್ರೆ, ಮಕ್ಕಳಲ್ಲಿ ಕಂಡು ಬರುವಂತದ್ದು ದಡಾರ, ಈ ದಡಾರದ ಬಗ್ಗೆ ಏನು ಹೇಳ್ತೀರಿ?
0: ಸಾಮಾನ್ಯವಾಗಿ ದಡಾರ ಏನಾಗುತ್ತಮ್ಮ, ಯೂಶಲಿ ತುಂಬಾ ಬೇಸಿಗೆಯಲ್ಲಿ, ಬೇಸಿಗೆಯಿಂದ ಈ ಕಡೆ ಮೇ ಜೂನ್ ಅಲ್ಲಿ ಬರೋ ಏನಾಗುತ್ತೆ, ಎಲ್ಲಿ ವಾತಾವರಣ ಬದಲಾವಣೆ ಅಲ್ಲಿ ಬರುತ್ತೆ. ಸಾಮಾನ್ಯ ಇದು ಒಂದು ವೈರಲ್ ಇನ್ಫೆಕ್ಷನ್, ಇದು ಉಸಿರಾಟದ ಮೂಲಕ ಬರುತ್ತೆ. ಉದಾಹರಣೆಗೆ ಯಾರಿಗಾರಿ ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಓವರ್ ಕ್ರೌಡ್ ಬಸ್ ಇರುತ್ತೆ, ಕಾರಲ್ಲಿ ಹೋಗ್ತೀವಿ, ಎ ಸಿ ಹಾಕೊಂಡಿರ್ತೀವಿ, ಅಥವಾ ಒಂದು ಜಾತ್ರೆಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ತುಂಬಾ ರಶ್ ಇರುತ್ತೆ, ಅಂತ ಟೈಮಲ್ಲಿ ಯಾರಿಗೂ ಒಂದು ಇನ್ಫೆಕ್ಷನ್ ಇರುತ್ತೆ, ಸೀನ್ತಾರವ್ರು ಅಥವಾ ಕೆಮ್ತಾರೆ ಅಥವಾ ಜೋರ ನಗ್ತಾರೆ, ಅಂತ ಟೈಮಲ್ಲಿ ಅವರ ದೇಹದಲ್ಲಿ ಮೂಗು ಮತ್ತು ಗಂಟಲಲ್ಲಿ ಇರತಕ್ಕಂತಹ ರೋಗಾಣುಗಳು ತುಂತುರು ಹನಿ ರೂಪದಲ್ಲಿ ಹೊರಗಡೆ ಬರ್ತಾವೆ ವಾತಾವರಣಕ್ಕೆ. ನಾವು ಹತ್ರ ಇದ್ರೆ, ಈಗ ನಾನು ಮಾತಾಡ್ತಿರ್ತೀನಿ, ನನಗೇನಿದ್ರೆ ನಾನು ಜೋರ ಕೆಮ್ಮದಾಗ ನೀವು ನನ್ನ ಹತ್ರದಲ್ಲೇ ಇದ್ದೀರಾ, ಸೊ ಗಾಳಿಯಲ್ಲಿ ಆ ತುಂತುರು ಹನಿಗಳು ನೀವು ಉಸಿರಾಡಿದ ಮೂಲಕ ಹೋಗಿ ನಿಮಗೆ ರೋಗವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಲಕ್ಷಣಗಳನ್ನ ಹೊಂದಿರ್ತವೆ. ಹಾಗಾಗಿ ನಾವು ಯೂಶಲಿ ಎಲ್ಲಿ ನಮಗೆ ಕಣ್ಣುಗಳು ಮತ್ತೆ ಈ ಉಸಿರಾಟದ ಮೂಲಕ ಬರ್ತಕ್ಕಂಥ ಕಾಯಿಲೆಗಳು ಇರ್ತವೆ, ಅದನ್ನ ನಾವು ಎಲ್ಲಿ ಜನಗಳು ಹೆಚ್ಚಿಗೆ ಇರ್ತವೆ, ಜಾತ್ರೆಗಳು, ಆಮೇಲೆ ಸಿನಿಮಾ ಥಿಯೇಟರ್ಸು, ಓವರ್ ಕ್ರೌಡೆಡ್ ಬಸ್ಸಸ್ಸು, ಈ ಯಾವಾಗಲೂ ಎ ಸಿಯಲ್ಲಿ ಓಡಾಡ್ತಕ್ಕಂಥ ಕಾರ್ಯಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಇಂಥ ಟೈಮಲ್ಲಿ ನಮಗೆ ವೈರಲ್ ಇನ್ಫೆಕ್ಷನ್ಸ್ಗಳು ಬಹಳ, ಅವ್ರಿಗೆ ಇರ್ತಕ್ಕಂಥ ನಮಗೆ ಬಂದ ಮೇಲೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಹೋದ್ಮೇಲೆ ಫಸ್ಟ್ ನಮಗೆ ಸ್ವಲ್ಪ ಜ್ವರ ಥರ ಕಾಣಿಸ್ಕೋಬಹುದು, ಆಮೇಲೆ ಮೈ ಮೇಲೆ ಅಲ್ಲಲ್ಲಲ್ಲಲ್ಲಿ ಗುಳ್ಳೆಗಳು ಇಡೀ ಮೈ ಮೇಲೆ ಕಾಣಿಸ್ಕೋಬಹುದು. ಹಾಗಾಗಿ ಅದೊಂದು 7-8 ದಿನ 8-10 ದಿನ ತಗೊಳ್ತದೆ. ಆಮೇಲೆ ರೋಗನಿರೋಧಕ ಶಕ್ತಿ ಚೆನ್ನಾಗಿದ್ರೆ ನಾವು ಹೊರಗಡೆ ಬರ್ತೀವಿ. ರೋಗನಿರೋಧಕ ಶಕ್ತಿ ಚೆನ್ನಾಗಿಲ್ಲ ಅಂದ್ರೆ ನಮಗೆ ಯಾವ್ದು ಬೇಕಾದ್ರೂ ಸೋಂಕು ಹೆಚ್ಚಿಗೆ ಆಗ್ಬೋದು. ಉದಾಹರಣೆಗೆ ನಮ್ಮ ಲಂಗ್ಸ್ ಶ್ವಾಸಕೋಶಗಳಾಗಿ ನ್ಯೂಮೋನಿಯಾ ಆಗ್ಬೋದು, ಬೇರೆ ತರ ತೊಂದರೆಗಳಾಗ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಷ್ಟು ಬೇಗ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ನೀವು ಚಿಕಿತ್ಸೆ ಪಡೆಯೋದು ಸೂಕ್ತ ಅಂತ ನನ್ನ ಅನಿಸಿಕೆ.
1: ಅದರಲ್ಲೂ ವಿಶೇಷವಾಗಿ ನಾವು ಮಕ್ಕಳ ಚರ್ಮದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಮಾತನಾಡಿದ್ದು. ಡಾಕ್ಟರ್, ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮುಂಚೆ ಮಕ್ಕಳ ಚರ್ಮದ ಆರೋಗ್ಯದ ಬಗ್ಗೆ ಒಂದು ಕಿವಿ ಮಾತು ಹೇಳೋದಾದ್ರೆ,
0: ತಾಯಿ ಮತ್ತು ಮಗು ನಮ್ಮ ರಾಷ್ಟ್ರದ ಸಂಪತ್ತುಗಳವು, ಅವನ್ನ ನಾವು ಕಾಡ್ಬೇಕಾದ್ರೆ ಇಬ್ರು ಆರೋಗ್ಯನು ಬಹಳ ಮುಖ್ಯ. ತಾಯಿ ಆರೋಗ್ಯನು ಮುಖ್ಯ, ಮಗು ಆರೋಗ್ಯನು ಮುಖ್ಯ. ಹಾಗೆ ತಾಯಿ ಮತ್ತು ಆರೋಗ್ಯ ನೋಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಅವ್ರ ಜೊತೆಗೆ ಒಡನಾಟ ಮಾಡುವಾಗ, ಅವರಿಗೆ ಆಹಾರ ಕೊಡುವಾಗ, ಅವ್ರ ಬಗ್ಗೆ ನಾವು ಇದು ಮಾಡುವಾಗ ನಾವು ಶಾರೀರಿಕ ಶುಚಿತ್ವವನ್ನು ಕಾಪಾಡಬೇಕು. ತಾಯಿ ಮಗು ಆರೋಗ್ಯ ಆಗಿರ್ಬೇಕಾದ್ರೆ ಅವರಿರ್ತಕ್ಕಂಥ ವಾತಾವರಣ, ಅವ್ರಿಗೆ ಕೊಡ್ತಕ್ಕಂಥ ಆಹಾರ, ಅವ್ರು ಮಲಗ್ತಕ್ಕಂಥ ಹಾಸಿಗೆ ಮತ್ತು ಬಟ್ಟೆಗಳನ್ನು ಕೂಡ ನಾವು ಶುಭ್ರವಾಗಿ ಇಟ್ಕೋಬೇಕು. ಯಾವುದೇ ಥರದ ಏನಾರೇ ತೊಂದರೆ ಕಂಡ ತಕ್ಷಣ ನಾವು ಯಾವುದೇ ಮೂಢನಂಬಿಕೆಗೆ ಒಳಗಾಗದಲೆ ಮೂಢನಂಬಿಕೆಗಳನ್ನ ನಾವು ಬದಿಗಿಟ್ಬಿಟ್ಟು ಸಂಬಂಧಪಟ್ಟ ತಜ್ಞ ವೈದ್ಯರ ಹತ್ರ ಹೋಗಿ ಮಗುನ ಕರ್ಕೊಂಡೋಗಿ ಆದಷ್ಟು ಬೇಗ ನಾವು ತೋರಿಸಿ ಸೂಕ್ತ ಚಿಕಿತ್ಸೆ ಪಡೆಯೋದು ನನ್ನ ವೈಯಕ್ತಿಕ ಸಲಹೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ.
0: ಥ್ಯಾಂಕ್ ಯು ವೆರಿ ಮಚ್.
1: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
2: ಇದುವರೆಗೂ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ.
2: ಯಾರು ಯಾರು?
1: ನಾನೇ ಇದ್ದೀನಿ ಅವಾಸ್. ವಿದ್ಯಾ, ನಾನೇ ಬಂದಿನಿ.
2: ಸತಕ ನೀವ್ರಿ? ಬರ್ರಿ ಬರ್ರಿ, ಒಳಗ್ ಬರ್ರಿ.
1: ಬಂದೆ ಬಂದೆ, ಬಹಳ ದಿವ್ಸ ಆಯ್ತು ನಿನ್ ಕಡೆ ಬಂದಿರ್ಲಿಲ್ಲ.
2: ಆರಾಮದಿರಲ್ಲ, ಹಿಂಗ್ ಹೊಂಟಿರಿ ಈ ಕಡೆ?
1: ಹೌದೌದು, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು, ಹೋಗ್ಬೇಕಾಗಿತ್ತು, ಹಂಗೆ ಬಂದೆ. ಮತ್ತೆ ಯಾಕೋ ನಿನಗೂ ಒಂದ್ ಸ್ವಲ್ಪ ಆರಾಮ ಇಲ್ಲ ತಂದಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣಂತ ಬಂದ. ಯಾಕ ಮುಖ ಎಲ್ಲ ಎಷ್ಟು ಸಣ್ಣಾಗೈತಿ?
2: ಏನ್ ಮಾಡ್ತಿರ್ ಬರ್ರಿ, ಮಗಂದು ಡಿಗ್ರಿ ಮುಗುದಿ, ನಾ ನೌಕರಿ ಇಲ್ಲ ಏನಿಲ್ಲ, ಅದೇ ಚಿಂತಾಗ ಆರಾಮ್ ತಪ್ಪೈತ್ ನೋಡ್ರಿ.
1: ಯಾಕದು ನೌಕರಿ ಇಲ್ಲಂತ ನೀ ಇದು ಮಾಡ್ಕೊಂತ ಕುಂತ್ರ ಹೆಂಗವಾ?
2: ಹೆಂಗ್ ಮಾಡುದ್ರಿ ಅಕ್ಕ, ಮುಂದೆ ಏನಾರ ಮಾಡ್ಬೇಕಲ್ರಿ.
1: ನಿನ್ ಮಗ ಏನು ಎಷ್ಟ್ ಎತ್ತರ, ಎಷ್ಟ್ ಚಂದ, ಅಷ್ಟ್ ಪುಷ್ಟ ಅದಾನ. ಈಗ ಭಾರತ ಸರ್ಕಾರದ ಗೊತ್ತಿಲ್ಲ, ನಿನಗ ಅಗ್ನಿಪಥ ಅಂತ ಯೋಜನೆ ತೆಗ್ದಾರಲ್ಲ ಸರ್ಕಾರದವರು ಹೊಸದಾಗಿ.
2: ಇಲ್ಲಲ್ರಿ ಅಕ್ಕ, ಏನದು ಹಂಗಂದ್ರ ಅಗ್ನಿಪಥ ಅಂದ್ರೆ ಏನು?
1: ಇದು ಏನಂದ್ರ ಭಾರತ ದೇಶದ ಭದ್ರತೆ ಬಲಪಡಿಸುವ ಸಲುವಾಗಿ ನಮ್ಮ ಕೇಂದ್ರ ಸರ್ಕಾರದವರು ಹೊಸದಾಗಿ ತಂದಿದ್ದ ಯೋಜನೆ ಇದು ಅಗ್ನಿಪಥ ಅಂತ. ಭಾರತದ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಕೊಡುಗೆ ನೀಡ್ತಿದೆ ನೋಡು. ವಿಶ್ವದಲ್ಲೇ ಸೇನೆಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಭಾರತ ದೇಶ, ಮೂರನೇ ಸ್ಥಾನದಲ್ಲಿ ಅದ. ಇದೀಗ ಸೇನೆಯ ಶಸ್ತ್ರಾಸ್ತ್ರ ಪಡೆಗಳನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವುದು ಅಗ್ನಿಪಥದ ಯೋಜನೆ. ಇದು ಈ ಯೋಜನೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಯೋಜನೆಯನ್ನು ಅನಾವರಣಗೊಳಿಸಲು ನಮ್ಮ ರಾಜನಾಥ್ ಸಿಂಗ್ ಅವರು ಇದು ಸಶಸ್ತ್ರ ಪಡೆಗಳಿಗೆ ಯುವ ಪ್ರೊಫೈಲ್ ಅನ್ನು ಒದಗಿಸುವ ಪರಿವರ್ತಕ ಉಪಕ್ರಮವಾಗಿದೆ ಅಂತ ಹೇಳ್ತಾರೆ ನೋಡು. ಹಾಗೆ ಈ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಭಾರತೀಯ ಯುವಕರಿಗೆ ಅಗ್ನಿವೀರರಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಒದಗಿಸುವ ಸರ್ಕಾರ ಈ ಯೋಜನೆ ರೂಪಿಸಿದೆ ನೋಡು. ನಿನ್ ಮಗನಿಗೆ ಇಲ್ಲಿ ಕೆಲ್ಸಕ್ಕೆ ಸೇರಲು ಹೇಳು.
2: ನೀವು ಇದು ಬಹಳ ಚಲೋ ವಿಷಯ ಹೇಳಿದ್ರಿ ಅಕ್ಕ, ಹಂಗಂದ್ರೆ ಏನ್ ಸ್ವಲ್ಪ ವಿವರವಾಗಿ ಹೇಳ್ರಲ್ಲ.
1: ಇದು ಸೇನೆಯಲ್ಲಿ ಮೂರು ಭಾಗ ಇರ್ತದ ನಿನಗ್ ಗೊತ್ತಲ್ಲ. ಅಲ್ಲಿ ಮೂರು ಭಾಗದೊಳಗ ನವ ಯುವಕ ಯುವತಿಯರಿಗೆ ಅವಕಾಶ ಇದೆ ನೋಡು.
2: ಅಯ್ಯ, ಹಂಗಾದ್ರೆ ನನ್ನ ಮಗನಿಗೂ ಹ್ಯಾಂಗಾರ ಮಾಡಿ ಸೇರಿಸ್ಬೇಕಲ್ರಿ ಅಕ್ಕ ಅಲ್ಲಿ.
1: ಹೌದು, ಈಗ ನಮ್ಮ ಪ್ರಧಾನ ಮಂತ್ರಿಯವರು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾರ ನೋಡು.
2: ಮಿಲಿಟರಿ ಅಂದ್ರ ಅಂಜಿಕ್ ಬರ್ತೈತ್ರಿ ಅಕ್ಕ, ಆ ಕಡೆ ಹೆಂಗ್ ಕಳಿಸೋದ್ರಿ ಮಗನಿಗೆ?
1: ಏ ಇಲ್ಲ ನೋಡು, ಇದೇ ನೋಡು ಅಗ್ನಿಪಥ ಅಂದ್ರ ಇದು ಯುವಕರಿಗಾಗಿ 17-23 ವರ್ಷ ಒಳಗ ಯುವಕ ಯುವತಿಯರಿಗೆ ಅರ್ಜಿ ಸಲ್ಸಾಕ್ ಬರ್ತದ. ಇಲ್ಲಿ ವಿಶೇಷ ಅಗ್ನಿಪಥದ ಮುಖ್ಯ ಅಂಶಗಳು ಅಂದ್ರ ನೋಡು, ಆಮೇಲೆ ಇದು ಒಂದು ಬಹಳ ಒಳ್ಳೆ ಯೋಜನೆ ಅಂದ್ರೆ ಬರೀ 4 ವರ್ಷ ಅವಧಿಯ ಒಳಗ ಅವ್ರು ಕೆಲಸ ಮಾಡಬಹುದು ನೋಡು. ಇದು ಯುವಕರನ್ನು ಕೇವಲ 4 ವರ್ಷದ ಅಲ್ಪಾವಧಿಯಲ್ಲಿ ಅಗ್ನಿವೀರ ಎಂದು ನೇಮಕ ಮಾಡಿಕೊಳ್ಳುವ ಮಹತ್ವದ ಯೋಜನೆ ಇದಾಗಿದೆ. ಈ ಅವಧಿ ಮುಗಿದ ನಂತರ ಅದರಲ್ಲಿ ಯುವಕರು ಮಾತ್ರ ಉಳಿಯಬೇಕು ಅಂದ್ರೆ

0: ಸಿಕ್ಕಬಹುದು ಅಥವಾ ಬೇಡ ಅಂದ್ರೆ ನಿವೃತ್ತಿಯನ್ನು ತಗೋಬಹುದು. ನೋಡು, ಇದು 17.5 ವರ್ಷದಿಂದ 23 ವರ್ಷದ ಯುವಕ ಯುವತಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಈ ಮಾಸಿಕ ವೇತನ ನೋಡು ಎಷ್ಟು ಚಲೋ ಅದ ನೋಡು, 30,000ದಿಂದ ಪ್ರಾರಂಭವಾಗಿ 40,000ವರೆಗೆ ಬರ್ತದ. ಆಮೇಲೆ ನೀವು 4 ವರ್ಷ ಸೇವಾ ಅವಧಿ ಮುಗಿದ ನಂತರ ನಿಮ್ಮ ಸ್ಯಾಲರಿ ಒಳಗಿಂದು ಕಟ್ ಮಾಡಿಕೊಂಡಿದ್ದಷ್ಟನ್ನು ಅವರು ಬಡ್ಡಿ ಸಹಿತವಾಗಿ ಈ ನಿಮ್ಮ ದುಡ್ಡನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತಾರೆ. ಇಷ್ಟೆಲ್ಲ ಸೌಲಭ್ಯ ಅದ ನೋಡು, ಇದನ್ನ ನೀವು ಯಾಕೆ ಸೇರಬಾರದು ಹೇಳು, ನಿನ್ನ ಮಗನಿಗೆ ಸೇರಕ್ ಹೇಳು ಮತ್ತ
1: ವಾಪಸ್ ಈ ಕಡೆ ಬರ್ಬೋದು.
0: ಹೌದು, ಬರೇ 4 ವರ್ಷ ಅಷ್ಟೇ ಅವ್ರು ಕೆಲಸ ಮಾಡಬಹುದು.
1: ಇಲ್ಲಿ ಅದು ಬಿಟ್ಟು ಬಂದ ಮೇಲೂ ನಮಗ್ ದುಡ್ಡು ಬರ್ತಾವ ಅನ್ನಂಗ ಐತಲ್ರಿ ಅಕ್ಕ.
0: ಹೌದು ಹೌದು ಬರ್ತಾವ, ಮತ್ತ 4 ವರ್ಷ ಅಷ್ಟೇ ನೋಡು. ಮತ್ತ ಅವನು ಎಲ್ಲ ಶಿಸ್ತು ಕಲ್ತ ಬರ್ತಾನ, ಸೈನಿಕ ಒಳಗಿನ ತರಬೇತಿ ಹೆಂಗೆಂಗ ಏನು ಅನ್ನೋದು ದೇಶದ ತಿಳ್ಕೊಂಡು ಬರ್ತಾನ.
1: ನಾನು ನನ್ನ ಮಗನಿಗೆ ಹೇಳ್ತೀನ್ರಿ ಅಕ್ಕ ಇದ್ ಮಾಡಕ.
0: ಹೇಳು, ಯಾಕಂದ್ರ ಅವ ಸಿಲೆಕ್ಟ್ ಆಗ್ಬಿಡ್ತಾನ ನೋಡ್.
1: ಭಾರತ ಸೇನೆ ಒಳಗೆ ಕೆಲಸ ಮಾಡುದು ಅಂದ್ರೆ ಅದು ಒಂದ್ ಪುಣ್ಯದ ಕೆಲಸ ರೀ ಅಕ್ಕ.
0: ಹೌದು,
1: ಬಹಳ ಹೇಳತ್ತೀನ್ರಿ ಅವನಿಗೆ. ನೀವು ಇದು ಬಹಳ ಚಲೋ ವಿಷಯ ಹೇಳಕತ್ತೀರಿ ಇದನ್ನ.
0: ಹೌದು ಹೌದು, ಇನ್ ನೋಡವ ಅದ್ರ ನೀ ಹಾಕ್ತೀನಿ ಅಂದ್ರ ನಾ ಇಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರಣೆನು ಐತಿ ನೋಡ್. ಇತ್ತೋ ಓದು ಒಂದ್ ಸ್ವಲ್ಪ ನೋಡು.
1: ಎಲ್ಲಿದ್ರಿ ಅಕ್ಕ? ತರಿ ನೋಡು, ನಾನು ಒಂಚರ ಅಷ್ಟೋ ಇಷ್ಟೋ ಓದೋದ್ ಕಲ್ತೀನಿ, ಓದ್ತೀನಿ ನೋಡು.
0: ನೋಡು ಒಂದ್ ಸ್ವಲ್ಪ
1: ನನ್ ಮಗನಿಗೂ ಹಂಗ ತೋರಿಸ್ತೀನ್ರಿ ಅಕ್ಕ. ಇದು ಇಲ್ಲೇ ಇಟ್ಟೋರಿ, ನಾನು ಹೇಳ್ತೀನ್ರಿ ಅವನಿಗೆ.
0: ನೋಡು ಓದು ಒಂದ್ ಸಲ ನನ್ ಮುಂದೆ ನೋಡುನು.
1: ಇಲ್ಲ ಐತಲ್ರಿ ಅಕ್ಕ. ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಅಗ್ನಿಪಥ ಯೋಜನೆಯನ್ನು ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಎಂದೇ ಪರಿಗಣಿಸಲಾಗಿದೆ. ಅಲ್ಲದೆ ಅಗ್ನಿಪಥ ಯೋಜನೆಯು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ. ಅಂದ್ರೆ ಇದು ಉದ್ಯೋಗ ಅವಕಾಶ ಹೆಚ್ಚು ಮಾಡಕೈತ್ರಿ ಅಕ್ಕ. ಅಲ್ಲದೆ ಅಗ್ನಿಪಥ ಯೋಜನೆ ಎಲ್ಲದಕ್ಕಿಂತಲೂ ಯುವಕರು ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಉತ್ತಮ ಅವಕಾಶ ಪಡೆಯಲಿದ್ದಾರೆ. ಹೌದ್ ಹೇಳ್ರಿ ಅಕ್ಕ, ಇದು ಬಹಳ ಚಲೋ ಕೆಲಸದ್ರಿ. ಯುವಕರು ದೇಶ ಸೇವೆ ಮಾಡ್ಬೇಕಲ್ರಿ. ಇಂಥದ್ ಏನ್ ಮಾಡ್ಯಾರ ಅಂದ್ರೆ, ನಾವು ಎಲ್ಲಾ ದೇಶಗಳ ಸೇನಾ ರಚನೆಯನ್ನ ಅಧ್ಯಯನ ಮಾಡಿದ್ದೇವೆ. ಇಲ್ಲಿನ ಯುವಕರ ಆಸಕ್ತಿಯನ್ನ ಪರಿಗಣಿಸಿ ಅತ್ಯಂತ ಚಿಂತನಾಶೀಲವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಷ್ಟೆಲ್ಲ ಬರ್ದದ್ರಿ ಅಕ್ಕ, ಬಹಳ ಚಂದ ವಿವರಣೆಯನ್ನು ಕೊಟ್ಟಾರೆ.
0: ವಿಶೇಷ ತರಬೇತಿ ಅಂತ ಅದಿಷ್ಟು ಓದಂದ್ರೆ ನಿನಗೆ ಇದು ಖಾತ್ರಿ ಗೊತ್ತಾಗ್ತದೆ ಏನಂತ.
1: ವಿಶೇಷ ತರಬೇತಿ ಅಂತ ಏನೋ ಬರ್ದಾರಲ್ರಿ, ಅಂದ್ರೆ ಇದ್ರ ಸ್ಪೆಷಲ್ ಏನೋ ಕೊಟ್ಟಾರಿ ಅಕ್ಕ. ಇಲ್ಲಿ ಅಗ್ನಿವೀರು ವಾಯುಪಡೆ ಅಥವಾ ನೌಕಾಪಡೆಗೆ ಸೇರಲು ನಿರ್ಧರಿಸಿದರೆ ಅವರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ನೋಡ್ರಿ, ಇದ್ರೊಳಗೆ ಮತ್ತ ಭಾಗ ಬೇರೆ ಮಾಡ್ಯಾರಿ. ವಾಯುಪಡೆ ಮತ್ತು ನೌಕಾಪಡೆಗೆ ಸೇರಕ ಅವ್ರಿಗೆ ವಿಶೇಷ ತರಬೇತಿ ಕೊಡ್ತಾರಂತ್ರಿ.
0: ಹೌದು,
1: ಆದ್ರೆ ಅಗ್ನಿವೀರರಿಗೆ ಪಿಂಚಣಿ ಸಿಗುವುದಿಲ್ಲ. ಬದಲಿಗೆ ಸೇವಾ ನಿಧಿ ಸಿಗ್ತದಂತ್ರಿ, ಅಗ್ನಿವೀರ ಕಾರ್ಪರಸ್ ಫಂಡ್ ಅಂತ ಸಿಗ್ತದಂತ್ರಿ ಅವರಿಗೆ, ಅಗ್ನಿವೀರರಿಗೆ.
0: ಹೌದು,
1: ಮತ್ತ ಈ ಲಾಭ ಏನ್ ಮಾಡ್ಬೇಕ್ರಿ, ನಾವ್ ತಗೋಬೇಕ್ ನೋಡ್ರಿ ಅಕ್ಕ ಹೆಂಗಾರ ಮಾಡಿ.
0: ಹೌದು,
1: ನಾವು ಇದ ಎಷ್ಟೆಲ್ಲ ಗೌರ್ಮೆಂಟ್ ದವರು ಸರ್ಕಾರ ಕೊಡಾಕತ್ತೈತಿ ಅಂದ ಬಳಕ ನಮ್ಮ ಮಕ್ಳಿಗೆ ನಾವು ಸೇರಿಸ್ಬೇಕ್ರಿ.
0: ಅದು ಮತ್ತ ಬರೀ 4 ವರ್ಷ ನೋಡು,
1: 4 ವರ್ಷ ಅಲ್ರಿ.
0: ಹೌದು,
1: ಮಾಸಿಕ ವೇತನದ 30%ನ ಈ ನಿಧಿಗೆ ಕಡಿತಗೊಳಿಸಲಾಗುತ್ತದೆ. ಅಂದ್ರೆ ನಮಗ್ ಪಗಾರ ಬರುದ್ರಾಗಿರಿ, 30% ಅವರು ಅಲ್ಲೇ ಕಟ್ ಮಾಡ್ಕೊಂಡ್ ಕೊಡ್ತಾರತ್ರಿ. ಯಾಕಂದ್ರೆ ನಾಳೆ ನಮಗೆ ಉಪಯೋಗ ಆಗ್ತೈತ್ರಿ.
0: ಅದು
1: ಇವ್ ಹುಡುಗರು ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ತಮ್ಮ ಏನ್ ಮಾಡ್ತಾರ ಎಲ್ಲಾ ಶಕ್ತಿಯನ್ನ ಅಲ್ಲಿ ಹಾಕಿರ್ತಾರ. ನಾಳೆ ಬಂದ ಇವರಿಗೆ ಇಲ್ಲಿ ಸೈದ್ರೊಳಗ್ ಮಾಡ್ಬೇಕಂದ್ರೆ ಅನುಕೂಲ ಆಗ್ತೈತ್ರಿ. ಆ ದುಡ್ಡು 30% ಉಳಿದಿದ್ದು ಅಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಠೇವಣಿ ಇಡಲಿದೆ. ನಮ್ದೇ ರೊಕ್ಕ ಅವ್ರ ಏನ್ ಮಾಡ್ತಾರ್ರಿ, ಠೇವಣಿ ಇಟ್ಟು ನಮ್ಗ್ ಉಳಿತಾಯ ಮಾಡಿ ಕೊಡ್ತಾರ ಅಕ್ಕ. 4 ವರ್ಷಗಳ ಸೇವೆಯ ನಂತರ ಸೇವಾ ನಿಧಿಯಲ್ಲಿ ಠೇವಣಿ ಮಾಡಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಪಾವತಿಸ್ತಾರೆ. ನೋಡ್ರಿ ಅಕ್ಕ, ಯಾರ್ ಕೊಡ್ತಾರ ಹೇಳ್ರಿ, ಬಡ್ಡಿ ಕೂಡ ಕೊಡ್ತಾರಂತ್ರಿ ನಮ್ ರೊಕ್ಕಿಗೆ.
0: ಹೌದು,
1: ಅಂದ್ರೆ 4 ವರ್ಷ ಸೇವೆ ಪೂರೈಸಿದ ನಂತರ ಅಗ್ನಿವೀರರಿಗೆ ಒಂದೇ ಬಾರಿಗೆ ಸುಮಾರು 10,04,000 ರೂಪಾಯಿ ವಾಪಸ್ ಬರ್ತಾವ್ರಿ ಅಕ್ಕ. ಬಹಳ ಚಲೋ ಒಳ್ಳೆ ಇದು ಐತ್ ನೋಡ್ರಿ. ಇದ ಭಾರತ ರಕ್ಷಣೆಗೆ ಏನ್ ಮಾಡೈತಿ, ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆ ಅಂತ ಹೇಳಿ ಎಲ್ಲಾ ಡಿಟೇಲ್ಸ್ ಬಹಳ ಚಂದ ಬರ್ದೈತ್ರಿ ಅಕ್ಕ ಇದ್ರೊಳಗ.
0: ಹಂಗಂದ್ರ ನೀ ಏನ್ ಮಾಡುವ, ಈಗ ನಿನ್ ಮಗನಿಗೆ ತೋರಿಸ್ಬಿಡು, ಅಪ್ಲೈ ಮಾಡ್ಬಿಡ್ರಿ. ವರ್ಷ
1: ಈಗ ಹೊರಗೋಗ್ಯಾನ್ರಿ ಅಕ್ಕ, ಬರನ ತೋರಿಸ್ತೀನ್ರಿ, ಹಾಕಕ್ ಹೇಳ್ತೀನ್ರಿ ಇದನ್ನ.
0: ಹೇಳ್ಬಿಡು ಮತ್ ನನ್ ಹಂಗೆ ಶರಬತ್ ಮಾಡ್ಕೊಡ್ತೀನಿ, ಹಂಗೆ ಕಳಿಸ್ತೀವ.
1: ಇಲ್ರಿ ಅಕ್ಕ, ಆರಾಮಿಲ್ಲ ಅನ್ನಕತ್ತಿದ್ರಿ. ORS ಜ್ಯೂಸ ಮಾಡ್ಕೊಡ್ತೀನ್ರಿ ನಿಮಗ್, ಒಂದಿಟ್ ಬಾಟ್ಲ್ಯಾಗ ಹಾಕ್ತೀನಿ, ಅವಾಗ ಅವಾಗ ಕುಡಿಂತ ಬರ್ರಿ.
0: ಹಂಗಂತಿ ಚಲೋ ಅಲ್ಲ, ಅದು ಕುಡ್ಕೊಂತಿದ್ರ
1: ಮೂರಿ ಅಕ್ಕ. ಶರ್ಬತ್, ನಿಂಬು ಪಾನಿ ಇವೆಲ್ಲ ಕುಡಿಬೇಕ್ರಿ ಅಕ್ಕ. ಅವ್ಯಪ್ಪ ಅವು ಇವು ಕುಡುದು ಆರೋಗ್ಯ ಹಾಳ್ ಮಾಡ್ಕೋಕ್ಕಿಂತ ಇಂತದ್ದು ಸ್ವಲ್ಪ ದೇಹಕ್ಕ ಬಿಸಿಲು ತಿಂದಾಗ ಆರಾಮ ಆತೈತ್ರಿ.
0: ಹೌದಲ್ಲ.

0: ಬಾ ಚಲೋ ನೋಡ್ವಾಕ್ ಹಂಗಂದ್ರ ಕೊಟ್ಟೆ ಬಿಡು, ನನಗೂ ಒಂದ್ ಸ್ವಲ್ಪ ಹೋಗುವಾಗ ಒಯ್ದ್ ಬಿಡ್ತೀನಿ.
1: ಸರಿ ಅಕ್ಕ, ನೀವು ಕೂಡ್ರಿ, ನಾ ಮಾಡ್ಕೊಂಡ್ ಬರ್ತೀನಿ.
0: ಸರಿ ಸರಿ.
2: ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ ಹಾಗೂ
3: ಕವಿತಾ ದೇಶ್ಮುಖ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು, ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು, ಮುಂಬರುವ 2027ರ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026ರ ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18ರಂದು ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1ರಂದು ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು, ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ.

0: ಜೂನ್ 9ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18ರಂದು ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ ಸಂಜೆ 5 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜೂನ್ 20ರ ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು, ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೆನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ ಮತ್ತು ತಮಿಳುನಾಡು ರಾಜ್ಯಗಳ ತಲಾ 1 ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18ರಂದೇ ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟೀಯ ಗಡಿಗಳ ರಕ್ಷಣೆಯನ್ನು ಕೇವಲ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ 16 ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೈಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ಧವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರಿದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟೀಯ ಜೀವವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಈ ವರ್ಷದ ಜಾಗತಿಕ ಜೀವವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು, ಜೀವವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ.

0: ಈ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಹಾಗೂ ಕೆಲವು ರಾಜ್ಯಗಳಲ್ಲಿ ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:20. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಹೊರೆಯಾಲ ದೊರೆಸ್ವಾಮಿ ಅವರ ರಚನೆ ವೃಂದಗಾನದಲ್ಲಿ.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ಈಗ ಸಮಯ 1:31. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತಕ್ಕೆ ಸ್ವಾಗತ, ಸುಸ್ವಾಗತ ಶ್ರೋತೃಗಳೇ. ಇಂದು ನಾವು ಯಾವೆಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದೇವೆ ಅಂದರೆ, ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ, ಭಯೋತ್ಪಾದನಾ ವಿರೋಧಿ ದಿನ ಹಾಗೂ ರಾಜಾರಾಮ್ ಮೋಹನ್ ರಾಯ್ ಅವರ ಜನ್ಮದಿನ. ಈ ಮೂರು ವಿಷಯಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೊದಲಿಗೆ ಒಂದು ಗೀತೆಯನ್ನು ಕೇಳಿ ಬರೋಣ. ನವಿಲದನಿ ಚಿತ್ರಕ್ಕೆಂದು ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಗೀತೆ. ಸಾಹಿತ್ಯ KS ನರಸಿಂಹಸ್ವಾಮಿಯವರದ್ದು. ಸಂಗೀತ ನೀಡಿದ್ದಾರೆ BV ಶ್ರೀನಿವಾಸ್ ಹಾಗೂ ಪ್ರವೀಣ್ ಗೋಡಖಿಂಡಿ.

ಪ್ರಿಯ ಶ್ರೋತೃಗಳೇ, ಇಂದು ಮೇ 22. ಪ್ರತಿ ವರ್ಷ ಮೇ 22ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶ್ವಸಂಸ್ಥೆಯು ಪ್ರಕೃತಿಯ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಘೋಷಿಸಿದೆ. ಜೈವ ವೈವಿಧ್ಯತೆ ಎಂದರೆ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳ ವೈವಿಧ್ಯತೆ. ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳ ಪರಿಸರ ವ್ಯವಸ್ಥೆಗಳು. ನಮ್ಮ ಭೂಮಿ ಅನೇಕ ಜೀವಿಗಳ ಮನೆ. ಒಂದು ಸಣ್ಣ ಇರುವೆಯಿಂದ ಹಿಡಿದು ಅತಿ ದೊಡ್ಡ ಆನೆಯವರೆಗೂ, ಒಂದು ಹುಲ್ಲಿನ ಗಿಡದಿಂದ ಹಿಡಿದು ಅರಣ್ಯದ ಮಹಾವೃಕ್ಷದವರೆಗೂ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಮಹತ್ವವಿದೆ. ಪ್ರಕೃತಿಯ ಸಮತೋಲನ ಕಾಪಾಡಲು ಪ್ರತಿಯೊಂದು ಜೀವಿಯೂ ಅತ್ಯವಶ್ಯಕವಾಗಿದೆ. ಆದರೆ ಇಂದು ಜೈವ ವೈವಿಧ್ಯತೆ ಅಪಾಯದಲ್ಲಿದೆ. ಅರಣ್ಯನಾಶ, ಪರಿಸರ ಮಾಲಿನ್ಯ, ಹವಾಮಾನ ಬದಲಾವಣೆ, ಅತಿಯಾದ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾನವನ ಅತಿಯಾದ ಹಸ್ತಕ್ಷೇಪದಿಂದ ಅನೇಕ ಜೀವಿಗಳು ನಾಶವಾಗುತ್ತಿವೆ. ಕೆಲವು ಪ್ರಾಣಿಗಳು ಈಗಾಗಲೇ ಅಳಿವಿನಂಚಿನಲ್ಲಿವೆ. ಇದು ಕೇವಲ ಪ್ರಕೃತಿಗೆ ಮಾತ್ರವಲ್ಲ, ಮಾನವ ಕುಲಕ್ಕೂ ದೊಡ್ಡ ಎಚ್ಚರಿಕೆಯಾಗಿದೆ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ, ಇವೆಲ್ಲವೂ ಪ್ರಕೃತಿಯ ಕೊಡುಗೆಗಳು. ಜೈವ ವೈವಿಧ್ಯತೆ ಇಲ್ಲದೆ ಮಾನವ ಜೀವನವೂ ಅಸಾಧ್ಯ. ಆದ್ದರಿಂದ ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಭಾರತವು ಜೈವ ವೈವಿಧ್ಯತೆಯಲ್ಲಿ ಶ್ರೀಮಂತ ದೇಶವಾಗಿದೆ. ಪಶ್ಚಿಮ ಘಟ್ಟಗಳು, ಸುಂದರ ಬನಗಳು, ಹಿಮಾಲಯ ಪ್ರದೇಶಗಳು ಇವೆಲ್ಲ ಸೇರಿ ಅನೇಕ ಅಪರೂಪದ ಜೀವಿಗಳ ನೆಲೆಯಾಗಿವೆ. ಕರ್ನಾಟಕದಲ್ಲಿಯೂ ಸಹ ಕಾಡುಗಳು, ಪಕ್ಷಿಧಾಮಗಳು ಮತ್ತು ಅನೇಕ ವನ್ಯಜೀವಿ ಸಂರಕ್ಷಣಾ ಪ್ರದೇಶಗಳಿವೆ.

ಗಳನ್ನು ಉಳಿಸುವುದು ನಮ್ಮ ಹೊಣೆಗಾರಿಕೆಯಾಗಿದೆ. ಜೈವ ವೈವಿಧ್ಯತೆಯನ್ನು ರಕ್ಷಿಸಲು ನಾವು ಕೆಲ ಸರಳ ಕ್ರಮಗಳನ್ನು ಅನುಸರಿಸಿದರೆ ಸಾಕು. ಅವೇನೆಂದರೆ, ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ನೀರನ್ನು ಸಂರಕ್ಷಿಸುವುದು, ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವುದು ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು. ನಮಗೆ ನೆನಪಿರಬೇಕು, ಭೂಮಿಯನ್ನು ನಾವು ಪೂರ್ವಜರಿಂದ ಸ್ವತ್ತಾಗಿ ಪಡೆದಿಲ್ಲ, ಮುಂದಿನ ಪೀಳಿಗೆಯಿಂದ ಸಾಲವಾಗಿ ಪಡೆದಿದ್ದೇವೆ. ನಾಗಮಂಡಲ ಚಿತ್ರದ ಗೀತೆಯನ್ನು ಕೇಳಿಬರೋಣ. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್, ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ.

0: ಕನ್ನಡದ ಹಬ್ಬ
1: ಸಂಕಲ್ಪವೇ ಗೆಲುವು
2: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
3: ಕನ್ನಡ ಬೇಕಾವೇರಿ
2: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ ಮೇ 24 ಭಾನುವಾರದಂದು ಬೆಳಗ್ಗೆ 9:35.
2: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
0: ಕನ್ನಡದ ಹಬ್ಬ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ 9:35.
4: ಕನ್ನಡ ನಾಡಿನ ಈ ನೆಲ,
0: ಇದು ಕನ್ನಡದ ಹಬ್ಬ
4: ಪ್ರತಿಫಲ.
5: ಆಕಾಶವಾಣಿ ಮಡಿಕೇರಿ, ಸಮಯ 1:46:38. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಿನ್ನೆ ಮೇ 21 ಭಾರತದಲ್ಲಿ ಭಯೋತ್ಪಾದನೆ ವಿರೋಧಿ ದಿನವನ್ನು ಆಚರಿಸಲಾಯಿತು. ಭಾರತದ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. 1991 ಮೇ 21 ತಮಿಳುನಾಡಿನ ಶ್ರೀ ಪೆರಂಬುದೂರಿನಲ್ಲಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಅವರು ಸಾವನ್ನಪ್ಪಿದರು. ಈ ದುರ್ಘಟನೆ ದೇಶದ ಇತಿಹಾಸದಲ್ಲಿ ಕಪ್ಪು ಅಧ್ಯಾಯವಾಗಿದೆ. ಭಯೋತ್ಪಾದನೆ ಎಂದರೆ ಹಿಂಸೆ, ಭಯ ಮತ್ತು ಅಶಾಂತಿಯನ್ನು ಸೃಷ್ಟಿಸಿ ಸಮಾಜವನ್ನು ದುರ್ಬಲಗೊಳಿಸುವ ಕ್ರೂರ ಕೃತ್ಯ. ಇದರಿಂದ ನಿರಪರಾಧಿ ಜನರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರೆ. ದೇಶದ ಅಭಿವೃದ್ಧಿ, ಶಾಂತಿ ಮತ್ತು ಏಕತೆಗೆ ಇದು ಅತಿ ದೊಡ್ಡ ಅಪಾಯವಾಗಿದೆ. ಭಯೋತ್ಪಾದಕರ ಮುಖ್ಯ ಉದ್ದೇಶ ಜನಸಾಮಾನ್ಯರಲ್ಲಿ ಭಯ ಹುಟ್ಟಿಸುವುದು. ಅವರು ಧರ್ಮ, ಜಾತಿ, ಭಾಷೆ ಅಥವಾ ರಾಜಕೀಯದ ಹೆಸರಿನಲ್ಲಿ ಜನರನ್ನು ವಿಭಜಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ನಾವೆಲ್ಲರೂ ಒಂದೇ ದೇಶದ ಪ್ರಜೆಗಳು ಎಂಬ ಭಾವನೆ ನಮ್ಮಲ್ಲಿರಬೇಕು. ಏಕತೆ ಮತ್ತು ಸಹೋದರತ್ವವೇ ಭಯೋತ್ಪಾದನೆಗೆ ಸರಿಯಾದ ಉತ್ತರ. ಇಂದು ಜಗತ್ತಿನ ಅನೇಕ ರಾಷ್ಟ್ರಗಳು ಭಯೋತ್ಪಾದನೆಯ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಶಾಲೆಗಳು, ದೇವಾಲಯಗಳು, ಮಾರುಕಟ್ಟೆಗಳು, ರೈಲು ನಿಲ್ದಾಣಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಗಿ ದಾಳಿಗಳು ನಡೆಯುತ್ತಿರುವುದನ್ನು ನಾವು ಸುದ್ದಿಗಳಲ್ಲಿ ನೋಡ್ತಾನೆ ಇರ್ತೇವೆ. ಇಂತಹ ಘಟನೆಗಳು ನಿಜವಾಗಿಯೂ ಮಾನವೀಯತೆಯ ವಿರುದ್ಧದ ಅಪರಾಧಗಳಾಗಿವೆ. ಭಯೋತ್ಪಾದನೆಯನ್ನು ತಡೆಯಲು ಸರ್ಕಾರ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕನೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಅನುಮಾನಾಸ್ಪದ ಚಟುವಟಿಕೆಗಳನ್ನು ಗಮನಿಸಿದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುಳ್ಳು ಸುದ್ದಿಗಳು ಮತ್ತು ದ್ವೇಷ ಸಂದೇಶಗಳನ್ನು ನಂಬಬಾರದು ಹಾಗೂ ಹಂಚಬಾರದು. ಹಾಗೆಯೇ ಯುವ ಜನತೆ ನಮ್ಮ ದೇಶದ ಭವಿಷ್ಯ. ಆದ್ದರಿಂದ ಯುವಕರು ಶಿಕ್ಷಣ, ಮಾನವೀಯ ಮೌಲ್ಯಗಳು ಮತ್ತು ರಾಷ್ಟ್ರಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಶಾಂತಿ, ಸಹನೆ ಮತ್ತು ಪರಸ್ಪರ ಗೌರವವನ್ನು ಜೀವನದಲ್ಲಿ ಅಳವಡಿಸಿದರೆ ಮಾತ್ರ ಭಯೋತ್ಪಾದನೆಗೆ ಅಂತ್ಯ ಕಾಣಬಹುದು.

ಕೊನೆಯಲ್ಲಿ ಭಯೋತ್ಪಾದನೆ ವಿರುದ್ಧ ಹೋರಾಡಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಯೋಧರು, ಪೊಲೀಸರು ಮತ್ತು ನಿರಪರಾಧಿ ನಾಗರಿಕರಿಗೆ ಗೌರವ ನಮನಗಳನ್ನು ಸಲ್ಲಿಸೋಣ. ಹಂಸಲೇಖ ಅವರು ಸಾಹಿತ್ಯ ರಚಿಸಿ ಸಂಗೀತ ನೀಡಿರುವ ಯೋಧ ಚಿತ್ರದ ಗೀತೆ ವಿಜಯ್ ಜೇಸುದಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

ಪ್ರಿಯ ಶ್ರೋತೃಗಳೇ, ಭಾರತೀಯ ಸಮಾಜ ಸುಧಾರಣೆಯ ಮಹಾನ್ ಹರಿಕಾರರಾದ ರಾಜಾ ರಾಮ್ ಮೋಹನ್ ರಾಯ್ ಅವರ ಜನ್ಮದಿನಾಚರಣೆ ಇವತ್ತು. ಅವರನ್ನು ಆಧುನಿಕ ಭಾರತದ ಜನಕ ಎಂದೇ ಕರೆಯಲಾಗುತ್ತದೆ. ಅವರು ಸಮಾಜದಲ್ಲಿದ್ದ ಅನ್ಯಾಯ, ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಮಹಾನ್ ಸಮಾಜ ಸುಧಾರಕರಾಗಿದ್ದರು. ರಾಜಾರಾಮ್ ಮೋಹನ್ ರಾಯ್ ಅವರು 1772 ರ ಮೇ 22 ರಂದು ಪಶ್ಚಿಮ ಬಂಗಾಳದ ರಾಧಾನಗರ ಎಂಬ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ವಿದ್ಯಾಭ್ಯಾಸದ ಕಡೆ ಅಪಾರ ಆಸಕ್ತಿ ಹೊಂದಿದ್ದರು. ಸಂಸ್ಕೃತ, ಪರ್ಷಿಯನ್, ಅರೇಬಿಕ್ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿಯೂ ಪಾಂಡಿತ್ಯ ಗಳಿಸಿದ್ದರು. ಅವರು ಕೇವಲ ಪಂಡಿತರಷ್ಟೇ ಅಲ್ಲ, ಸಮಾಜದ ನೋವನ್ನು ಅರಿತ ಮಾನವತಾವಾದಿಯಾಗಿದ್ದರು. ಆ ಕಾಲದಲ್ಲಿ ಸಮಾಜದಲ್ಲಿ ಸತಿ ಪದ್ಧತಿ ಎಂಬ ಭಯಾನಕ ಆಚರಣೆ ಪ್ರಚಲಿತದಲ್ಲಿತ್ತು. ಗಂಡ ಸತ್ತ ನಂತರ ಹೆಂಗಸನ್ನು ಜೀವಂತವಾಗಿ ಚಿತೆಗೆ ತಳ್ಳುವ ಈ ಅಮಾನವೀಯ ಪದ್ಧತಿಯನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ತೀವ್ರವಾಗಿ ವಿರೋಧಿಸಿದರು. ಅವರ ನಿರಂತರ ಹೋರಾಟದ ಫಲವಾಗಿ 1829 ರಲ್ಲಿ ಸತಿ ಪದ್ಧತಿಯನ್ನು ಬ್ರಿಟಿಷ್ ಸರ್ಕಾರ ನಿಷೇಧಿಸಿತು. ಇದು ಭಾರತೀಯ ಮಹಿಳೆಯರ ಬದುಕಿಗೆ ಹೊಸ ಬೆಳಕು ತಂದ ಮಹತ್ವದ ಘಟನೆ. ಮಹಿಳಾ ಶಿಕ್ಷಣ, ವಿಧವಾ ಪುನರ್ವಿವಾಹ ಮತ್ತು ಸಮಾನತೆಗಾಗಿ ಕೂಡ ಅವರು ಶ್ರಮಿಸಿದರು.

ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ಅವರು ಸಾರಿದರು. ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಮೂಢನಂಬಿಕೆಗಳನ್ನು ವಿರೋಧಿಸಿ ಜ್ಞಾನ ಮತ್ತು ವೈಜ್ಞಾನಿಕ ಚಿಂತನೆಗೆ ಮಹತ್ವ ನೀಡಿದರು. ಅವರು ಬ್ರಹ್ಮ ಸಮಾಜ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ಸಮಾಜದಲ್ಲಿ ಸತ್ಯ, ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಪ್ರಯತ್ನಿಸಿದರು. ಭಾರತೀಯ ಪತ್ರಿಕೋದ್ಯಮದ ಬೆಳವಣಿಗೆಯಲ್ಲಿಯೂ ಅವರ ಪಾತ್ರ ಮಹತ್ವದಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸಲು ಅವರು ಹಲವು ಪತ್ರಿಕೆಗಳನ್ನು ಪ್ರಕಟಿಸಿದರು. ಸ್ನೇಹಿತರೆ, ರಾಜಾರಾಮ್ ಮೋಹನ್ ರಾಯ್ ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಸಮಾಜದಲ್ಲಿ ಅನ್ಯಾಯ ಕಂಡಾಗ ಮೌನವಾಗಿರದೆ ಅದನ್ನು ತಿದ್ದಲು ಧೈರ್ಯವಾಗಿ ಮುಂದಾಗಬೇಕು. ಶಿಕ್ಷಣ ಸಮಾನತೆ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬೇಕು. ಈ ಮಹಾನ್ ಸಮಾಜ ಸುಧಾರಕರ ಜನ್ಮದಿನದಂದು ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತ ನೀಡಿರುವ ರಾಜಕುಮಾರ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ. ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ದ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ದ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25 ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ ನಾರಾಯಣ್ ಅವರ ನಿವೃತ್ತಿಯಿಂದ ತೆರವಾಗುವ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18 ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಜೂನ್ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಜೂನ್ 1 ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ, ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ದ ಕಾನೂನಾತ್ಮಕ ಹೋರಾಟ ಮುಂದುವರೆಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1 ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9 ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9 ತರಗತಿಯ ವಿದ್ಯಾರ್ಥಿಗಳು ಜುಲೈ 1 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ 9 ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು 10 ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು.

0: ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 192 ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ 18ರಂದು ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ದ ರಾಜ್ಯ ಸರ್ಕಾರ ಕಾನೂನು

ಸೃಜನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40. ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧೀಜಿಗೆ ಶಾಖಾಹಾರದಲ್ಲಿ ದಿನ ಜನ ನಂಬಿಕೆ ಹೆಚ್ಚಾಗ್ತಾ ಇತ್ತಲ್ಲ, ಆ ಸಾಲ್ಟ್ ಅವರ ಪುಸ್ತಕ ಓದಿದ ಮೇಲೆ ಇನ್ನಷ್ಟು ಪುಸ್ತಕ ತಗೊಳಕ್ಕೆ ಶುರು ಮಾಡಿದರು ಶಾಖಾಹಾರಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಗ್ರಂಥ ಕೂಡ ನೋಡಿದಾಗ ಅನ್ನಿಸ್ತು, ಹೋವರ್ಡ್ ವಿಲಿಯಮ್ಸ್ ಅನ್ನೋರು ಆಹಾರ ನೀತಿ ಅನ್ನೋ ಪುಸ್ತಕ ಬರೆದಿದ್ರು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಮಾನವನ ಆಹಾರ ಸಸ್ಯಾಹಾರವೇ ಆಗಿತ್ತು ಅಂತ ಇತಿಹಾಸ ಅಂತ ಹೇಳ್ತಿತ್ತು. ಪೈಥಾಗೋರಸ್ ಎಂದ ಹಿಡ್ಕೊಂಡು ಯೇಸು ಕ್ರಿಸ್ತನವರೆಗೆ ಎಲ್ಲ ದಾರ್ಶನಿಕರು ದೃಷ್ಟಾರರು ಶಾಖಾಹಾರಿಗಳಾಗಿದ್ದರು ಅಂತ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ರು ಅಂತ ತೋರಿಸೋದಕ್ಕೆ. ಇನ್ನೊಬ್ಬರು ಡಾಕ್ಟರ್ ಆನಾ ಕಿಂಗ್ಸ್ಫರ್ಡ್ ಅನ್ನಕ್ಕೆ ಆಹಾರದ ಅತ್ಯುತ್ತಮ ಮಾರ್ಗ ಅಂತ ಒಂದು ಬರೆದು ಅದರಲ್ಲಿ ಆಹಾರದ ನೈರ್ಮಲ್ಯದಲ್ಲಿ ಶಾಖಾಹಾರದಂಥ ಒಳ್ಳೆಯ ಆಹಾರ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರಂತೆ. ಅದೆಲ್ಲ ಬಹಳ ಖುಷಿ ಆಯಿತು, ತಾವು ಪ್ರಚಾರಕರಾಗ್ಬಿಟ್ರು. ಈ ಮಧ್ಯೆ ಇವ್ರ ಜೊತೆಗಿದ್ದರಲ್ಲ ಸ್ನೇಹಿತರು, ಅವ್ರಿಗೊಂದು ಚಿಂತೆ ಕಾಡ್ತು. ಈತ ಇಂಗ್ಲೆಂಡಿಗೆ ಬಂದಿದ್ದಾನೆ, ಮತ್ತಿನ್ನು ಗುಜರಾತಿ ಹುಡುಗ ಇದ್ದಂಗೆ ಇದ್ದಾನೆ, ಇವನು ಆಂಗ್ಲರನ್ನಾಗಿ ಸಭ್ಯ ಗೃಹಸ್ಥನನ್ನಾಗಿ ಮಾಡಬೇಕು ಅಂತ ಪ್ರಯಾಣ ಮಾಡಿದ್ರಂತೆ. ಮಾಡಿ ಒಂದು ಕಡೆ ಹೋಗೋಣ ಬಾ, ನೀನು ಇಂಗ್ಲೆಂಡ್ ನೋಡಬೇಕಾದ್ರೆ ನಾಟಕಗಳನ್ನು ನೋಡಬೇಕಾಗ್ತದೆ, ಇಂಗ್ಲೆಂಡಲ್ಲಿ ಭಾಳ ಫೇಮಸ್ ಅದು, ತೋರಿಸ್ತೀನಿ. ಆಯಿತು ಅಂತ ಕರ್ಕೊಂಡು ನಾಟಕ ಶಾಲೆಗೆ ಕರ್ಕೊಂಡು ಹೋದ್ರಂತೆ. ನಾಟಕ ಶಾಲೆ ಆಗೋದಕ್ಕಿಂತ ಮೊದಲು ಹಾಲ್ಬರ್ನ್ ಅಂತ ಒಂದು ಹೋಟೆಲು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅರಮನೆ ಇದ್ದಂಗೆ ಇತ್ತಂತೆ ಅದು, ಇವರು ವಿಕ್ಟೋರಿಯಾ ಹೋಟೆಲಲ್ಲಿ ಇದ್ರಲ್ಲ ಅದಕ್ಕಿಂತ ದೊಡ್ಡ ಹೋಟೆಲು, ಭಾರಿ ಭರ್ಜರಿ ಹೋಟೆಲು, ದಿಕ್ಕೆ ತಪ್ಪದಂಗೆ ಆಯ್ತು ಹೋಟೆಲ್ ನೋಡಿ. ಊಟಕ್ಕೆ ಕೂತ್ಕೊಂಡಾಗ ಮೇಜಿನ ಮುಂದೆ ಒಂದು ಸೂಪ್ ತಂದಿಟ್ರಂತೆ, ಅದೊಂಥರ ಸಾರು, ಅದು ಯಾವುದ್ರ ಸಾರು ಅಂತ ಚಿಂತೆ ಇವ್ರ ತಲೆಗೆ ಇದೆಯಲ್ಲ, ಅದೇನು ತಿಂತೇನೋ ಅಂತೇಳಿ. ಮಿತ್ರನ ಕೇಳೋದು ಧೈರ್ಯ ಇಲ್ಲ, ಅವನು ಬಡಿಸಿದ್ದಲ್ಲ ಸೇವಕ, ಅವನು ಕರೆದು ಕೇಳಿದ್ರಂತೆ, ಇದೇನಿದು ಸೂಪು, ಇದ್ರ ಮಾಂಸ ಏನಾದರೂ ಇದೆಯಾ ಅಂತ ಕೇಳಿದ್ರಂತೆ. ಅವನು ನಕ್ಕಬಿಟ್ಟ, ಇವು ಗೆಳೆಯ ಇದ್ನಲ್ಲ ಸ್ನೇಹಿತ, ಹಿಂಗೆ ಅಸಭ್ಯ ನಡವಳಿಕೆ ತೋರಿಸ್ಬಾರ್ದು, ಇಂಗ್ಲೆಂಡ್ ಇದು ದೇಸಿ ಹೋಟೆಲ್ ಅಲ್ಲ, ನೀ ಕೇಳಬೇಕಾದ್ರೆ ಹಿಂಗೆ ಕರೆದು ಕರೆದು ಇದೇನೋ ಇದೇನೋ ಅಂತ ಕೇಳೋದಾದರೆ ನನ್ನ ಜೊತೆ ಕೂಡಬೇಡ, ನೀನು ಹೊರಗಡೆ ಹೋಗು, ಬೇರೆ ಊಟ ಮಾಡ್ಕೊಂಬ, ನನಗೋಸ್ಕರ ಕಾದಿರು ಹೊರಗಡೆ ಅಂದ್ರಂತೆ. ಇವ್ರೇನು ಬೇಜಾರು ಮಾಡ್ಕೊಳ್ಳಿ, ಹೊರಗಡೆ ಹೋಗ್ಬಿಟ್ರು, ನೀವು ಊಟ ಮಾಡಿ ಅಂಥೇಳಿ. ಹೊರಗಡೆ ಹೋಗಿ ಅಲ್ಲಿ ಭೋಜನಾಲಯ ಇದೆಯಾ ಅಂತ ನೋಡಿದರೆ ಒಂದೂ ಇಲ್ಲ, ಒಂದು ಶಾಖಾಹಾರಿ ಭೋಜನಾಲಯ ಇತ್ತು, ಬಂದಾಗ್ಬಿಟ್ಟಿತ್ತು ಅದು. ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ಅದನ್ನು ತಿನ್ನೋದು ಬೇಡ ಅಂತ ಉಪವಾಸವಾಗೇ ಇದ್ರಂತೆ. ನಾಟಕ ನೋಡಿದ್ರಂತೆ, ನಾಟಕ ನನಗೇನು ಜಾಸ್ತಿ ಅರ್ಥ ಆಗಲಿಲ್ಲ, ಮುಂದೆ ಜಗಳ ಏನು ಆಡಲಿಲ್ಲ, ನೀ ಯಾಕೆ ಹಿಂಗೆ ಮಾಡಿದೆ ಅಂತ ಗೆಳೆಯ ಕೇಳಲಿಲ್ಲ, ಮಾತಾಡೋದು ಬಿಟ್ಬಿಟ್ವಿ. ಆದರೆ ಆ ಸ್ನೇಹಿತ ಮಾತ ಎಷ್ಟು ಒಳ್ಳೆಯವನು ಅಂದರೆ, ಅದನ್ನೇ ಇಟ್ಕೊಂಡು ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಶಿಕ್ಷೆ ಕೊಡಲಿಲ್ಲ, ತೊಂದರೆ ಮಾಡಲಿಲ್ಲ, ಸ್ನೇಹ ಕೊನೆವರೆಗೂ ಉಳ್ಕೊಂಡು ಬಂತು. ನಾನು ಅಂದ್ಕೊಂಡೆ, ನನ್ನ ಸ್ನೇಹಿತರಿಷ್ಟು ಮಾಡೋದು ಎದಕ್ಕೋಸ್ಕರ, ನನಗೋಸ್ಕರ ತಾನೇ, ನಾನು ಸಭ್ಯ ಗೃಹಸ್ಥ ಆಗಬೇಕು, ಎಲ್ಲರ ಹಂಗೆ ಆಗಬೇಕು ಅಂತಾನೆ, ನಾನೇ ಆಗಿಬಿಡಬೇಕು, ಅವ್ರ ಹಂಗೆ ಆಗಬೇಕು ಅಂತ ಹೇಳಿ ಈಗ ಆಂಗ್ಲ ಗೃಹಸ್ಥ ಆಗಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದರು. ಮುಂಬೈಲಿ ಹೊಲಸು ಕಳಿಸಿದ್ರಲ್ಲ ಬಟ್ಟೆ ಇಂಗ್ಲೆಂಡಿಗೆ ಬೇಕಾಗ್ತದೆ ಅಂತ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ನು ಹೊಂದಲ್ಲ ಅಂತ ಗೊತ್ತಾಗಿದೆ. ಈಗ ಅವ್ರಿಗೆ ಏನು ಮಾಡಿದ್ರು, ಆರ್ಮಿ ಆ್ಯಂಡ್ ನೇವಿ ಸ್ಟೋರ್ಸ್ಗೆ ಹೋದರು, ಬೇರೆ ಬೇರೆ ಉಡುಪುಗಳನ್ನು ಹೊಲಿಸ್ಕೊಂಡ್ರು. 19 ಶಿಲಿಂಗು ಅಂದ್ರೆ ಆಗಿನ ದೊಡ್ಡ ಅಮೌಂಟ್ ಅದು, 19 ಶಿಲಿಂಗಿಗೆ ಒಂದು ಚಿಮ್ಲಿ ಹ್ಯಾಟ್ ಟೋಪಿ, ಹ್ಯಾಟ್ ಬೇಕಲ್ಲ ಅಲ್ಲೆಲ್ಲ ಹ್ಯಾಟ್ ಹಾಕ್ಕೊಂಡ್ರು. ಅಷ್ಟೇ ಆಗಲಿಲ್ಲ, ಈ ಸೊಗಸ್ಗಾರ ಅಂತ ಒಂದು ಜಾಗ ಬಾಂಡ್ ಸ್ಟ್ರೀಟ್ ಅಂತಿದೆ, ಅಲ್ಲಿ ಹೋಗಿ 10 ಪೌಂಡ್ ಕೊಟ್ಟು ಒಂದು ಈವ್ನಿಂಗ್ ಸೂಟ್ ತೊಗೊಂಡ್ರು. ನಮ್ಮ ಅಣ್ಣನಿಗೆ ಪತ್ರ ಬರೆದು ಜೇಬುಗಳಲ್ಲಿ ಇಟ್ಕೊಳ್ಳೋಂಥ ಗಡಿಯಾರ ಇರುತ್ತಲ್ಲ, ಎರಡೆಳೆ ಬಂಗಾರ ಸರಪಳಿ ಹಾಕ್ಕೊಂಡು ಒಂದು ಗಡಿಯಾರ ಇಟ್ಕೋಬೇಕು, ನೆಕ್ ಟೈ ಹಾಕ್ಕೋಬೇಕು ಒಳಗೆ, ಕಟ್ಕೊಳ್ಳೋ ಸುಲಭ ಅಲ್ಲ ಅದು, ರೆಡಿಮೇಡ್ ಟೈ ಸಿಗಿಸ್ಕೊಳ್ಳೋದು ಸ್ಕೂಲಲ್ಲಿ ಹಾಕ್ಕೋತಾರೆ, ಹಂಗೆ ಕಟ್ಕೋಬೇಕು. ಭಾರತದಲ್ಲಿ ಕನ್ನಡಿ ನೋಡಿದ್ದೇ ಅಪರೂಪ ಗಾಂಧೀಜಿ, ಯಾವಾಗಲೂ ಒಂದ್ಸಲ ಕ್ಷೌರ ಮಾಡ್ಕೋಬೇಕಾದ್ರೆ ನೋಡಿರ್ಬೇಕೇನೋ, ಇಲ್ಲಿ ಪ್ರತಿದಿನ ದೊಡ್ಡ ಕನ್ನಡಿ ಮುಂದೆ ನಿಂತ್ಕೊಂಡು ಆ ನೆಕ್ ಟೈ ಕಟ್ಕೋಬೇಕು, ತೆಗಿಬೇಕು, ತಲೆಗೂದಲು ಬಾಚ್ಕೋಬೇಕು, ದಿನಾಲೂ 1/2 ಗಂಟೆ ಅದ್ರ ಮುಂದೆ ಕನ್ನಡಿ ಮುಂದೆನೆ. ಇವ್ರ ಕೂದಲು ಮೃದು ಅಲ್ಲ, ಅದು ಬ್ರಷ್ ಮಾಡ್ಕೋಬೇಕಾದ್ರೆ ನಿತ್ಯ ಯುದ್ಧ ಇದ್ದ ಹಾಗೆ, ಟೋಪಿ ಹಾಕ್ಕೊಂಡಾಗ ಮತ್ತೆ ಕೂದಲು ಸೊಟ್ಟಾಗುತ್ತೆ, ಮತ್ತೆ ಸರಿ ಮಾಡ್ಕೊಳ್ಳೋದು, ಈ ಸ್ಟೈಲಲ್ಲೇ ನನ್ನ ಜೀವನ ಹೋಯ್ತವಾಗ ಅಂತ ಹೇಳ್ತಾರೆ. ಇಷ್ಟೇ ಸಾಕಾಗಲಿಲ್ಲ ಸಂಭ್ರಮ, ಬರೀ ನಾಗರಿಕ ಉಡುಪನ್ನು ಧರಿಸೋದ್ರೆ ನಾಗರಿಕ ಆಗೋಕೆ ಸಾಧ್ಯ ಇದೆಯಾ, ಇನ್ನೂ ಬೇರೆ ವಿಷಯಗಳಿದ್ದಾವೆ.

ಅಂತ ಹೇಳಿ ಸಭ್ಯ ಗೃಹಸ್ಥರಿಗೆ ನರ್ತನ ಗೊತ್ತಿರಬೇಕು ಅಂತ ಯಾರೋ ಹೇಳಿದ್ರಂತೆ, ಡಾನ್ಸ್ ಗೊತ್ತಿರಬೇಕು ಅಂತ. ಆಗಲಿ, ಫ್ರೆಂಚ್ ಭಾಷೆಯಲ್ಲಿ ಸಂಭಾಷಣೆ ಮಾಡಬೇಕು ಅದು ಗೊತ್ತಿರಬೇಕು ನಿಮಗೆ ಅಂತ ಹೇಳಿದರು. ಯಾಕಂದರೆ ಫ್ರೆಂಚು ನೆರೆ ರಾಷ್ಟ್ರದ ಭಾಷೆ ಮಾತ್ರ ಅಲ್ಲ, ಸಮಗ್ರ ಯುರೋಪಿನ ಭಾಷೆಯೂ ಆಗಿತ್ತು. ಆವಾಗ ಯುರೋಪಿನ ಅಡ್ಡಾಡಬೇಕು ಅಂತ ಆಸೆ ಇರೋದರಿಂದ, ಸಭ್ಯ ಗೃಹಸ್ಥನಾಗಬೇಕಾದ್ರಿಂದ ಫ್ರೆಂಚ್ ಕಲಿಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಒಂದು ನರ್ತನ ಶಾಲೆಗೆ ಸೇರಿಕೊಂಡ್ರು, 3 ಪೌಂಡು ಅದಕ್ಕೆ ಫೀಸು ಅದು ಕೊಟ್ಟರು. 3 ವಾರ ಜಗದು ಓಡಿದ್ರು ಕೂಡ ಒಂದು 5-6 ಹೆಜ್ಜೆ ಏನು ಹಾಕ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅಲ್ಲಿ ಪಿಯಾನೋ ನುಡಿಸ್ತಾ ಇದ್ರಂತೆ. ಇವ್ರು ಕೇಳಿದರು ಅದು ಪಿಯಾನೋ ಏನು ನುಡಿಸ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಕಿವಿ ಪಾಶ್ಚಿಮಾತ್ಯ ಸಂಗೀತಕ್ಕೆ ಹೊಂದ್ಕೊಂಡದ್ದಲ್ಲೇ ಅಲ್ಲ, ಅದರಿಂದ ಅದು ಏನು ನುಡಿಸ್ತಾರೋ ಅಂತ ಗೊತ್ತಾಗಲಿಲ್ಲ. ಏನು ಮಾಡೋದು, ಗಾಂಧೀಜಿ ಹೇಳ್ತಾರೆ ಇದೊಂಥರ ಬೈರಾಗಿ ಲಂಗೋಟಿ ಕತೆ ಆದಂಗೆ ಆಯ್ತಲ್ಲ. ಬೈರಾಗಿ ಇದ್ದ, ಲಂಗೋಟಿ ಒಂದಿತ್ತು, ಇಲಿ ಕಡಿದು ಬರ್ತಿತ್ತದು. ಇಲಿಯಿಂದ ಲಂಗೋಟಿ ಪಾರು ಮಾಡೋದು ಹೇಗೆ ಅಂತ ಒಂದು ಬೆಕ್ಕು ತಂದ. ಬೆಕ್ಕಿಗೆ ಹಾಲು ಬೇಕಲ್ಲ ಅಂತ ಒಂದು ಹಸು ಸಾಕಿದ. ಹಸು ನೋಡ್ಕೊಳಕ್ಕೆ ಹುಡುಗಿನ ತಗೊಂಬಂದ. ಮನೆಗೆ ಯಾಕೇನು ಮದುವೆ ಆದ, ಸಂಸಾರ ಶುರುವಾಯಿತು. ಲಂಗೋಟಿಗೋಸ್ಕರ ಸಂಸಾರ ಬಂದು, ನಂದು ಹಾಗಾಯ್ತಲ್ಲ ಪಣೆ ಬರ ಅಂತಾರೆ ಇವರು. ಪಿಟೀಲು ಬಾರಿಸ್ಕೊಳ್ಳೋದು ಕಳ್ಕೊಂಡ್ರೆ ತಾಳ ಸ್ವರ ಜ್ಞಾನ ಬರ್ತದೆ ಅಂತ ಮಾಡಿದೆ. ಪಿಟೀಲು ಕೊಂಡ್ಕೊಳ್ಳೋಕೆ 3 ಪೌಂಡು, ಅದನ್ನು ಕಲಿಯೋದಕ್ಕೆ ಒಂದಿಷ್ಟು ಹಣ, ಭಾಷಣ ಕಲೆ ಕಲಿಯಬೇಕು ಅಂತ ಶಿಕ್ಷಕನ ಗುರುತು ಮಾಡಿಕೊಂಡು ಅವನಿಗೊಂದಿಷ್ಟು ಹಣ, ಅವನ ಪ್ರೇರಣೆಯಂತೆ ಒಂದು ಬೆಲ್ಸ್ ಬರೋದಂಥ ಸ್ಟ್ಯಾಂಡರ್ಡ್ ಇಲೋಕೇಷನ್ಸ್ ಅಂತ ಪುಸ್ತಕ ತೊಗೋಬೇಕು, ಅದಕ್ಕೊಂದಿಷ್ಟು ದುಡ್ಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಆದರೆ ಒಂದ್ಸಲ ಆ ಬೆಲ್ ಪುಸ್ತಕದಲ್ಲಿ ಹೇಳ್ತಾನೆ ಅವನು, ಭಾಳ ಚೆನ್ನಾಗಿದೆ ಅದು, ಓದಿದ ಮೇಲೆ ಹೇಳಿದಂತೆ, ನೋಡಪ್ಪ ಇವ್ರಿಗೆ ಅನಿಸಿದ್ದು ಆ ಪುಸ್ತಕ ಓದಿದ ಮೇಲೆ, ನೋಡಪ್ಪ ನಾನು ಇರ್ಲಿಕ್ಕೆ ಬಂದವನಲ್ಲ, ಇರೋನು 3 ವರ್ಷ ನಾನಿಲ್ಲಿ, ಪೂರ್ಣ ಆಯುಸ್ ಕಳಿಬೇಕಾಗಿಲ್ಲ. ಈ ಕಲ್ತು ಮಾಡೋದು ಏನಿದೆ, ನಾನು ಕುಣಿಯೋದನ್ನು ಕಲ್ತ್ರೆ ಸಭ್ಯ ಗೃಹಸ್ಥ ಆಗ್ತೀನ, ಪಿಟೀಲನ್ನು ಕಲಿಬೋದು, ನಮ್ಮ ದೇಶದಲ್ಲಿ ಏನು ಉಪಯೋಗ ಅದು, ಅಲ್ಲಿ ಬೇಕಾದ್ರೆ ಪಿಟೀಲು ಕಲ್ಕೊಳ್ಳೋಣ. ಇಲ್ಲಿ ನಾನು ಬಂದದ್ದು ವಿದ್ಯಾರ್ಜನೆ ಮಾಡೋದಕ್ಕೆ, ಇದು ನನ್ನ ಕೆಲಸ. ನನ್ನ ವಕೀಲ ವ್ಯಾಸಂಗಕ್ಕೆ ಏನು ಬೇಕೋ ಆ ಸಿದ್ಧತೆ ಮಾಡ್ಕೋಬೇಕೆ ಹೊರತಾಗಿ, ಸದಾಚಾರದಿಂದ ಸಭ್ಯನಾಗಬೇಕೆ ಹೊರತಾಗಿ, ವೇಷಭೂಷಣದಿಂದ ಅಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನನ್ನ ಶಿಕ್ಷಕರಿಗೆ ಪತ್ರ ಬರೆದೆ, 2-3 ಪಾಠ ಕಲ್ತಿದ್ದೆ ನೃತ್ಯ, ಅದೆಲ್ಲ ಈ ನಾಳೆಯಿಂದ ಬರೋಲ್ಲ ಅಂತ ಹೇಳಿ ಎಲ್ಲ ದಾರಿ ಬಿಟ್ಟು ಸಂಪೂರ್ಣ ಪರಿವರ್ತನೆ ಆಗೋದಕ್ಕೆ ನನಗೊಂದು ಹಾದಿ ಆಯಿತು. ಆ ಪಿಟೀಲು ಶಿಕ್ಷಕಿ ಬಳಿಗೆ ಹೋಗಿ ಹೇಳಿದ್ರಂತೆ, ತಪ್ಪು ತಿಳ್ಕೊಬೇಡಿ ಅಮ್ಮ, ನನಗೆ ಬೇಕಿಲ್ಲ ಪಿಟೀಲು, ನನಗೇನೋ ಹುಚ್ಚಿತ್ತು ಅದು ನಾಗರಿಕ ಆಗಬೇಕು ಅಂತ. ದಯವಿಟ್ಟು ಕ್ಷಮಿಸಿ ಅಂದಾಗ, ಆಯಿತು ನೀನು ಹಾಗೆ ಮಾಡು ಅಂತ ಆಕೆ ಮುಂದೆ ಫೀಸ್ ತೊಗೊಳ್ಳಿಲ್ಲ ಅಂತ. ನಾಗರಿಕನಾಗಬೇಕಂತ ಹುಚ್ಚು ಸುಮಾರು 3 ತಿಂಗಳಿತ್ತು, ಆದರೆ ಬಟ್ಟೆ ಟಿವಿ ಹುಚ್ಚು ಬಹಳ ವರ್ಷ ಇತ್ತು. ಆದ್ದರಿಂದ ನಾನು ಹೊಸ ನಾಗರಿಕನಾಗಿ ವಕೀಲ ವೃತ್ತಿಯಲ್ಲಿ ಮುಂದುವರೆದೆ. ಒಂದು ಹಂತದಲ್ಲಿ ತಮ್ಮ ಜೀವನ ಹೇಗೆ ಪರಿವರ್ತನೆ ಆಯಿತು ಅಂತ ಗಾಂಧೀಜಿ ನೋಡ್ತಾರೆ. ಅವ್ರು ನಾಟ್ಯ ನೃತ್ಯ ಎಲ್ಲಕ್ಕೂ ಹೋದರು ಅಂದರೆ ಅವರು ಬಹಳ ಶೋಕಿ ವ್ಯಕ್ತಿ ಆಗಿದ್ದರು ಅಂತ ಯಾರು ತಿಳಿಬಾರ್ದು. ವಿವೇಕದ ಅಂಶ ತುಂಬ ಇತ್ತು. ಆಗ ಕೂಡ ಬಹಳ ಲೆಕ್ಕ ಹಾಕ್ತಿದ್ರು, ಪ್ರತಿಯೊಂದು ಪೈಸ ಲೆಕ್ಕ ಹಾಕಿ ಅಂದಾಜು ಮಾಡ್ಕೋಬೇಕು, ಜಮಾ ಖರ್ಚು ಬರೀಬೇಕು ಅಂತ ಹುಚ್ಚು. ಅವ್ರು ಹೇಳ್ತಾರೆ, ಜಮಾ ಖರ್ಚು ನಾನು ಬರೆಯೋಕೆ ಶುರು ಆದದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಇವತ್ತು ಕೂಡ 800,000 ಜನ ದುಡ್ಡು ಬರ್ತದೆ, ಆದರೂ ಕೂಡ ಪ್ರತಿಯೊಂದನ್ನು ಪೈಸ ಲೆಕ್ಕ ಇಡೋ ಬುದ್ಧಿ ನನಗೆ ಶುರು ಆದದ್ದು ಅವತ್ತಿಂದ ಅಂತ. ಖರ್ಚನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡ್ರು, ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಈಗೇನು ಮಾಡ್ತಿದ್ದೀನಿ ಅದು ಅರ್ಧ ಆದರೂ ಕಡಿಮೆ ಮಾಡಬೇಕು ಅಂತ. ಎಲ್ಲಿ ಖರ್ಚಾಗ್ತಾ ಇದೆ ಅಂತ ನೋಡಿದ್ರಂತೆ, ಊಟದ ಖರ್ಚಿದೆ, ಎಲ್ಲಕ್ಕಿಂತ ಹೆಚ್ಚು ಖರ್ಚಾಗೋದು ನೋಡೋಕೆ ಹೋದಾಗ ವಾಹನದ ಖರ್ಚು ಜಾಸ್ತಿ ಆಗ್ತಾ ಇದೆ ನನಗೆ, ನಾ ಇರೋ ಜಾಗದಿಂದ ಅಲ್ಲಿ ಹೋಗೋದಕ್ಕೆ ವಾಹನ ಖರ್ಚು ಜಾಸ್ತಿ ಆಗ್ತಾ ಇದೆ, ಮತ್ತು ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೀವೇ ಕೊಡಬೇಕು ಬಾಡಿಗೆ ಅಂತ ಒಂದು ಪದ್ಧತಿ ಅದು, ಹೆಣ್ಮಕ್ಳು ಕಡೆಯಿಂದ ಕೊಡಿಸೋಂಗಿಲ್ಲ ಅಂತ. ಹೀಗಾಗಿ ನಾನು ತುಂಬ ಖರ್ಚಾಗ್ತಿತ್ತು, ಹೊರಗಡೆ ಊಟ ಮಾಡೋದು ಖರ್ಚಾಗ್ತಿತ್ತು. ನಾನು ಬದಲಾ ಮಾಡಬೇಕಾಗದೆ, ನನ್ನ ಜೀವನ ಬದಲಾಯಿಸ್ಕೊಳ್ಬೇಕು ಅಂತ ಏನು ಮಾಡಿದೆ ಅಂದರೆ, ಯಾವುದೋ ಕುಟುಂಬ ಜೊತೆ ಬದುಕ್ತಿದ್ದೆನಲ್ಲ ಮೊದಲು, ಅವ್ರ ಜೊತೆ ಬೇಡ, ನಾನು ಒಂದು ಬೇರೆ ಕೊಠಡಿ ಮಾಡ್ಕೊಂಡಿದ್ದು ಬಿಡೋಣ ಅಂತ. ನನ್ನ ಕೆಲಸಕ್ಕೆ ಅನುಸಾರವಾಗಿ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ರೂಮ್ ಕೊಠಡಿ ಮಾಡ್ಕೊಂಬಿಡೋದು. ನೋಡಿ ಹೇಗಿದೆ, ಇನ್ಮೇಲೆ ಒಂದು ಕಡೆ ಇರೋಂಗಿಲ್ಲ, ನನಗೆ ಎಲ್ಲೆಲ್ಲಿ ಕೆಲಸ ಬರುತ್ತೋ ಅಲ್ಲೊಂದು ಕೊಠಡಿ ಇಟ್ಕೊಳ್ಳೋದು, ಅಲ್ಲಿರೋದು ಅಡ್ಡಾಡೋದು ಪರಿಶ್ರಮ ತಪ್ಪತ್ತೆ, ಸಮಯ ಉಳಿತದೆ ಅಂತ ಹೇಳಿ ಅವ್ರನ್ನ ಗುರುತು ಹಾಕ್ಕೊಂಡ್ರಂತೆ. ದಿನಕ್ಕೆ 10 ಮೈಲಿ ನಡೆಯುವಷ್ಟಾದರೂ ನಡಿಬೇಕು, ನಾನು 10 ಮೈಲ್ ನಡಿಬೇಕು, ಆಮೇಲೆ ಊಟ ಕಮ್ಮಿ ಮಾಡಬೇಕು, ಅಡುಗೆ ನಾನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆ 2 ಕೊಠಡಿ ಇರೋದು ರೂಮ್ ಇತ್ತಲ್ಲ ಅದು ಬಿಟ್ಟು 1 ಕೊಠಡಿ ಮಾಡ್ಕೋಬೇಕು ಅಂತ ಶುರು ಮಾಡಿದೆ. ಅದ್ರ ಮೊದಲು ಇರಲಿ ಅಂತ ಹೇಳಿ ನನ್ನ ಪ್ರವಾಸದ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಊಟಕ್ಕೆ ನಾನೇ ಮಾಡ್ಕೊಳ್ಬೇಕು ಅಂತ ತಯಾರು ಮಾಡಿದೆ. ಅವ್ರು ಹೇಳ್ತಾರೆ ನನ್ನ ಪರಿವರ್ತನೆ 2ನೇ ಹಂತ ಇದು, ಇನ್ನು 3ನೇ ಹಂತ ಬರೋದಿತ್ತು ಅಂತ. ಅರ್ಧ ಖರ್ಚು ಉಳಿತು. ಇನ್ನು ಬ್ಯಾರಿಸ್ಟರ್ ಪರೀಕ್ಷೆಗೆ ಜಾಸ್ತಿ ಓದೋದೇನು ಕಾರಣ ಇಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ, ಅಷ್ಟು ಕಷ್ಟ ಇಲ್ಲ ಪಾಸ್ ಆಗೋದು. ಯಾರು ಹೇಳಿದ್ರಂತೆ ಹಿಂಗಾಗಿ ಭಾರತಕ್ಕೆ ಹೋದರೆ ನಿನಗೆ ಬೆಲೆ ಬರೋಲ್ಲ, ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಆದರೂ ಆಗ್ಬಿಡು, ಇಂಗ್ಲೆಂಡ್ ಮ್ಯಾಟ್ರಿಕ್ಯುಲೇಷನ್ ಬೆಲೆ ಬರುತ್ತೆ.

0: ನಿನಗೆ ಅಂದರು. ಅದಕ್ಕೆ ಗಟ್ಟಿಯಾಗಿ ಓದಬೇಕಾಗತ್ತೆ, ನೀನು ಸಾಮಾನ್ಯ ಜ್ಞಾನ ಚೆನ್ನಾಗಿರ್ತದೆ ಮತ್ತು ಅದಕ್ಕೇನು ಜಾಸ್ತಿ ಖರ್ಚಿರೋಲ್ಲ, ಮಾಡು ಅಂದರು. ಪರೀಕ್ಷಾ ವಿಷಯಗಳನ್ನು ನೋಡಿದಾಗ ಗಾಬರಿ ಆಗಿಬಿಡ್ತು. ಲ್ಯಾಟಿನ್ ಕಲೀಲೇಬೇಕಾಗಿತ್ತು, ಅದ್ರ ಜೊತೆ ಇನ್ನೊಂದೆರಡು ಆಧುನಿಕ ಭಾಷೆಗಳನ್ನು ಕಲಿಬೇಕಾಗಿತ್ತು. ಹೇಳಿದ್ರಂತೆ ಲ್ಯಾಟಿನ್ ಕಲಿತ್ರೆ ನಿನ್ನ ಕಾನೂನು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಕೂಡ ಲ್ಯಾಟಿನ್ನಲ್ಲೇ ಇರ್ತದೆ, ಅದರಿಂದ ಚೆನ್ನಾಗಿ ಓದ್ಕೋದನ ಅಂತ ಹೇಳಿದರು. ಲ್ಯಾಟಿನ್ ಓದೋಕೆ ಪ್ರಯತ್ನ ಮಾಡಿದೆ, ಎಷ್ಟು ಓದಿದರೂ ನಾನು ಹಿಡಿತಾ ಇರಲಿಲ್ಲ. ಫ್ರೆಂಚ್ ಕಲಿಯೋಕೆ ಶುರು ಮಾಡಿಬಿಟ್ಟಿದ್ದೆ, ಸಾಕಲ್ಲ ಒಂದು ಪ್ರದೇಶದ ಭಾಷೆ ಇದೆ ಅಂತ ಶುರು ಮಾಡಿದೆ. 6 ತಿಂಗಳಿಗೆ ಪರೀಕ್ಷೆ ಇತ್ತು, ಈಗಾಗಲೇ 1 ತಿಂಗಳು ಮುಗಿದು ಹೋಗಿದೆ, ಉಳಿದಿದ್ದ 5 ತಿಂಗಳು ಹೇಗೆ ಮಾಡೋದು? ಆ ಹೇಳ್ತಾರೆ, ನಿಜವಾಗಲೂ ಗಟ್ಟಿ ಕೂತು ಓದಿದ್ದು ಆವಾಗಲೇ ನಾನು ಅತ್ಯಂತ ಉದ್ಯಮಶೀಲಿಯಾದ ವಿದ್ಯಾರ್ಥಿ ಆದೆ ಅಂತ. ಒಂದು ಗಳಿಗೆನೂ ಪೋಲ್ ಮಾಡಿದ ಹಾಗೆ ಕೂತ್ಕೊಂಡು ಓದೋಕೆ ಶುರು ಮಾಡಿದರು. ನನ್ನ ಸ್ಮರಣ ಶಕ್ತಿ ಅಷ್ಟು ಚೆನ್ನಾಗಿರೋದಲ್ಲ, ಆದರೂ ಪರೀಕ್ಷೆಗೆ ಕೂತ್ಕೊಂಡ್ರು ಲ್ಯಾಟಿನ್ನಲ್ಲಿ ಫೇಲಾದರು. ಇನ್ನೇನು ಮಾಡಬೇಕು, ಇನ್ನೊಂದು ಸಲ ಪ್ರಯತ್ನ ಮಾಡಬೇಕು, ಫ್ರೆಂಚ್ ಭಾಷೆ ತೊಗೋಬೇಕು ಅಂತ ಅಂದ್ಕೊಂಡ್ರು. ವಿಜ್ಞಾನ ತೊಗೋಬೇಕಾಗಿತ್ತು, ವಿಜ್ಞಾನ ರಸಾಯನಶಾಸ್ತ್ರ ತೊಗೊಂಡೆ. ಇನ್ನೊಂದು ಪರೀಕ್ಷೆ ಕೂಡ ಸಿದ್ಧತೆ ಮಾಡಿಕೊಂಡಾಗ ಇನ್ನೂ ಜೀವನ ಸರಳ ಮಾಡ್ಕೋಬೇಕು ಅಂತ. ಈ ದಯವಿಟ್ಟು ಗಮನಿಸಬೇಕಾದಂಥ ಪರಿವರ್ತನೆ ಇದು. ಎಷ್ಟು ಜೀವನ ಸರಳ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸರಳ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಮನೆಯವರು ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ಡು ಕಳಿಸ್ತಾನೆ, ನಾ ದುಂದು ಮಾಡಬಾರ್ದು, ಒಂದು ಪೈಸ ಕೂಡ ಖರ್ಚಾಗಬಾರ್ದು ಹೆಚ್ಚಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು. ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು. ಇನ್ನೊಬ್ಬ ಹುಡುಗ ನೋಡಿದ್ದೆ ನಾನು, ವಾರಕ್ಕೆ 2 ಶಿಲಿಂಗ್ ಬಾಡಿಗೆ ಕೊಟ್ಟು ಇದ್ದ, ತಾನೇ ಅಡುಗೆ ಮಾಡಿಕೊಂಡು 2 ಪೆನ್ನಿ ರೊಟ್ಟಿ ಕೋಕೋ ತೊಗೊಂಡು ಜೀವನ ಮಾಡ್ತಾ ಇದ್ದ. ನಾನು ಹಾಗಿರಬೇಕು ಅಂತ ಅಂದ್ಕೊಳ್ಳೋದೆ ಹೋದರೂ ಕೂಡ ನನ್ನ ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ 2 ಕೊಠಡಿ ಗೆದ್ದದನ್ನು ಬಿಟ್ಟು ವಾರಕ್ಕೆ 8 ಶಿಲಿಂಗ್ ಬಾಡಿಗೆ ಇರುವಂಥ 1 ಕೊಠಡಿ ಗೊತ್ತು ಮಾಡಿಕೊಂಡ್ರು. ಒಂದು ಸ್ಟೋವ್ ತೊಗೊಂಡು ತಾನೇ ಅಡುಗೆ ಮಾಡ್ಕೋಬೇಕು. 20 ನಿಮಿಷಕ್ಕಿಂತ ಜಾಸ್ತಿ ಅಡುಗೆ ಆಗ್ತಿರಲಿಲ್ಲ. ಗೋಧಿ ಹಿಟ್ಟಿನ ಅಂಬಲಿ ಮತ್ತು ಕೋಕೋ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು ದಿನದ ಊಟ 1.5 ಶಿಲಿಂಗಲ್ಲಿ ಮುಗಿತಿತ್ತು. ಒಂದು ಬಹಳ ಮುಖ್ಯವಾದ ಮಾತು, ಜೀವನ ಸರಳವಾದದ್ರಿಂದ ನನಗೆ ಸಮಯನೂ ಜಾಸ್ತಿ ಸಿಗ್ತಿತ್ತು ಅಂತ. 2ನೇ ಸಲ ಪರೀಕ್ಷೆಯಲ್ಲಿ ಪಾಸಾದರು. ಈ ಸರಳತೆಯಿಂದ ಜೀವನ ನೀರಸ ಆಯಿತು ಅಂತ ಯಾರೂ ಅನುಭವಿಸಬಾರ್ದು. ಆದರೆ ಪರಿವರ್ತನೆಯಿಂದ ಅವರಲ್ಲಾದಂಥ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗತಿಗಳಲ್ಲಿ ಏಕತೆ ಉಂಟಾಯಿತು ಅಂತ. ಒಳಗಿನ ಜೀವನ ಹೊರಗಿನ ಜೀವನ ಒಂದೇ ಆಗೋಕ್ಕೆ ಶುರು ಆಯಿತು. ಆ ಜೀವನ ನನ್ನ ಕುಟುಂಬದ ಸ್ಥಿತಿಗತಿ ಜೊತೆಗೆ ಏಕತೆಯನ್ನು ಪಡ್ಕೊಳ್ತು. ಜೀವನ ಹೆಚ್ಚು ಸತ್ಯಮಯ ಆಯಿತು, ಆದ್ದರಿಂದ ಆತ್ಮಾನಂದ ನನ್ನ ತುಂಬ ಹೆಚ್ಚಾಯಿತು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 3:59:24. ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ.
1: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ.

0: ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
2: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ.
2: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ. ಕನ್ನಡದ ಹಬ್ಬ
3: ಸಂಕಲ್ಪವೇ ಗೆಲುವು.
4: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30ರಂದು ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
5: ಕನ್ನಡ ಬೇಕಾವೇರಿ
4: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ May 24 ಭಾನುವಾರದಂದು ಬೆಳಗ್ಗೆ 9:05.
4: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
0: ಕನ್ನಡದ ಹಬ್ಬ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ 9:05.
6: ಕನ್ನಡ ನಾಡಿನ ಈ ನೆಲ,
0: ಇದು ಕನ್ನಡದ ಹಬ್ಬ.
6: ಪ್ರತಿಫಲ
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಎಲ್ಲಿದೆ ಅಂತದ್ದು?
8: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯನೂ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900092
8: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ಒಂದ್ ಗಾದೆ ಇದೆ, ಹಂಗಾಯ್ತು.
12: ಓ ಮಲ್ಲಿ, ಏನವೇ ಇವತ್ತಿನ ಸಮಾಚಾರ?
13: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
11: ನೈದಿಲಿ ಗಾದೆ ಘಮ.

0: ಯುಗಾದಿಗಳ ಕುರಿತಾಗಿ ಪತ್ರಾಧಾರಿತ
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
2: ಕೈ ಕೆಸರಾದ್ರೆ ಬಾಯಿ ಮೊಸರು.

0: ನಿರೀಕ್ಷಿಸಿ ಆಕಾಶವಾಣಿ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು ಮೇ 22ನ್ನು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತು ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳು ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತು ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರು.
2: ನಮಸ್ಕಾರ. ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ಕೂಡ ನನ್ನ ಅಭಿನಂದನೆಗಳು.
1: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
2: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದು ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನೂ ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೆ.
1: ಅದೊಂದು ರೀತಿ ಒಕ್ಕೂಟ ಅಂತ ಹೇಳಿದ್ರೆ
2: ಒಕ್ಕೂಟ
1: ಎಲ್ಲ ಸೇರಿಕೊಂಡು ಆಗುವಂಥದ್ದು,
2: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅದು ಒಂದು ಪ್ರದೇಶದಲ್ಲಿ ಅದರಲ್ಲಿ ಮಾನವರು ಕೂಡ ಸೇರಿಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರ್ದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
1: ಮತ್ತೆ ಇಲ್ಲಿ ಯಾವುದೂ ಮುಖ್ಯವಲ್ಲ, ಯಾವುದೂ ಅಮುಖ್ಯವಲ್ಲ,
2: ಹೌದು
1: ಎಲ್ಲ ಕೂಡ ಸಮಾನ ಅಂತ ಹೇಳಿ.
2: ಹೌದು, ದೊಡ್ಡದು ದೊಡ್ಡದೇನಲ್ಲ, ಸಣ್ಣದು ಸಣ್ಣದೇನಲ್ಲ, ಇಲ್ಲಿ ಎಲ್ಲವೂ ಕೂಡ ಸಮಾನವಾಗಿ ಇದ್ರೆ ಮಾತ್ರ ಒಂದು ಸ್ಥಿರತೆ ಇರುತ್ತೆ, ಅದಕ್ಕೆ ಒಂದು ಬದ್ಧತೆ ಇರುತ್ತೆ.
1: ಈಗ ಮೇ 22ರಂದು ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ. ಇದಕ್ಕೆ ಏನು ಕಾರಣ, ಮತ್ತು ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಸಾಕಷ್ಟು ಅಂತಾರಾಷ್ಟ್ರೀಯ ದಿವಸಗಳನ್ನ ನಾವು ಆಚರಿಸ್ತಾ ಇದ್ದೀವಿ. ಇದು ಮುಖ್ಯವಾಗಿ ಏನಾಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಅವರೊಂದು ಜಾಗತಿಕ ಸಂಸ್ಥೆಯಾಗಿರೋದ್ರಿಂದ ಅಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನು ಮೊದಲು ಮೇ 22 ಆಗಿರಲಿಲ್ಲ ಅಂತಾರಾಷ್ಟ್ರೀಯ ಜೈವಿಕ ದಿವಸ, ಅದು ಡಿಸೆಂಬರ್ 29 ಆಗಿತ್ತು. ಪ್ರಾರಂಭವಾಗಿದ್ದು 1993 ಅಂದರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು, ಆ ಒಂದು ಸಮಿಟ್ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡು ಮೊದಲು ಅಂದರೆ 93 2000 ಡಿಸೆಂಬರ್ 29 ಆಚರಿಸ್ತಾ ಇದ್ರು. 2000 ಅದನ್ನು ಬದಲಾಯಿಸಿ ಮೇ 22 ಬಂದರು. ಯಾಕೆ ಅಂತ ಹೇಳಿದರೆ ಏನು ರಿಯೋದಲ್ಲಿ June 5
1: ವಿಶ್ವ ಪರಿಸರ
2: ದಿವಸ ಆಚರಣೆ ಅದು 1992 ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ಮೇ 22 ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು ಮೇ 22 1992 ಅದು ಅಡಾಪ್ಟ್ ಆಗಿದ್ದು June 5 ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ನ ತಯಾರಿ ಮಾಡ್ತಾರೆ ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದರೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪರೇಷೆಗಳನ್ನ ಮೇ 22 ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಜೀವವೈವಿಧ್ಯ

0: ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
1: ಇನ್ನು ಈ 2026 ಅಂದರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತೇಳಿ?
0: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ನಲ್ಲಿ 94ರಲ್ಲಿ
1: 1994ರಲ್ಲಿ
0: ಮೊಟ್ಟ ಮೊದಲು
1: ಬಹಾಮಾಸ್
0: ಬಹಾಮಾಸ್ ಅಂತ ಹೇಳ್ತಕ್ಕಂಥ ದೇಶ ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024ರಲ್ಲಿ ಕೊಲಂಬಿಯಾದಲ್ಲಿ ನಡೀತು
1: ಜೀವವೈವಿಧ್ಯ
0: ಒಂದು ದಿವಸ. ಈಗ 26ರಲ್ಲಿ ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಅಂದರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನು ಮಾಡಲಿಕ್ಕೆ ಮೇ 22ರಿಂದ ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
1: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆಯ ಬಗ್ಗೆ. ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
0: ಇವತ್ತು ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ,
1: ಹೌದು,
0: ಮಾನವನ ಎಲ್ಲ ಬೇಡಿಕೆಗಳನ್ನ
1: ಆಸೆಗಳನ್ನ
0: ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದರೆ ಅವನ ದುರಾಸೆಗಳನ್ನೆಲ್ಲ ಅಂತ ಹೇಳುವಂಥದ್ದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದರೆ ಆರೋಗ್ಯಕರವಾದಂಥ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್, ಪರಿಸರ ಆರೋಗ್ಯಕರವಾಗಿದ್ದರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ, ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್, ಅಂದರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ದರೆ ಅಲ್ಲಿರ್ತಕ್ಕಂತಹ
1: ಜನಗಳು
0: ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದರೆ ನಮ್ಮ ಒಂದು ಆರ್ಥಿಕತೆಗೂ ಕೂಡ, ಹಾಗಾಗಿ ಈ ಮೂರು ಲಿಂಕನ್ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರಬಹುದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧಗಳಿರ್ಬೋದು, ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಪರಿಸರವನ್ನ, ಅವರ ಬಯೋಡೈವರ್ಸಿಟಿಯನ್ನ
1: ಕಾಪಾಡ್ಕೊಳ್ಳಿಲ್ಲ.
0: ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದ್ರ ಬಗ್ಗೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನು ನಾವು ಅರ್ಥಕೋಬಹುದು.
1: ಇನ್ನು ಈ ಜೀವ ವೈವಿಧ್ಯತೆಯ ವಿಧಗಳು ಯಾವ್ಯಾವು ಅಂತೀರಿ?
0: ಆಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಸಣ್ಣ ಕಣ್ಣಿಗೆ ಕಾಣದಂತಹ ಕ್ರಿಮಿ ಅಂದರೆ ಮೈಕ್ರೋಬ್ಸ್ ಇಂದ ಹಿಡಿದು ಸೂಕ್ಷ್ಮಾಣುವಿಂದ ಹಿಡಿದು ದೊಡ್ಡದಾಗಿ ಅಂತ. ಹಾಗಾಗಿ ಜೆನೆಟಿಕ್ ಡೈವರ್ಸಿಟಿ ಅಂದರೆ ಅನುವಂಶನೀಯ ವೈವಿಧ್ಯತೆ. ಎರಡನೇದಾಗಿ ಸ್ಪೀಷೀಸ್ ಡೈವರ್ಸಿಟಿ ಅಂದರೆ ಜೀವರಾಶಿಗಳ ವೈವಿಧ್ಯತೆ, ಪ್ರಭೇದಗಳ ವೈವಿಧ್ಯತೆ. ಮೂರನೆಯದಾಗಿ ಇಕೋಸಿಸ್ಟಮ್ ಅಂದ್ರೆ ಏನು ಪರಿಸರಗಳಿದೆ,
1: ಜೀವ ಪರಿಸರ.
0: ಇದು ಮೂರು ಮುಖ್ಯವಾದಂತಹ ವಿಧಾನ. ಅಂದ್ರೆ ಸಣ್ಣದಾಗಿ ಜೀನ್ಸ್ ಇಂದ ಹಿಡಿದು ಎಕೋಸಿಸ್ಟಮ್ಸ್ ವರ್ಗೂ ಕೂಡ ಎಲ್ಲವೂ ಸೇರ್ಕೊಂಡು ಮೂರು ಮುಖ್ಯವಾದಂತಹ ವಿಧಾನಗಳು. ಹಾಗಾಗಿ ಒಂದು ಪ್ರದೇಶದಲ್ಲಿ ಜೀವವೈವಿಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಸ್ಪೀಷೀಸ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಇಕೋಸಿಸ್ಟಮ್ ಡೈವರ್ಸಿಟಿ ಜಾಸ್ತಿ. ಒಂದೇ ಉದಾಹರಣೆಗೆ ಏನಿದ್ರೆ ಕೊಡಗಿನಲ್ಲಿ ನಾವು ವೈವಿಧ್ಯಮಯವಾದಂತಹ ಪರಿಸರವನ್ನು, ಕಾಡುಗಳನ್ನು, ಅದನ್ನು ಎಲ್ಲ ರೀತಿಯ ಕಾಡುಗಳನ್ನ ನೋಡ್ತೀವಿ. ಹಾಗೆ ಭತ್ತದ ಗದ್ದೆಗಳು, ನಮ್ಮ ಕಾಫಿ ತೋಟಗಳನ್ನ ನೋಡ್ತೀವಿ, ದೇವರ ಕಾಡುಗಳನ್ನ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಪರಿಸರಗಳಿರೋದ್ರಿಂದ ಅಲ್ಲಿ ಈ ಜೀವಜಾತಿಗಳು, ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆ ಸ್ಪೀಷೀಸ್ಗಳಲ್ಲಿ ನೀವು ಜೆನೆಟಿಕ್ ತಗೊಂಡು ಹೋದ್ರೂ ಕೂಡ, ಈಗ ಭತ್ತವನ್ನು ತಗೊಂಡ್ರೆ
1: ವಿವಿಧ ತಳಿಗಳಿದ್ದಂಗೆ.
0: ಹಾಗಾಗಿ ಇದು ಮೂರು ಸೇರಿ ಒಂದು ಪ್ರದೇಶ ಜೈವಿಕವಾಗಿ ಅದು ಸಂಪದ್ಭರಿತವಾಗಿದೆ ಅಂತ ಹೇಳಿದ್ರೆ ಪರಿಸರ, ಜೀವರಾಶಿಗಳು ಮತ್ತು ಅನುವಂಶನೀಯ ಅಂದ್ರೆ ಜೆನೆಟಿಕ್, ಇವು ಮೂರು ಕೂಡ ಸೇರ್ಕೊಂಡಾಗ ಅದು ಒಂದು ಉತ್ತಮವಾದಂಥ ವ್ಯವಸ್ಥೆ ಆಗಿದೆ.
1: ಅಂದರೆ ಪರಸ್ಪರ ಇವು ಸಂಬಂಧವನ್ನು
0: ಹೊಂದಿದೆ.
1: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತ ನಾವೇನು ಕರಿತೀವಲ್ಲ,
0: ಹೌದು,
1: ಇದೇನಾದರೂ ಕಡಿಮೆಯಾಗಿ

0: ಇಳಿಮುಖ ಆಯಿತು ಅಂದರೆ ಏನು ತೊಂದರೆಗಳಾಗ್ಬೋದು ಅಂತೀರಿ?
1: ಮುಖ್ಯವಾಗಿ ಆಫ್ರಿಕಾದ ಒಂದು ನಿರ್ದೇಶನ ಹೇಳಿದೆ ನಾನು, ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ಬದ್ಧತೆಯನ್ನು ಮೊದಲು ಕಳ್ಕೊತೀವಿ. ಏನು ಜೀವ ವೈವಿಧ್ಯತೆ ಅಂದರೆ ಬರೀ ಕಾಡಿನಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಆಹಾರದಲ್ಲಿ ಅಂದರೆ ನಮ್ಮ ಭತ್ತದಲ್ಲಿ. ಈಗ ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಸಮಯದಲ್ಲಿ ಸುಮಾರು 100,00,000 ಭತ್ತದ ಪ್ರಭೇದಗಳಿದ್ದವು. ಇವತ್ತು ಅದರಲ್ಲಿ ಎಲ್ಲಿಗೆ ಬಂದಿದೆ? 6,000 ಇಳಿದೋಗಿದೆ. ಅಂದ್ರೆ ಎಷ್ಟೊಂದನ್ನ ನಾವು ಕಳ್ಕೊಂಡಿದ್ದೀವಿ ಅಲ್ವಾ. ಮುಖ್ಯವಾಗಿ ಆಹಾರದ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಎರಡನೇದು ನೀರಿನ ಭದ್ರತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ನೀರಿಗಾಗಿ ಹಾಹಾಕಾರ ಅಲ್ವಾ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಕಳ್ಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಯಿಂದನೇ ನೀರು ಬೇಕು.
0: ನೂರಾರು ಕಿಲೋಮೀಟರ್
1: ತಗೊಂಡೋಗ್ಬೇಕು. ಆ 100 ಕೊಡಗಿನಲ್ಲೂ ಕೂಡ ನಾವು ಭತ್ತದ ಗದ್ದೆಗಳನ್ನ ಕಳ್ಕೊಂಡ್ರೆ ನೀರಿಗೆ ಹೊಡೆತ ಬಿದ್ದೇ ಬಿತ್ತು. ಹಾಗಾಗಿ ಆಹಾರದ ಭದ್ರತೆ ಇರಲಿ, ನೀರಿನ ಭದ್ರತೆ ಇರಲಿ, ಇವೆಲ್ಲವೂ ಕೂಡ ನಮ್ಮ ಜೀವ ವೈವಿಧ್ಯತೆಗೆ ಸಂಬಂಧ ಹೊಂದಿದೆ. ಇದಿಷ್ಟೇ ಅಲ್ಲ, ನಮ್ಮ ಜೀವಜಾತಿಗಳ ವಿನಾಶ. ಯಾವಾಗ ಬಯೋಡೈವರ್ಸಿಟಿಯನ್ನು ಕಳ್ಕೊತೀವಿ ನಾವು ಅಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನ ಕೂಡ ಕಳ್ಕೊತೀವಲ್ಲ, ಇದು ಕೂಡ ಒಂದು ದೊಡ್ಡ ಪೆಟ್ಟು. ಹಾಗಾಗಿ ಏನಾಗಿದೆ ಇವತ್ತು, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ
0: ಅದು ಹೆಚ್ಚಾಗ್ತಾ ಇದೆ.
1: ಯಾಕೆ ಹೆಚ್ಚಾಗ್ತಾ ಇದೆಯಾ? ನಾವು ಈ ಪರಿಸರವನ್ನ, ಅರಣ್ಯವನ್ನ, ನಮ್ಮ ಗದ್ದೆಗಳನ್ನ ಕಳ್ಕೊಂಡಿರೋದ್ರಿಂದ ಈ ರೀತಿಯ ಎಲ್ಲ ನಾವು ಇದು ನೋಡ್ತಾ ಇವೆ. ಇದೆಲ್ಲವೂ ಕೊನೆಗೆ ಎಲ್ಲಿ ಕಾಣುತ್ತೆ ಅಂದ್ರೆ ಆರ್ಥಿಕ ಅಸಮತೋಲನ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಾರತದ ಈ ರೀತಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಳ್ಕೊಂಡು ಹೋಗ್ತಾ ಇರ್ತದ ಹೋದ್ರೆ ನಮ್ಮ ದೇಶದ GDP 5.7% ಕಡಿಮೆ ಆಗುತ್ತೆ ಅಂತ ಹೇಳುವಂತದ್ದು ಪ್ರಿಡಿಕ್ಟ್ ಮಾಡಿದ್ದಾರೆ ಮುಂದಕ್ಕೆ. ಹಾಗಾಗಿ ಈ ಜೀವಿಕ ವೈವಿಧ್ಯತೆಯನ್ನು ಕಳೆದುಕೊಂಡ್ರೆ ನಮಗೆ ಆರ್ಥಿಕ ಅಸಮತೋಲನೆ ಕೂಡ ಕಾಣುತ್ತೆ ಅಂತ ಹೇಳುವಂತದ್ದು. ಇದೆಲ್ಲ ಮೊದಲು ನಾವು ಬರೀ ಹೇಳ್ತಾ ಇದ್ವಿ, ಆದ್ರೆ ಇವತ್ತು ನಾವು ಸ್ವತಃ ಇದನ್ನ ಅನುಭವಿಸ್ತಾ ಇದ್ವಿ, ಕಾಣ್ತಾ ಇದ್ವಿ, ಇವೆಲ್ಲವೂ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ.
0: ಮುಖ್ಯವಾಗಿ ಆಹಾರ ಮತ್ತು ನೀರಿನ ಕೊರತೆ ಬಹಳ ದೊಡ್ಡ ತೊಂದರೆ ಉಂಟು ಮಾಡುವ
1: ಆಫ್ರಿಕಾದಲ್ಲಿ ಆಗಿದ್ದೇ ಇದಲ್ವಾ. ಅದಕ್ಕಾಗಿ ಹೇಳ್ತಾ ಇರಲ್ಲ, ಮುಂದಿನ ವಿಶ್ವಯುದ್ಧಗಳು ಏನಕ್ಕಾಗಿ? ನೀರಿಗಾಗಿ. ಇವತ್ತು ಸಾಕಷ್ಟು ಕಡೆ ಯುದ್ಧಗಳನ್ನ ನಾವು ನೋಡ್ತಾ ಇದ್ರೆ ಅದು ಅಲ್ಲಿರ್ತಕ್ಕಂತ ರಿಸೋರ್ಸಸ್ ಅದು ಮುಖ್ಯವಾಗಿ ನೀರಿಗಾಗಿಯೇ ನಡೀತಾ ಇರೋದು. ಹಾಗಾಗಿ ನಮ್ಮ ಜೀವ ವೈವಿಧ್ಯತೆ, ನಮ್ಮ ಪರಿಸರ ಉಳಿದ್ರೆ ನಮ್ಮ ಮಾನವನ ಎಲ್ಲ ಬೇಡಿಕೆಗಳಿಗೂ ಕೂಡ, ಅದು ಆಹಾರ ಇರ್ಬೋದು, ನೀರಿರ್ಬೋದು, ಔಷಧ ಇರ್ಬೋದು, ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳುವಂಥದ್ದು ನಾವಿವತ್ತು ಅನುಭವಿಸ್ತಾ ಇರತಕ್ಕಂತಹ ಒಂದು ವಿಷಯ ಇದು.
0: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರ್ಬೋದು ಅಂತೀರಿ?
1: ಪ್ರಪಂಚದಾದ್ಯಂತ ನಾವು ಕಾಣ್ತಾ ಇರತಕ್ಕಂಥ ವ್ಯವಸ್ಥೆ ಒಂದು ದೇಶದಲ್ಲಿ ಸೀಮಿತವಾಗಿಲ್ಲ. ಇಲ್ಲಿ ವಾಸಸ್ಥಾನಗಳ ನಷ್ಟ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ನಿದರ್ಶನವನ್ನು ಕೊಟ್ಟೆ, ಬೆಂಗಳೂರಿನ ಕೆರೆಗಳನ್ನ ಕಳ್ಕೊಂಡ್ವಿ ವಾಸಸ್ಥಾನಗಳು ಅಲ್ವಾ. ಅದು ಬರೀ ನೀರು ಮಾತ್ರ ಹೋಗ್ಲಿಲ್ಲ, ಅದರೊಂದಿಗೆ
0: ಜಲಚರಗಳು
1: ಕೂಡ ಕಳ್ಕೊಂಡ್ವಿ,
0: ಮತ್ತೆ ಈ ಜಲಸಸ್ಯಗಳು
1: ಹಾಗಾಗಿ ವಾಸಸ್ಥಾನದ ಒಂದು ಲಾಸ್ ಮುಖ್ಯವಾದಂತಹ ಕಾರಣ. ಅದು ಭಾರತದಂತಹ ದೇಶದಲ್ಲಿ ಯಾತಕ್ಕಾಗಿ ಅಂತ ಹೇಳಿದ್ರೆ, ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ ಯಾವುದು?
0: ಭಾರತನೇ
1: ಅಲ್ವಾ. ಅತಿ ಹೆಚ್ಚು ನಮ್ಮ ದನಗಳು ಮತ್ತೆ ಇದುಗಳ
0: ಜಾಸ್ತಿ
1: ಜನ ಧನ ಎರಡರದು ಕೂಡ ಡಿಪೆಂಡೆನ್ಸಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಮೇಲಿದೆ. ಹಾಗಾಗಿ ನಮ್ಮ ಈ ವಾಸಸ್ಥಾನಗಳು ಅಥವಾ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಇರತಕ್ಕಂಥದ್ದು ಅತಿ ಮುಖ್ಯವಾದಂತಹ ಕಾರಣ.
0: ಇವತ್ತು ಆನೆಗಳು ನಮ್ಮ ನಾಡಿಗೆ ಬರ್ತಾ ಇದಾವೆ ಅಂದ್ರೆ ಅದು ಕೂಡ ವಾಸಸ್ಥಾನದ ನಷ್ಟನೇ.
1: ಹೌದು ಹೌದು. ಹಾಗೆ ಮುಖ್ಯವಾದಂತಹ ಕಾರಣ ಈ ಅವುಗಳ ವಾಸಸ್ಥಾನ. ಅದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಜಲಚರಗಳವರೆಗೂ ಕೂಡ ಅವುಗಳೊಂದು ವಾಸಸ್ಥಾನ ತಿರುತ್ತಲ್ಲ, ಅವುಗಳ ಮನೆಗಳನ್ನ ಕಳ್ಕೊಂಡ ಮೇಲೆ ಅವುಗಳು ಹೋದು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಇದು ಮುಖ್ಯವಾದಂತಹ ಕಾರಣ. ಎರಡನೇದು ಅತಿ ಹೆಚ್ಚಿನ ಬಳಕೆ. ನಾವು ಈ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೋದಾಗ ಇದ್ದಾಗೆ ಅದು ನಮಗೆ ನಿಸರ್ಗ ಕೊಟ್ಟಂತ ಕೊಡುಗೆ ಅಲ್ವಾ, ಅದನ್ನ ಯಾವಾಗ ಕಳ್ಕೊತೀವಿ ಆಗ ಈ ಬಳಕೆಯಿಂದಾಗಿ ಕೂಡ ಆಗುತ್ತೆ.
0: ಇಲ್ಲಿ ಮತ್ತೆ ನಾವು ಗಾಂಧೀಜಿಯವರ ಒಂದು ವಾಕ್ಯವನ್ನ ಜ್ಞಾಪಿಸ್ಕೋಬೇಕಾಗುತ್ತೆ,
1: ಜ್ಞಾಪಿಸ್ಕೊಳ್ಳೇಬೇಕಲ್ವಾ.
0: ಆಸೆಗಳನ್ನು ಪೂರೈಸುತ್ತೆ ಹೊರತು
1: ದುರಾಸೆಗಳನ್ನಲ್ಲ ಅಂತಲ್ಲ,
0: ನಮ್ಮ ಭೂಮಿ ಮತ್ತೆ ಪರಿಸರ.
1: ಹೌದಲ್ವಾ, ಅದು ಎರಡನೇದು. ಮೂರನೇದು ಈ ಹವಾಮಾನದ ಬದಲಾವಣೆ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ವಿ, ಇದು ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ.

0: ನಿಮ್ಮ ಏನು ಮಳೆಗಳಾಗ್ತಕ್ಕಂತಹ ವ್ಯತ್ಯಾಸ ಅಥವಾ ನಮ್ಮ ಈ ಟೆಂಪ್ರೇಚರ್ನಲ್ಲಿ ಕಾಡ್ತಕ್ಕಂತಹ ವ್ಯತ್ಯಾಸಗಳು, ಇದನ್ನು ನಾವು ಮೊದಲು ಎಲ್ಲ ಏನೋ ಒಂದು ಪರ್ಸೀವ್ ಆಗ್ತಾ ಇತ್ತು, ಆದರೆ ಇವತ್ತು ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಕೊಡಗಿನಲ್ಲಿ ಕೂಡ
1: 35 ಡಿಗ್ರಿ ಸೆಲ್ಸಿಯಸ್ ಬರ್ತಾ ಇದೆ
0: ಅಲ್ವಾ, ಇಲ್ಲೂ ಕೂಡ ಏನು ಹಾಹಾಕಾರ ಇದು, ಏನು ನೀರಿಗಾಗಿ ಹಾಹಾಕಾರ ನಮ್ಮಲ್ಲಿ. ಇದಲ್ಲದೆ ವಾಯುಮಾಲಿನ್ಯ, ಅದು ಎಲ್ಲಿ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್, ನೀವು ಇವತ್ತು ಪ್ರಾಬಬಲಿ ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಏನಾಗುತ್ತೆ, ಉಸಿರಾಡಕ್ಕಾಗದೇನೆ ಶಾಲೆಗಳನ್ನ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಮಾಡುವಂತ ಪರಿಸರಕ್ಕೆ ಬಂದಿದೆ.
1: ವಾಯುಮಾಲಿನ್ಯ ಆಗ್ಬೋದು, ಜಲಮಾಲಿನ್ಯ ಆಗ್ಬೋದು,
0: ಹೌದು. ಸೊ ಮಾಲಿನ್ಯಗಳು ಕೂಡ ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಹೊರದೇಶದಿಂದ ಬಂದಿರತಕ್ಕಂಥ ಸಸ್ಯಗಳು, ನಾವು ಏಲಿಯನ್ಸ್ ಅಥವಾ ಇನ್ವೇಸಿವ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಡಿನ ಕತೆ ಇವತ್ತು ನೀವು ನೋಡಿದ್ರೆ
1: ನುಸುಳು ಪ್ರಭೇದಗಳು,
0: ಹೌದು, ಲ್ಯಾಂಟನ ಇರ್ಬೋದು, ಯುಫಟೋರಿಯಂ ಇರ್ಬೋದು, ಮೈಕೀನಿಯಾ, ಇವೆಲ್ಲ ಬಂದು ನುಸುಳುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡಿ ನಮ್ಮ ಅರಣ್ಯದಲ್ಲಿ ಈ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಆಗೋಗಿದೆ. ಲಾಂಟಾನ ಬಂದ ಮೇಲಂತೂ ಕೆಳಗಡೆ ಏನು ಬರ್ತಾ ಇಲ್ಲ. ಅದೇ ರೀತಿ ಯುಫಟೋರಿಯಂ ಮತ್ತು ಕ್ರೋಮಲಿನ್ ಅದು ಅಷ್ಟೇ. ಪಾರ್ಥೀನಿಯಂ ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ, ಹೌದು. ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕೀನಿಯಾ ಸ್ಕ್ಯಾಂಡನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ, ಇದು ಹಬ್ಬಿಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಿಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು. ಈಗ ಹೇಳ್ತಾ ಇರಲ್ವಾ ಏನು ಈ ಹನಿ ಬೀಸ್ ಅಲ್ಲಿ ನಾವು ಏಪಿಸ್ ಸೆರನಾಂಡಿಕ ನಮ್ದು,
1: ಹೌದೌದು,
0: ಆ ಮೆಲ್ಲಿಫೆರಾ ಅಂತ ಇನ್ನೆಲ್ಲಿದೋ ಒಂದು ಬಂತು,
1: ಯುರೋಪಿಯನ್
0: ಬೀ ಬಂತು, ಆ ಬಂದಾಗ ಇಲ್ಲಿದೆ, ಇದಕ್ಕೆ ತೊಂದರೆ ಆಯ್ತು ಅಂತ ಹೇಳುವಂಥದ್ದನ್ನು. ಸೊ ಹಾಗಾಗಿ ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡ್ತಕ್ಕಂಥ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
1: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂಥ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದ್ದಾವೆ.
0: ಹೌದು,
1: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ.
0: ಹೌದು,
1: ಅಷ್ಟರ ಮಟ್ಟಿಗೆ,
0: ಯಾಕೆಂದ್ರೆ ಅವು ಬಹಳ ಬೆಳಿಗ್ಗೆ ಬಹಳ ಬೇಗ ಬೆಳೀತಕ್ಕಂಥ ಸಸ್ಯಗಳು, ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
1: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂಥ ಜೀವ ವೈವಿಧ್ಯತೆಗೆ ಇರುವಂಥ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
0: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ.
1: ಹೌದು, 140 ಕೋಟಿ ದಾಟ್ಬಿಟ್ಟಿದೆ
0: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ.
1: ಹೌದು
0: ಅಲ್ವಾ, ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂತ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ದನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
1: ಆಹಾರ ಮತ್ತು ಮೇವಿಗಾಗಿ.
0: ಅದ್ರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ,
1: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ.
0: ಆರ್ಥಿಕತೆ ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ.
1: ಹೌದು,
0: ನಮ್ಮ ಕಾಡುಗಳನ್ನ ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರಲಿ, ರೋಡ್ಸ್ ಹಾಕೋದಿರಲಿ. ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂತ ಒಂದು ಮುಖ್ಯವಾದಂತಹ ಒಂದು
1: ತೊಂದರೆ ಅಂತ
0: ತೊಂದರೆ
1: ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ.
0: ಹೌದು, ಆದ್ರೆ ನಾವು ಏನ್ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂತ ಒಂದು ವಿಷಯ ಇದು.
1: ಹೌದು,
0: ಸೊ ಅದನ್ನ ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದೀವ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು. ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಯೋಡೈವರ್ಸಿಟಿ ಡೇ ಅಂದ.
1: ಹೌದು, ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತಹ ಒಂದು ಕೈಗಾರಿಕೀಕರಣನೂ ಆಗ್ತದೆ.
0: ಹೌದು ಅಲ್ವಾ,
1: ಹೌದು.
0: ಅದು ಸ್ಪೆಷಲಿ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ.
1: ಹೌದು,
0: ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳುವಂಥದ್ದನ್ನ ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತು ಏನಾಗಿದೆ ಅಂದರೆ, ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟಿಂದ ಇರ್ಬೋದು, ಜಿ ಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ. ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯಿತು, ಅದಕ್ಕೆಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ

0: ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
1: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ,
0: ಬಹಳ ಕಷ್ಟ.
1: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ಸ್ಪಾಟ್ಸ್ ಅಂತೀವಿ ನಾವು,
0: ಹೌದು,
1: ಈ ರೀತಿ ಅಂದ್ರೇನು ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ?
0: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟಿಗೆ ಬಂದರು. ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರೂ ಇಲ್ಲ. ಹಾಗಾಗಿ ಕೆಲವು ಪ್ರದೇಶಗಳನ್ನು ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಾಟ್ಸ್ಪಾಟ್ಸನ್ನು ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಂಡಮಿಕ್, ಅಂದರೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆಲ್ಲೂ ಸಿಗೋದಿಲ್ಲ ಅಂದರೆ ಅದಕ್ಕೆ ಎಂಡಮಿಕ್ ಪ್ಲಾಂಟ್ಸ್, ಅದು ಎಂಡಮಿಕ್ ಬಯೋಡೈವರ್ಸಿಟಿ ಅಂತ
1: ಆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರಬೇಕು
0: ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದರೆ ಈ ಜನರ ಸಂಖ್ಯೆ ಹೆಚ್ಚಾಗಿ ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯೂ ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡೂ ಕಾರಣಗಳನ್ನ ತಗೊಂಡು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ, ಅದರಲ್ಲಿ ಭಾರತದಲ್ಲಿ 4 ಇದೆ.
1: ಯಾವ್ಯಾವ?
0: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೀವಿ, ಅದು ಒಂದು
1: ಈಶಾನ್ಯ ಭಾರತದಲ್ಲಿ.
0: ಎರಡನೇದು ಹಿಮಾಲಯದ ಪ್ರದೇಶಗಳು. ಮೂರನೇದು ನಮ್ಮ ಪಶ್ಚಿಮಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮಘಟ್ಟಗಳು. ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು 4 ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ಸ್ಪಾಟ್ಸ್, ಅಂದರೆ ಜೀವ ವೈವಿಧ್ಯತಾ ತಾಣಗಳು ಅಂತ ಗುರುತಿಸಲಾಗಿದೆ.
1: ಈಗ ನಮ್ಮಲ್ಲಿರುವಂಥ ಪಶ್ಚಿಮಘಟ್ಟ ಪ್ರದೇಶವನ್ನು ಕೂಡ ಈ ಜೀವ ವೈವಿಧ್ಯತಾ ಹಾಟ್ಸ್ಪಾಟ್ ಅಂತ ಪರಿಗಣಿಸಲಾಗಿದೆ.
0: ಹೌದು,
1: ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ವರದಿಗಳು ಬಂದವು.
0: ಹೌದು,
1: ಒಂದು ಮಾಧವ ಗಾಡ್ಗಿಳ್ ವರದಿ ಅಂತ ಬಂತು, ಕಸ್ತೂರ್ ರಂಗನ್ ವರದಿ ಅಂತ ಬಂತು. ಆದರೆ ನಮ್ಮ ಸರ್ಕಾರಗಳ ಒಂದು ಅವಕೃಪೆಗೆ ಒಳಗಾದರೂ ಕೂಡ ಅವು ಎಷ್ಟರ ಮಟ್ಟಿಗೆ ನೈಜತೆಯಿಂದ ಕೂಡಿದವೆ ಅಂತೀರ ತಾವು ಅರಣ್ಯ ತಜ್ಞರಾಗಿ?
0: ಈಗ ಈ ಸಮಿತಿಗಳನ್ನ ಮಾಡಿದ್ಯಾರು? ಸರ್ಕಾರನೇ ಮಾಡಿತ್ತು.
1: ಹೌದು
0: ಅಲ್ವಾ? ಇದನ್ನ ಸರ್ಕಾರ ಯಾವುದೋ ಒಂದು ಚಿಂತನೆಯನ್ನು ಇಟ್ಕೊಂಡು ಮಾಡಿದೆ ಅಲ್ವಾ? ಹೌದು, ಅದನ್ನೇ ನಾನು ಆಗಲೇ ಹೇಳಿದ್ದು. ಪರಿಸರ ಮತ್ತು ಅಭಿವೃದ್ಧಿಯ ಬಗ್ಗೆ ಚಿಂತನೆಗಳು ಬಂದಾಗ ಸರ್ಕಾರ ಈ ರೀತಿಯ ಕೆಲಸಗಳನ್ನು ಮಾಡುತ್ತೆ. ಯಾತಕ್ಕಾಗಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಮ್ಮ ಈ ಬೆಳವಣಿಗೆಯ ಗುರಿ ತಪ್ಪಿದೆ ಅಂತ ಹೇಳಿ ಮಾಡಿದರು. ಹಾಗಾಗಿ ಸಾಕಷ್ಟು ಸಮಯ ವಿಜ್ಞಾನಿಗಳು ಹೋಗಿ ಮಾಹಿತಿ ಕಲೆ ಹಾಕಿದರು, ಭಾಳ ಸುದೀರ್ಘವಾಗಿ ಕೂತ್ಕೊಂಡು ರಿಪೋರ್ಟ್ ಮಾಡಿದರು. ಮಾಡಿದ ತಕ್ಷಣ ಏನಾಯಿತು, ಇಲ್ಲ ಇದು ಸರಿಯಿಲ್ಲ, ನಮ್ಮ ಹತ್ರ ಕೇಳಲಿಲ್ಲ, ನಮ್ಮ ಹತ್ರ ಮಾತಾಡಲಿಲ್ಲ. ನಾವು ಗಾಡ್ಗಿಲ್ ವರದಿಯಲ್ಲಿ ಸಾಕಷ್ಟು ಒಳ್ಳೆಯ ಅಂಶಗಳಿದ್ವು, ಆದರೆ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈಗ ಏನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾ ಇದ್ದಾರಲ್ಲ, ಸ್ಥಳೀಯ ಜನಾಂಗಗಳನ್ನ ಗುರುತಿಸ್ಕೊಂಡು ಅವರೊಂದಿಗೆ ಜೀವ ಸಂರಕ್ಷಣೆಯನ್ನು ಮಾಡುವಂಥದ್ದು ಮುಖ್ಯವಾದಂತಹ ಒಂದು ವಿಷಯವಾಗಿತ್ತು ಅಲ್ಲಿ. ಅವರ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳದೆ ಇದ್ದರೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಮಾಡಿದೆ,
1: ಜೀವ ವೈವಿಧ್ಯತಾ ಕಾಯ್ದೆ.
0: ಅದರ ಜೊತೆಗೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಮಾಡಿದೆ,
1: ಪ್ರಾಧಿಕಾರ
0: ಮಾಡಿದೆ. ರಾಜ್ಯಗಳಲ್ಲಿ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್
1: ಮಂಡಳಿಗಳು
0: ಮಾಡಿದೆ,
1: ಜೀವ ವೈವಿಧ್ಯತಾ ಮಂಡಳಿ.
0: ಗ್ರಾಮಗಳ ಮಟ್ಟದಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಮಾಡಿದೆ,
1: ನಿರ್ವಹಣಾ ಸಮಿತಿಗಳು.
0: ಹೌದು, ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸಮಿತಿಗಳ ವರದಿಗಳು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರದೇ ಇದ್ರೂ ಕೂಡ ಎಲ್ಲೋ ಕೆಲವು ಅಂಶಗಳನ್ನ ತಕೊಂಡು ಸರ್ಕಾರ ಒಂದಿಷ್ಟು ಕೆಲಸವನ್ನ ಮಾಡಿದೆ. ನಾನು ಬೇರೆ ದೇಶಗಳಿಗೆ ನೋಡಿಕೊಂಡಾಗ ಭಾರತೀಯ ಸಂಸ್ಕೃತಿಯಲ್ಲಿ ಅದು ನಮ್ಮ ಒಂದು ಬಿಲ್ಡ್ ಆಗಿಬಿಟ್ಟಿದೆ
1: ಅಲ್ವಾಗಿದೆ.
0: ಯಾಕೆಂತ ಹೇಳಿದ್ರೆ, ನಮ್ಮಲ್ಲಿ ನೀವು ನೋಡಿ, ನಾವು ದಶಾವತಾರಗಳನ್ನು ಹೇಳ್ತಕ್ಕಂಥದ್ದು ಡಾರ್ವಿನ್ ಹೇಳೋದಕ್ಕೆ ಮೊದಲೇ ಇವಲ್ಯೂಷನ್ಗೆ ತಂದ್ಬಿಟ್ಟಿದ್ದೀವಿ ನಾವು ಅಲ್ವಾ. ನಾವು ಯಾವ ರೀತಿ ಮತ್ಸ್ಯನಿಂದ ಹಿಡಿದು ಕೂರ್ಮ ವರಾಹ ಹೇಳ್ಕೊಂಡು ಬಂದಿದ್ದು ಏನದು,
1: ಇಟ್
0: ಈಸ್ ಎಕಾಲಜಿ ಅಲ್ವಾ. ಹಾಗೆ ನೀವು ಶಿವನ ಒಂದು ಸಂಸಾರವನ್ನು ನೋಡಿದ್ರೆ, ಅವನಿಗೆ ಕೊಟ್ಟಿರ್ತಕ್ಕಂತಹ ಪ್ರಾಣಿಗಳನ್ನ ನೋಡಿ, ಅವನಿಗಿರ್ತಕ್ಕಂಥದ್ದು ನಂದಿ, ಪಾರ್ವತಿಗಿರ್ತಕ್ಕಂಥದ್ದು ಸಿಂಹ, ಶಿವನ ಕೊತ್ತಲ್ಲಿ

0: ಅವು
1: ಹೌದು.
0: ಗಣಪತಿಗೆ ಇಲಿ, ಸುಬ್ರಹ್ಮಣ್ಯನಿಗೆ ನವಿಲು, ಯಾರು ಕೊಟ್ಟರು ಈ ಪಕ್ಷಿಗಳನ್ನ ಪ್ರಾಣಿಗಳನ್ನ ದೇವರಿಗೆ? ಹಾಗಾಗಿ ಭಾರತೀಯ ಚಿಂತನೆಯಲ್ಲಿ ಪರಿಸರ ಮತ್ತು ದೇವರನ್ನ ನಾವು ಒಟ್ಟಾಗಿ ತಗೊಂಡ್ಕೊಡೋದಂತ ವ್ಯವಸ್ಥೆ. ಹಾಗಾಗಿ ಸರ್ಕಾರಗಳು ಇದನ್ನೆಲ್ಲ ಪರಿಗಣನೆ ಮಾಡಿಕೊಂಡು ಗಾಡ್ಗಿಲ್ ಸಮಿತಿ ಇರಲಿ ಅಥವಾ ಇದನ್ನೆಲ್ಲ ಮಾಡಿದ್ವು, ಆದರೆ ಸಂಪೂರ್ಣವಾಗಿ ಅನುಷ್ಠಾನ ಬರದೇ ಇದ್ದರೂ ಕೂಡ ಕೆಲವು ಕಾರ್ಯಯೋಜನೆಗಳು ಬಂದಿದೆ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಯೋಡೈವರ್ಸಿಟಿ ಆ್ಯಕ್ಟ್ ಇರೋದ್ರಿಂದ ಇದಕ್ಕೆ ಜೀವ ವೈವಿಧ್ಯತೆಯನ್ನು ಪ್ರಿಸರ್ವೇಷನ್ ಮಾಡಲಿಕ್ಕೆ ಒಂದು ರೋಡ್ ಮ್ಯಾಪ್ ಅದು.
1: ಹೌದು, ಅದಕ್ಕೊಂದು ಗುರಿ ನಿರ್ದೇಶನ ಇದ್ದಂಗೆ.
0: ಹೌದು, ರಾಜ್ಯ ಸರ್ಕಾರಗಳು ಎಲ್ಲ ಕೆಲಸವನ್ನು ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ.
1: ಒಂದು ರೀತಿ ಮಾರ್ಗಸೂಚಿಗಳು,
0: ಅವರು ಮಾರ್ಗಸೂಚಿಗಳು ಭಾರತ ಸರ್ಕಾರಕ್ಕೇನೆ ಹೋಗ್ಬೇಕು. ಅರಣ್ಯ ಇರಲಿ, ಬಯೋಡೈವರ್ಸಿಟಿ ಇರಲಿ, ಇದು ಸೆಂಟ್ರಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲವನ್ನು ರಾಜ್ಯ ಸರ್ಕಾರಗಳು ಮಾಡೋಕ್ಕಾಗೋದಿಲ್ಲ. ಅವರು ಭಾರತ ಸರ್ಕಾರಕ್ಕೂ ಕೂಡ ಹೋಗ್ಬೇಕು. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಇವೆಲ್ಲವೂ ಕೂಡ ಮಾಡಿರ್ತಕ್ಕಂಥ ವ್ಯವಸ್ಥೆ. ಹಾಗಾಗಿ ನಾವು ಏನು ನೋಡ್ತಾ ಇದ್ದೀವಿ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಪರಿಸರದ ಪ್ರಜ್ಞೆ ಇದೆ, ಅದಕ್ಕೆ ಸೂಕ್ತವಾದಂತಹ ರೂಪುರೇಷೆಗಳನ್ನು ಲಾಸ್ ಮುಖಾಂತರ ನಾವು ತಗೊಂಬಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಎಗ್ರೋ ಫಾರೆಸ್ಟ್ರಿ ಪಾಲಿಸಿ, ಕೃಷಿ ಅರಣ್ಯ ಪಾಲಿಸಿಯನ್ನು ತಂದಿರತಕ್ಕಂಥದ್ದು ಭಾರತ ದೇಶ.
1: ಕೃಷಿ ಅರಣ್ಯ ನೀತಿ,
0: ಕೃಷಿ ಅರಣ್ಯ ನೀತಿಯನ್ನು ತಂದಿದ್ದು ಕೂಡ ಭಾರತ ದೇಶ. ಹಾಗಾಗಿ ಇಷ್ಟೊಂದು ದೊಡ್ಡ ದೇಶದಲ್ಲಿ ಇಷ್ಟೊಂದು ದೊಡ್ಡ ಸಮುದಾಯಕ್ಕೆ ಅದರ ಬೇಡಿಕೆಗಳನ್ನ ಕೊಟ್ಟು ಪರಿಸರವನ್ನು ಉಳಿಸತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಅದರ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಇವತ್ತು ಹೆಚ್ಚಾಗಿ ನಾವು ಸ್ಥಳೀಯ ಜನರು ಕೂಡ ನಮ್ಮ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ.
1: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತೀರಿ?
0: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು ಮೂರು ಮುಖ್ಯವಾದಂಥ ಅಂಶಗಳು ಬರುತ್ತೆ.
1: ಯಾವ್ಯಾವು ಅಂತೀರ?
0: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
1: ಹೌದು,
0: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
1: ವಿವೇಚನಾತ್ಮಕವಾಗಿ ಬಳಕೆ ಮಾಡ,
0: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್.
1: ಹೌದು.
0: ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು ಮೂರು ಕೂಡ ಕನ್ಸರ್ವೇಷನ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್ದು. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್, ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ, ಅದರೊಂದಿಗೆ ಸುಸ್ಥಿರ ಬಳಕೆ. ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಇವತ್ತಿನ ಕನ್ಸರ್ವೇಷನ್ನಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲಿ ಇನ್ಸಿಟು ಎಕ್ಸಿಟು ಅಂತ ಹೇಳಿ ಎರಡು ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
1: ಸ್ಥಳದಲ್ಲೇ
0: ಸಂರಕ್ಷಣೆ ಮಾಡೋದು, ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದ್ರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯಿತು, ಆಗ ಅದನ್ನು ಹೊರತಂದು ಒಂದು ಬಟಾನಿಕಲ್ ಗಾರ್ಡನ್ ಇರ್ಬೋದು ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
1: ಜುವಾಲಜಿಕಲ್ ಪಾರ್ಕ್ ಆಗ್ಬೋದು,
0: ಅಲ್ಲಿ ಸಂರಕ್ಷಣೆ ಮಾಡತಕ್ಕಂಥದ್ದು ಎಕ್ಸಿಟು. ಇದೆರಡು ಮುಖ್ಯವಾದಂತಹ
1: ವಿಧಾನಗಳು.
0: ಇದು ಇನ್ಸಿಟು ಮತ್ತು ಎಕ್ಸಿಟು ಅಂದರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂಥ ಒಂದು ಮುಖ್ಯವಾದ. ಇದು ಅಲ್ಲದೆ ಸಮುದಾಯಗಳು ಏನು ದೇವರ ಕಾಡುಗಳು,
1: ಹೌದು
0: ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆ ಕಾಲದಿಂದ
1: ಪಾರಂಪರಿಕವಾಗಿ ಬಂದ
0: ಪಾರಂಪರಿಕ ಕೊಡಗಿನಲ್ಲೇ 1214 ದೇವರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡ್ತಕ್ಕಂಥದ್ದು ಇಂದು ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ.
1: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗಬೇಕು.
0: ಹೌದು,
1: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
0: ಹೌದು,
1: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗಬೇಕು.
0: ಹೌದು, ಆ ನಿಟ್ಟಿನಲ್ಲಿ ಇವತ್ತು ನಾನು ಆಗಲೇ ಹೇಳಿದೆ, ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ರಾಜ್ಯ ಮಟ್ಟಕ್ಕೆ ಬಂದರೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್, ಗ್ರಾಮ ಮಟ್ಟಕ್ಕೆ ಬಂದಾಗ ಪ್ರತಿ ಗ್ರಾಮದಲ್ಲಿ ನಿರ್ವಹಣಾ ಸಮಿತಿ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಮುಖಾಂತರ 6554 ಈ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿಗಳನ್ನ
1: ಗ್ರಾಮ ಮಟ್ಟದಲ್ಲಿ ಮಾಡಿದ್ದಾರೆ.
0: ಗ್ರಾಮ ಮಟ್ಟ ಮಾತ್ರ ಅಲ್ಲ, ಗ್ರಾಮ ಬರುತ್ತೆ ಮೊದಲು, ಅದಾದ್ಮೇಲೆ ತಾಲೂಕು, ತಾಲೂಕು ಆದ್ಮೇಲೆ ಜಿಲ್ಲೆ, ಅದು ಒಂದು ಜಿಲ್ಲೆಯ ಒಳಗಡೆ. ಅದೇ ರೀತಿಯಲ್ಲಿ ಸಿಟಿ

0: ಕಾರ್ಪೊರೇಷನ್ ಎಲ್ಲ ಕಡೆಗೂ ಸೇರಿಕೊಂಡು ಪ್ರತಿಯೊಂದು ಹಳ್ಳಿ ಇರಬಹುದು ಅಥವಾ ಬೆಂಗಳೂರಿನಂಥ ನಮ್ಮ ದೊಡ್ಡ ನಮ್ಮ ರಾಜಧಾನಿ ಇರಬಹುದು, ಎಲ್ಲ ಕಡೆಗೂ ಈ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳುವಂತ ಒಂದು ಮಾಡಿ ಮುಖ್ಯವಾಗಿ ಅವ್ರೇನು ಮಾಡಬೇಕು ಅಂತ ಹೇಳಿದ್ರೆ ಈ ಸಮಿತಿಗಳು ಅವರ ಪ್ರದೇಶದಲ್ಲಿರತಕ್ಕಂತಹ ಜೀವ ವೈವಿಧ್ಯತೆಯ ಮೊದಲನೇ ಸ್ಟಡಿ ಮಾಡಿ ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕು,
1: ದಾಖಲೀಕರಣ ಮಾಡಬೇಕು.
0: ಈ ದಾಖಲೀಕರಣ ಮಾಡಿದ ಮೇಲೆ ಇಟ್ ಈಸ್ ಕಾಲ್ಡ್ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟ್ರಿ, PBR ಅಂತಾರೆ. ಇದಕ್ಕೆ ಒಂದು ಅಧಿಕಾರ ಈ PBR ಡಾಕ್ಯುಮೆಂಟ್ ಒಂದ್ಸಲ ಮಾಡಿಬಿಟ್ರೆ ಒಂದು ಗ್ರಾಮದವರು ಅಲ್ಲಿ ಇರ್ತಕ್ಕಂಥ ಯಾವುದೇ ಜೀವ ವೈವಿಧ್ಯತೆಯನ್ನ ಯಾರಾದರೂ ಉಪಯೋಗಿಸ್ಕೋಬೇಕು ಅಂತಿದ್ರೆ ಇಲ್ಲಿ ಬಂದು ಪರ್ಮಿಷನ್ ತಗೋಬೇಕು. ಇವತ್ತು
1: ಈ ಸಮಿತಿಯ
0: ಒಂದು ಪರ್ಮಿಷನ್ ಇಲ್ಲದೇ ಅವರು ಯೂಸ್ ಮಾಡ್ಕೊಳ್ಳೋ ಪ್ರಾವಿಷನ್ ಇಲ್ಲ. ಯೂಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಒಂದು MOU ತರ ಮಾಡಿಕೊಂಡು ಇಷ್ಟು ಅನುದಾನ ಅಥವಾ ನಿಮಗೊಂದು
1: ಕೊಡಬೇಕಾಗ

0: ಒಂದು MOU ತರ ಮಾಡಿಕೊಂಡು ಇಷ್ಟು ಅನುದಾನ ಅಥವಾ ನಿಮಗೊಂದು ಹಣ ಕೊಡ್ತಾರೆ, ಆ ಹಣವನ್ನ ಗ್ರಾಮದಲ್ಲಿ ನಾವು ಉಪಯೋಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು. ಹಾಗಾಗಿ ರಾಜ್ಯ ಸರ್ಕಾರ ಬಯೋಡೈವರ್ಸಿಟಿ ಬೋರ್ಡಿನ ಮುಖಾಂತರ ಮಾಡಿರತಕ್ಕಂಥ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಇವತ್ತು ಚಾಲನೆಯಲ್ಲಿದೆ, ಆದರೆ ಕಾರ್ಯ ಹೆಚ್ಚು ನಡೆದಿಲ್ಲ ಅಂತ ಹೇಳುವಂಥ ಒಂದು ವಿಷಯ ಯಾಕೆಂತ ಹೇಳಿದ್ರೆ ಈಗ ತಾನೇ ಆಗಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಗ್ರಾಮಸ್ಥರು, ನೀವು ಈಗ ಅದನ್ನು ಹೇಳದ್ನಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವರ್ಷದ ಧ್ಯೇಯ ವಾಕ್ಯನೇ ಅದು,
1: ಸ್ಥಳೀಯ ಮಟ್ಟದಲ್ಲಿ ಕೆಲಸ ಆಗಬೇಕು,
0: ಕೆಲಸ ಆಗಬೇಕು,
1: ಅದರ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಕಂಡು ಬರಬೇಕು.
0: ಅದು ಹೇಗೆ ಸಾಧ್ಯ ಇದೆ? ನಮ್ಮ BMCಗಳು ಇವತ್ತು ಆಕ್ಟಿವ್ ಆದರೆ ಗ್ರಾಮದಲ್ಲಿ ಒಂದು ಪರಿಸರದ ರಕ್ಷಣೆಯಾಗಿ ಅದರ ಸುಸ್ಥಿರ ಬಳಕೆಯಾಗಿ ಅದರ ಬೆನಿಫಿಟ್ಸ್ ಸಮುದಾಯಕ್ಕೆ ಬಂದರೆ ಕನ್ಸರ್ವೇಷನ್ ಆಗುತ್ತೆ ಅಂತ ಹೇಳುವಂಥದ್ದು ಇಂದಿನ ಚಿಂತನೆ.
1: ಒಟ್ಟಾರೆ ನಮ್ಮ ಸಮಾಜದ ಪಾತ್ರ ಏನು ಅಂತೀರ ಈ ಒಂದು ಸಂರಕ್ಷಣೆಯಲ್ಲಿ?
0: ಅದೇ ನಾನು ಮುಖ್ಯವಾಗಿ ಹೇಳಿದ್ನಲ್ಲ, ಇವತ್ತು ಸಮಾಜದ ಎಲ್ಲ ವರ್ಗಗಳು, ಅದು ಸಾಮಾನ್ಯ ಜನರಿಂದ ಹಿಡಿದು ಯುವಕ ಯುವತಿಯರು, ಸ್ಥಳೀಯ ಸಂಘ ಸಂಸ್ಥೆಗಳು, ಸ್ಥಳೀಯ ಸರ್ಕಾರೇತರ ಸಂಸ್ಥೆ ಮತ್ತು ಸ್ಥಳೀಯ ಗೌರ್ಮೆಂಟ್ ಲೋಕಲ್ ಬಾಡೀಸ್, ಇವರೆಲ್ಲರೂ ಸೇರಿಕೊಂಡ್ರೆ ಮಾತ್ರ ಪರಿಸರ ಮತ್ತು ಜೀವ ವೈವಿಧ್ಯತೆ ರಕ್ಷಣೆ ಸಾಧ್ಯ. ಇದೆಲ್ಲ ನಮ್ಮದು ಅಂತ ಹೇಳುವಂತಹ ಒಂದು ಭಾವನೆ ಬರಬೇಕು, ಮೂಡಬೇಕು. ಹಾಗಾಗಿ ನಾನು ಸಾಕಷ್ಟು ಕಡೆ ನೋಡಿದ್ದೇನೆ ಇವತ್ತು ಕೆಲವು ಪ್ರಯೋಗಗಳು, ಸ್ಥಳೀಯ ರೈತರ ಗುಂಪುಗಳಿರ್ಬೋದು, ಅವರು ಸೇರಿಕೊಂಡು ಯಾವ ರೀತಿಯಲ್ಲಿ ಅವರ ಬಯೋಡೈವರ್ಸಿಟಿಯನ್ನು ಬಯೋ ರಿಸೋರ್ಸ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ.
1: ಹೌದು, ಕೆಲವು ಸ್ಥಳೀಯ ತಳಿಗಳನ್ನು ಸಂರಕ್ಷಣೆ ಮಾಡಿ ರೈತರಿಗೆ ಹಕ್ಕುಗಳನ್ನು ಕೂಡ ನೀಡಲಾಗ್ತಾ
0: ಇದೆ ಅಲ್ವಾ? ಹಾಗಾಗಿ ನೋಡಿ, ಈಗ ಯಾವ ಮಟ್ಟಕ್ಕೆ ಅಂದರೆ ಫಸ್ಟು ನೀವು ಗುರುತಿಸ್ಕೊಳ್ಳಿ ನಿಮ್ಮಲ್ಲಿ ಏನು ವಿಶೇಷವಾದಂತಹ. ಕೊಡಗಿನಲ್ಲೇ ಹೇಳೋದಿದ್ರೆ ಜಿಯೋಗ್ರಾಫಿಕ್ ಇಂಡಿಕೇಶನ್ GI ಅಂತ ಸಿಕ್ಕಿದೆ ಕೊಡಗಿನ ಕಿತ್ತಳೆಗೆ, ಕೊಡಗಿನ ಅರಬಿಕಾ ಕಾಫಿಗೆ ಮತ್ತು ಕೊಡಗಿನ ಏಲಕ್ಕಿಗೆ. ಈ ಮೂರು ಕ್ರಾಪ್ಗಳಿಗೆ GI ಅಂತ ಕೊಟ್ಟಿದೆ. ಅಂದ್ರೆ ಇಲ್ಲಿ ಬೆಳೀತಕ್ಕಂತಹ ಈ ಒಂದು ಮೂರು ಬೆಳೆಗಳಿಗೆ ಮಾತ್ರ ಆ GI ಲೇಬಲ್ ಹಾಕೊಂಡು ನಾವು ಮಾರಾಟ ಮಾಡಬಹುದು. ಹಾಗಾಗಿ ಕೊಡಗಿನ ಕಿತ್ತಲೆ ಅಂತ ಹೇಳ್ತಕ್ಕಂಥದಕ್ಕೆ ಒಂದು GI ಕೊಟ್ಟಿರೋದ್ರಿಂದ ಇವತ್ತಿನ ರೈತರು ಎಲ್ಲ ಒಗ್ಗೂಡಿ ನಾವೆಲ್ಲರೂ ಒಂದೇ ಕಡೆ ಅದನ್ನು ಪ್ರೋಸೆಸ್ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಆಪರ್ಚುನಿಟಿ ಇದೆ. ಹಾಗೆ ಕೊಡಗಿನ ಏಲಕ್ಕಿ, ಮುಂದಿನ ದಿವಸದಲ್ಲಿ ಕೊಡಗಿನ ಜೇನುತುಪ್ಪ, ಇವೆಲ್ಲವೂ ಕೂಡ ಜೀವವೈವಿಧ್ಯತೆಯ ಭಾಗಗಳು ತಾನೇ. ಅದು ಎಲ್ಲ ಒಂದು ಪ್ರದೇಶದಲ್ಲಿ ಸಿಗ್ತಕ್ಕಂತಹ
1: ಭೌಗೋಳಿಕ ಸೂಚಕಗಳು ಅಂತ
0: ಸೂಚಕಗಳು. ಹಾಗಾಗಿ ಇವತ್ತು ಈ ಒಂದು ಸಮುದಾಯಕ್ಕೆ ಒಂದು ಬೆನಿಫಿಟ್ ಅನ್ನು ಕೊಡಲಿಕ್ಕೆ ಮೆಕ್ಯಾನಿಸಮ್ಸ್ ತುಂಬಾ ಇದೆ, ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಇನ್ನೊಂದು ನಿದರ್ಶನ ನಾನು ಹೇಳಬಲ್ಲೆ, ನಾವು ಕೊಡಗಿನ ಕೆಲವು ರೈತರೆಲ್ಲ ಸೇರಿಕೊಂಡು ಬಯೋಟಾ ಕೂರ್ಗ್ ಅಂತ ಹೇಳ್ತಕ್ಕಂಥ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಹುಟ್ಟಾಕೊಂಡಿದ್ದೀವಿ. 6 ವರ್ಷ ಆಯಿತು, ಇದರಲ್ಲಿ ನಾವು 120 ರೈತರಿದ್ದೇವೆ. ನಾವು ಏನು ಮಾಡ್ತಾ ಇರೀವಿ, ಪರಿಸರಕ್ಕೆ ಪೂರಕವಾಗಿ ನಾವು ಯಾವ ರೀತಿ ಕಾಫಿಯನ್ನು ಬೆಳೀತಾ ಇದ್ದೀವಿ ಅಂತ ಹೇಳಿ ನಾವು ನಿದರ್ಶನಗಳೊಂದಿಗೆ ನಮ್ಮ ತೋಟದಲ್ಲಿ ಇಷ್ಟು ಜಾತಿಯ ಮರಗಳಿದೆ, ಇಷ್ಟು ಜಾತಿಯ ಪಕ್ಷಿಗಳಿದೆ, ಇವನ್ನೆಲ್ಲ ಒಂದು ದಾಖಲಾತಿಯನ್ನು ಮಾಡಿಕೊಂಡು ನಾವು ಇವತ್ತು ಅದಕ್ಕೊಂದು ಸರ್ಟಿಫಿಕೇಶನ್ ಪಡ್ಕೊಂಡ್ವಿ. ರೈನ್ ಫಾರೆಸ್ಟ್ ಅಲಿಯನ್ಸ್ ಅಂತ ಹೇಳ್ತಕ್ಕಂತಹ ಒಂದು ಆರ್ಗನೈಸೇಷನ್ ಸರ್ಟಿಫೈ ಮಾಡಿದ್ದಾರೆ. ಮತ್ತು ಇತ್ತೀಚೆಗಷ್ಟೇ ಬಂದಿರತಕ್ಕಂತಹ ಯುರೋಪಿಯನ್ EUDR,
1: ಹೌದೌದು,
0: ಅದನ್ನು ಕೂಡ ನಾವು ಪಡ್ಕೊಂಡು ಮಾನ್ಯತೆ ಪಡ್ಕೊಂಡಿದ್ದೀವಿ.
1: ಅಂದ್ರೆ ನಮ್ಮ ಕಾಫಿ ತೋಟದಲ್ಲಿ ಎಷ್ಟು ಮರಗಳಿದಾವೆ ಅನ್ನೋದನ್ನು
0: ಮರಗಳಿದೆ, ನಾವು ಮರಗಳನ್ನ ಕಳ್ಕೊತಾ ಇಲ್ಲ, ಮರಗಳನ್ನ ಇಟ್ಕೊಂಡು ನಾವು ಕಾಫಿಯನ್ನ ಬೆಳೀತಾ ಇದ್ದೀವಿ ಅಂತ ಹೇಳುವಂತಹ ಒಂದು ಪ್ರೂಫ್ ಅನ್ನ ಮಾಡಿದಾಗ
1: ಪರಿಸರ ಪೂರಕ ಕಾಫಿ ಕೃಷಿ
0: ಪರಿಸರ ಪೂರಕ ಕೃಷಿಯನ್ನ ಮಾಡತಕ್ಕಂಥದ್ದು, ಅದನ್ನ ಇನ್ನೊಬ್ರು ಬಂದು ಹೌದು ಇವ್ರು ನಿಜವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿವತ್ತು ನಮ್ಮ ಬಯೋಡೈವರ್ಸಿಟಿಯನ್ನ ಬಯೋ ರಿಸೋರ್ಸ್ ಹಾಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು. ಸೊ ಈ ಪ್ರಯತ್ನಗಳು ಕೊಡಗಿನಲ್ಲೂ ನಡೀತಾ ಇದೆ, ಸಾಕಷ್ಟು ಕಡೆ ಈಗ ಸಾವಯವ ಕೃಷಿ ಮಾಡತಕ್ಕಂಥ ರೈತರಿರ್ಬೋದು ಅಲ್ವಾ, ಅದು ಕೂಡ ಇವತ್ತು ಒಂದು ಜೀವ ವೈವಿಧ್ಯತೆಗೆ ಪೂರಕವಾದಂತಹ ಕೃಷಿ ಅದು. ಇವತ್ತು ಇವತ್ತು ಹೇಳ್ತಾ ಇದ್ದಾರೆ ಸೆಕೆಂಡರಿ ಕೃಷಿ, ಇವೆಲ್ಲವೂ ಕೂಡ ನಮ್ಮ ಜೀವ ವೈವಿಧ್ಯತೆಯನ್ನ ಉಳಿಸಿ ಬೆಳೆಸುವಂತಲ್ಲಿ ಯಾವ ರೀತಿ ನಾವು ಸ್ಥಳೀಯ ರೈತರು ನಮ್ಮ ಪಾತ್ರವನ್ನು ಮಾಡಬೇಕು ಅಂತ ಹೇಳುವಂಥದಕ್ಕೆ ಸಣ್ಣ ಪುಟ್ಟ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೇವೆ.
1: ಮತ್ತೆ ಸ್ಥಳೀಯ ತಳಿಗಳ ಒಂದು ಸಂರಕ್ಷಣೆಗೋಸ್ಕರನೂ ಒಂದು ಪ್ರಾಧಿಕಾರ ಇದೆ.
0: ಪ್ರಾಧಿಕಾರ ಕೂಡ ಮಾಡಿದ್ದಾರೆ
1: ರಾಷ್ಟ್ರಮಟ್ಟದಲ್ಲಿ.
0: ಕೊಡಗಿನಲ್ಲೇ ನೀವು ನೋಡಿದ್ದೀರಿ, ಇಬ್ಬರು ಮೂವರು ರೈತರು ಅವ್ರು ಉಳಿಸ್ಕೊಂಡಿರ್ತಕ್ಕಂತಹ ಏನು ಕರಿಮೆಣಸು ತಳಿಗಳನ್ನು ಅವರು ಆ ಮಟ್ಟಕ್ಕೆ ತಗೊಂಡೋಗಿ

0: ಇವತ್ತು ಅದಕ್ಕೆ ಒಂದು ಮಾನ್ಯತೆಯನ್ನು ಪಡ್ಕೊಂಡು ಬಂದಿದ್ದಾರೆ ಅಲ್ವಾ.
1: ಇವೆಲ್ಲ ಒಂದು ರೀತಿ ನಮ್ಮ ಜೀವ ವೈವಿಧ್ಯತೆಯನ್ನ ಸಂರಕ್ಷಿಸುವಂತ
0: ಪ್ರಯತ್ನಗಳು. ಇನ್ನೊಂದು ಮುಖ್ಯವಾದಂತಹ ಪ್ರಯತ್ನ ಪಶ್ಚಿಮ ಘಟ್ಟದ ಮಟ್ಟದಿಂದ ನಾನೇನು ಹೇಳೋದು ಅಂತಂದ್ರೆ, ನಮ್ಮಲ್ಲಿ ಇಷ್ಟೊಂದು ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಂಡು ಬಂದಿದ್ದೀವಿ ನಾವು, ಅದಕ್ಕಾಗಿ ಏನು ಹೇಳ್ತೀವಿ, ನಮ್ಮಲ್ಲಿ ಕಾಡು ಹೆಚ್ಚಿರೋದ್ರಿಂದ ನೀವು ನಮಗೆ ಅಭಿವೃದ್ಧಿ ಮಾಡಕ್ ಬಿಡ್ತಾ ಇಲ್ಲ ಅಂತ ಹೇಳಿ ಜನರ ಕೂಗನ್ನ ನಾವು ಕೇಳ್ತಾ ಇದ್ದೀವಿ ಅಲ್ವಾ. ಅದಕ್ಕಾಗಿ ಯಾವ ರೀತಿಯಲ್ಲಿ ಈ ಒಂದು ಪರಿಸರದಿಂದ ಬರತಕ್ಕಂತಹ ಮೌಲ್ಯಗಳು, ಅದನ್ನ ಪಾರಿಸರಿಕ ಮೌಲ್ಯಗಳು ಅಂತ ಹೇಳ್ತೀವಿ ನಾವು. ಇಕೋಸಿಸ್ಟಮ್ ಸರ್ವಿಸಸ್ ಅಂದ್ರೆ ಅದು ನೀರಿರ್ಬಹುದು, ಅದು ಜೀವ ವೈವಿಧ್ಯತೆ ಇರ್ಬೋದು, ಅದು ಕಾರ್ಬನ್ ಇರ್ಬಹುದು, ಇವುಗಳನ್ನೆಲ್ಲ ಒಗ್ಗೂಡಿಸಿ ಅವುಗಳೊಂದು ವ್ಯಾಲ್ಯೂಯೇಷನ್ ಮಾಡಿ ಅದನ್ನ ನಾವು ಒಂದು ಮಾರಾಟ ಮಾಡತಕ್ಕಂಥ ವ್ಯವಸ್ಥೆ. ಸಣ್ಣದಾಗಿ ಹೇಳೋದಿದ್ರೆ, ಬೆಂಗಳೂರಿನಲ್ಲಿ ಕಾವೇರಿ ನದಿ ನೀರಿನಿಂದನೇ ಜನ ನೀರು ಕುಡಿತಾ ಇದ್ದಾರೆ ತುಂಬಾ ಜನ.
1: ಹೌದು,
0: ಇಂಡಸ್ಟ್ರೀಸ್ ಐ ಟಿ ಬಿ ಟಿ ಎಲ್ಲ ಯೂಸ್ ಮಾಡ್ತಾ ಇದಾರಲ್ವಾ, ಈ ನೀರ್ ಎಲ್ಲಿಂದ ಬರುತ್ತೆ?
1: ನಮ್ಮ ಕೊಡಗಿನಿಂದ ಬರುತ್ತೆ, ಮಳೆಯಿಂದನೇ.
0: ಕೊಡಗಿನಲ್ಲಿ ಪರಿಸರ ಭತ್ತದ ಗದ್ದೆ ಉಳಿದ್ರೆ ತಾನೇ ನೀರ್ ಸಿಗೋದು. ಹಾಗಾಗಿ ಇಲ್ಲಿಯ ಜನ ಭತ್ತವನ್ನ ಉಳಿಸ್ಕೋಬೇಕು, ಕಾಫಿ ತೋಟಗಳಲ್ಲಿ ಸ್ಥಳೀಯ ಮರಗಳನ್ನ ಉಳಿಸ್ಕೋಬೇಕು ಅಂತಿದ್ರೆ, ಇದಕ್ಕೊಂದು ಪೂರಕವಾಗಿ ಇದನ್ನ ಯೂಸ್ ಮಾಡತಕ್ಕಂತಹ ಬೆಂಗಳೂರಿನ ಐ ಟಿ ಬಿ ಟಿ ಇಂಡಸ್ಟ್ರಿಯವರು, ಅವರ ಸಿ ಎಸ್ ಆರ್ ಇರ್ಬೋದು ಅಥವಾ ಇನ್ನೊಂದು ಮೆಕ್ಯಾನಿಸಮ್ ಅಲ್ಲಿ ಇದಕ್ಕೊಂದು ಸಣ್ಣ ಅನುದಾನವನ್ನು ಪ್ರೋತ್ಸಾಹವನ್ನು ಕೊಡಬಹುದು. ಸೊ ಈ ರೀತಿಯಲ್ಲಿ ಇವತ್ತು ಪ್ರಯತ್ನಗಳು ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ. ಇವೆಲ್ಲ ನಾನು ಆಗಲೇ ಹೇಳಿದಾಗೆ ಪರಿಸರ ಮತ್ತು ಅಭಿವೃದ್ಧಿ ಎರಡನ್ನೂ ಕೂಡ ಜೊತೆಗೂಡಿಸಿ ತಗೊಂಡು ಹೋಗುವಂತಲ್ಲಿ ಕೆಲವು ಸಣ್ಣ ಪುಟ್ಟ ನಿದರ್ಶನಗಳು ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದು ಇನ್ನು ಹೆಚ್ಚಾಗಬೇಕು, ಇದು ಜನರಿಗೆ ಅರಿವಾಗಬೇಕು, ಇದರ ಪ್ರಯೋಜನವನ್ನು ಜನ ಪಡ್ಕೋಬೇಕು ಅಂತ ಹೇಳುವಂಥದ್ದು ನಮ್ಮ ಮುಖ್ಯವಾದಂಥ ಆಸೆ.
1: ಆತ್ಮೀಯ ಕೇಳಿದರೆ, ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ಮತ್ತು ಇದರ ವಿವಿಧ ಮುಖಗಳನ್ನು ಪರಿಚಯಿಸಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ.
0: ಕೊನೆಯ ಮಾತು, ನೇಚರ್ ಕಲ್ಚರ್ ಆ್ಯಂಡ್ ಫ್ಯೂಚರ್ ಮುಂದಿನ ಘೋಷವಾಗಿ ಆಗಬೇಕು ದೇಶದಲ್ಲಿ. ಯಾಕೆಂತ ಹೇಳಿದರೆ, ನೇಚರ್ ಇದ್ದರೆ ಕಲ್ಚರ್, ಕಲ್ಚರ್ ಇದ್ದರೆ ಫ್ಯೂಚರ್, ಇದು ಮೂರು ಕೂಡ ಇದ್ದರೆ ಮಾತ್ರ ಸುಸ್ಥಿರ ಅಂತ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭಾರತದಲ್ಲಿ ಈ ಸಂಸ್ಕೃತಿ ಅಂದರೆ ಪರಿಸರವನ್ನು ಪೂಜೆ ಮಾಡಿ ಅದನ್ನು ಉಳಿಸ್ಕೊಂಡಂಥ ಒಂದು ಸಂಸ್ಕೃತಿ ಮತ್ತೆ ಹಿಂದಕ್ಕೆ ಬರಲಿ, ಇದರಿಂದ ದೇಶ ಮತ್ತು ನಾವು ಯಾವತ್ತೂ ಪ್ರಪಂಚದ ಚಿಂತನೆಯನ್ನು ಮಾಡಿದಂತಹ ರಾಷ್ಟ್ರ, ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡಿದಂತಹ ರಾಷ್ಟ್ರ
1: ಒಂದು ಕುಟುಂಬ ಅಂತ.
0: ಹೌದು, ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವವೈವಿಧ್ಯತ ದಿವಸದ ಶುಭಾಶಯಗಳನ್ನು ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಈ ಕಾರ್ಯಕ್ರಮನ ನೀವು ಯೂಟ್ಯೂಬ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಶ್ರೋತೃಗಳೇ, ಈಗ ರೇಡಿಯೋ ಸಮಯ.

0: 4:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಜೂನ್ 14ರವರೆಗೆ ಅವಕಾಶವಿದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಕನಿಷ್ಠ SSLC ಜೊತೆಗೆ ITI ಪೂರ್ಣಗೊಳಿಸಿದವರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಮೆಕ್ಯಾನಿಕ್, ಟರ್ನರ್ ಮೆಷಿನಿಸ್ಟ್, ಎಲೆಕ್ಟ್ರಿಕಲ್, ಏರ್ ಕಂಡೀಷನಿಂಗ್, ಎಲೆಕ್ಟ್ರಾನಿಕ್ಸ್, ಹೀಟ್ ಎಂಜಿನ್ ಅಥವಾ ಆಟೋಮೊಬೈಲ್ ಸೇರಿದಂತೆ ಯಾವುದೇ ಟ್ರೇಡ್ನಲ್ಲಿ ITI ತೇರ್ಗಡೆಯಾದವರು ಅರ್ಜಿ ಸಲ್ಲಿಸಬಹುದು. SSLC ಬಳಿಕ 3 ವರ್ಷಗಳ ಡಿಪ್ಲೊಮಾ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅರ್ಹತೆ ಇದ್ದವರು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಬದಲಾಗಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ವಿಶೇಷಚೇತನರು, ಮಹಿಳೆಯರು, ತೃತೀಯ ಲಿಂಗಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ₹250 ಹಾಗೂ ಉಳಿದವರಿಗೆ ಅರ್ಜಿ ಶುಲ್ಕ ₹500. ಇದರಲ್ಲಿ ₹250 ಶುಲ್ಕವನ್ನು ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ಹಿಂದಿರುಗಿಸಲಾಗುವುದು. ₹500 ಶುಲ್ಕ ಪಾವತಿಸಿದ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ನಂತರ ₹400 ರೀಫಂಡ್ ಮಾಡಲಾಗುವುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 14 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಜೂನ್ 17ರಿಂದ 26ನೇ ತಾರೀಕಿನವರೆಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbbnc.gov.in ಅನ್ನು ನೋಡಬಹುದು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE 2026ರ ಸೆಪ್ಟೆಂಬರ್ 6ರಂದು ನಡೆಸಲಿರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜೂನ್ 10 ಕೊನೆಯ ದಿನ. ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಇದು ಅರ್ಹತಾ ಪರೀಕ್ಷೆಯಾಗಿದ್ದು, ಶಿಕ್ಷಕರ ನೇಮಕಕ್ಕೆ ಅರ್ಹತಾ ಪರೀಕ್ಷೆ TET ನಡೆಸದ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿವೆ. ಈ ಪರೀಕ್ಷೆಯು 2 ವಿಭಾಗದಲ್ಲಿ ನಡೆಯಲಿದ್ದು, 1ರಿಂದ 5ನೇ ತರಗತಿಯವರೆಗೆ ಬೋಧಿಸಲು ಇಚ್ಛಿಸುವವರು ಪ್ರೈಮರಿ ಹಂತದ ಮತ್ತು 6ರಿಂದ 8ನೇ ತರಗತಿಗೆ ಬೋಧಿಸಲು ಇಚ್ಛಿಸುವವರು ಎಲಿಮೆಂಟರಿ ಹಂತದ ಪರೀಕ್ಷೆ ಬರೆಯಬೇಕು. 1ರಿಂದ 5ನೇ ತರಗತಿಗೆ ಬೋಧಿಸಲು ಪರೀಕ್ಷೆ ತೆಗೆದುಕೊಳ್ಳುವವರು ದ್ವಿತೀಯ PUCಯಲ್ಲಿ ಶೇಕಡ 50ರಷ್ಟು ಅಂಕಗಳೊಂದಿಗೆ ತೆರಿಗಡೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 2 ವರ್ಷಗಳ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ವರ್ಷದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ಇದು ಯಾವುದೇ ವಿಷಯದಲ್ಲಾದರೂ ಆಗಿರಬಹುದು. ದ್ವಿತೀಯ PUC ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 4 ವರ್ಷಗಳ ಪದವಿಯ BEd ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ PUC ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಅಥವಾ ಪದವಿಯ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಇನ್ನು 6ರಿಂದ 8ನೇ ತರಗತಿಗೆ ಬೋಧಿಸಲಿಚ್ಛಿಸುವ ಅಭ್ಯರ್ಥಿಗಳು ಪದವಿ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುವವರು ಪ್ರಥಮ BEd ಅಭ್ಯಸಿಸುತ್ತಿರುವವರು ದ್ವಿತೀಯ PUCಯಲ್ಲಿ ಶೇಕಡ 50 ಅಂಕಗಳೊಂದಿಗೆ ತೇರ್ಗಡೆಯಾಗಿ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ನಾಲ್ಕು ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದ್ವಿತೀಯ PUCಯಲ್ಲಿ ಶೇಕಡ 50ರಷ್ಟು ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ 4 ವರ್ಷದ BSc Ed ಪದವಿ ಪಡೆದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಅರ್ಜಿ ಶುಲ್ಕ 1 ಪತ್ರಿಕೆಗೆ ₹1,000, SC ST ಅಭ್ಯರ್ಥಿಗಳಿಗೆ ₹500. ಎರಡೂ ಪತ್ರಿಕೆಯನ್ನು ಬರೆಯಲಿಚ್ಛಿಸುವವರು ಒಟ್ಟು ₹1,200 ಅರ್ಜಿ ಶುಲ್ಕ ಪಾವತಿಸಬೇಕು. SC ST ಅಭ್ಯರ್ಥಿಗಳು ₹600 ಪಾವತಿಸಬೇಕು. ರಾಜ್ಯದ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶವಿದೆ.

ಕೋಲ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜ್ಮೆಂಟ್ ಟ್ರೇನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಮೈನಿಂಗ್ ಮತ್ತು ಇದರ ಹೊರತಾದ ವಿಭಾಗಗಳಲ್ಲಿ ಒಟ್ಟು 936 ಹುದ್ದೆಗಳಿಗಾಗಿ ಈ ನೇಮಕಾತಿ ನಡೆಯಲಿದೆ. ಮೈನಿಂಗ್ ವಿಭಾಗದಲ್ಲಿನ 276 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 7 ಅಂತಿಮ ದಿನ. ಇತರ ವಿಭಾಗಗಳಲ್ಲಿ ಒಟ್ಟು 660 ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಜೂನ್ 11 ಕೊನೆಯ ದಿನ. ಮೈನಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೈನಿಂಗ್ ವಿಭಾಗದಲ್ಲಿ ಪದವಿ ಪೂರ್ಣಗೊಳಿಸಿರಬೇಕು. ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿಸ್ಟಮ್ ಮತ್ತು ಇಎನ್ಟಿ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗದಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಜಿಯಾಲಜಿ ವಿಭಾಗದ ಹುದ್ದೆಗಳ ಆಕಾಂಕ್ಷಿಗಳು ಬಿಎಸ್ಸಿ, ಎಂಟೆಕ್, ಜಿಯಾಲಜಿ ಅಥವಾ ಪೂರಕ ವಿಷಯಗಳು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವುದೇ ವಿಷಯದಲ್ಲಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ರಾಜ್ಯ ಭಾಷಾ ವಿಭಾಗದ ಅಭ್ಯರ್ಥಿಗಳು ಹಿಂದಿ, ಇಂಗ್ಲಿಷ್ ಸ್ನಾತಕೋತ್ತರ ಪದವೀಧರರಾಗಿರಬೇಕು. ಐಸಿಎಸ್ಐ ಸದಸ್ಯರಾಗಿದ್ದವರು ಕಂಪನಿ ಸೆಕ್ರೆಟರಿ ಹುದ್ದೆಗೆ ಪ್ರಯತ್ನಿಸಬಹುದು. ಇನ್ನು ಈ ನಿಗದಿತ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಂತಿಮ ಪರೀಕ್ಷೆ ಬರೆದು ಫಲಿತಾಂಶದ ನಿರೀಕ್ಷೆಯಲ್ಲಿರುವವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಆದರೆ ಫಲಿತಾಂಶ 2026 ಆಗಸ್ಟ್ 31 ಬರುವಂತಿರಬೇಕು. ಈ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೂ ಗರಿಷ್ಠ ವಯಸ್ಸು 30 ವರ್ಷ, ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದ್ದು ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು ಜಿಎಸ್ಟಿ ಸೇರಿದಂತೆ 1180 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ kolindia.in ಅನ್ನು ನೋಡಬಹುದು.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಟ್ರೇಡ್ ಫೈನಾನ್ಸ್ ಆಫೀಸರ್ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಒಟ್ಟು 100 ಹುದ್ದೆಗಳು ಖಾಲಿ ಇವೆ. ಸಾಮಾನ್ಯ ವರ್ಗದವರಿಗೆ 38, ಆರ್ಥಿಕ ದುರ್ಬಲ ವರ್ಗದವರಿಗೆ 8, ಒಬಿಸಿ ಅಭ್ಯರ್ಥಿಗಳಿಗೆ 22, ಎಸ್ಟಿ ಅಭ್ಯರ್ಥಿಗಳಿಗೆ 18 ಮತ್ತು ಎಸ್ಸಿ ಅಭ್ಯರ್ಥಿಗಳಿಗೆ 14 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಬಹುತೇಕ ಹುದ್ದೆಗಳು ಕೋಲ್ಕತ್ತಾ ಹಾಗೂ ಹೈದರಾಬಾದ್ನಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಪದವೀಧರರಾಗಿರಬೇಕು. ಕನಿಷ್ಠ ವಯಸ್ಸು 23 ವರ್ಷ, ಗರಿಷ್ಠ 32 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.bank.in ಅನ್ನು ನೋಡಬಹುದು. ಸಶಸ್ತ್ರ ಸೀಮಾಬಲ SSB ಕ್ರೀಡಾಪಟುಗಳನ್ನು ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಜೂನ್ 7 ಕೊನೆಯ ದಿನ. ಆರ್ಚರಿ, ಅಥ್ಲೆಟಿಕ್ಸ್, ಅಕ್ವಾಟಿಕ್ಸ್, ಬಾಕ್ಸಿಂಗ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಇಕ್ವೆಸ್ಟೇರಿಯನ್, ಫೆನ್ಸಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್, ಹಾಕಿ, ಹ್ಯಾಂಡ್ಬಾಲ್, ಜೂಡೋ, ಕಬಡ್ಡಿ, ಕರಾಟೆ, ಕಾಯಕಿಂಗ್, ಕನೋಯಿಂಗ್, ಪವರ್ ಲಿಫ್ಟಿಂಗ್, ಶೂಟಿಂಗ್, ಟೇಬಲ್ ಟೆನ್ನಿಸ್, ಟೇಕ್ವಾಂಡೋ, ವಾಲಿಬಾಲ್, ರೆಸ್ಲಿಂಗ್, ವೇಟ್ ಲಿಫ್ಟಿಂಗ್ ಮತ್ತು ಯೋಗಾಸನ ಕ್ರೀಡೆಗಳಿಗೆ ನೇಮಕಾತಿ ನಡೆಯಲಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ವಿದ್ಯಾರ್ಹತೆ ಹೊಂದಿದ್ದು 18 23 ವರ್ಷದೊಳಗಿನವರಾಗಿರಬೇಕು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಇದರೊಂದಿಗೆ ಅಭ್ಯರ್ಥಿಗಳಿಗೆ ನಿರ್ದಿಷ್ಟ ಕ್ರೀಡಾ ಅರ್ಹತೆಗಳು ಅಗತ್ಯ. ಆಯಾ ಕ್ರೀಡೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೀನಿಯರ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಗಳು, ಖೇಲೋ ಇಂಡಿಯಾ ಗೇಮ್ಸ್ ಅಥವಾ ಅಂತರ್ ವಿವಿ ಟೂರ್ನಿಯಲ್ಲಿ ವಿಜೇತರಾದವರು ಈ ಹುದ್ದೆಗೆ ಪ್ರಯತ್ನಿಸಬಹುದು. ಹೆಚ್ಚಿನ ಮಾಹಿತಿಗೆ SSBಯ ವೆಬ್ಸೈಟ್ ವಿಳಾಸ ssb.gov.in. ಅರ್ಜಿ ಶುಲ್ಕ 100 ರೂಪಾಯಿ. SC/ST ಮಹಿಳೆಯರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಭಾರತೀಯ ನೌಕಾಪಡೆಯು ಶಾರ್ಟ್ ಸರ್ವಿಸ್ ಕಮಿಷನ್ ಅಡಿಯಲ್ಲಿ ಎಕ್ಸಿಕ್ಯೂಟಿವ್ಗಳನ್ನು ನೇಮಕ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು ಜೂನ್ 1 ರೊಳಗೆ ಅರ್ಜಿ ಸಲ್ಲಿಸಬಹುದು. ಅವಿವಾಹಿತ ಪುರುಷ ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವವರು SSLC ಮತ್ತು PUCಯಲ್ಲಿ ಕನಿಷ್ಠ 60% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ತೆರಿಗಡೆಯಾಗಿರಬೇಕು. ಹಾಗೆಯೇ ಅಭ್ಯರ್ಥಿಗಳು MSc, BE, BTEC ವಿದ್ಯಾರ್ಹತೆ ಹೊಂದಿರಬೇಕು. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಕಂಪ್ಯೂಟರ್

इंजीनियरिंग, इंफॉर्मेशन टेक्नोलॉजी, सॉफ्टवेयर सिस्टम, साइबर सिक्योरिटी, सिस्टम एडमिनिस्ट्रेशन ಮತ್ತು ನೆಟ್ವರ್ಕಿಂಗ್, ಡೇಟಾ ಅನಾಲಿಟಿಕ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು. ಇದಲ್ಲದೆ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಬಿಸಿಎ, ಬಿಎಸ್ಸಿ ಪಡೆದು ಎಂಸಿಎ ಪದವಿ ಪಡೆದಿದ್ದರೂ ಅವಕಾಶವಿದೆ. 2002 ಜನವರಿ 1 ಮತ್ತು 2007 ಜುಲೈ 1 ನಡುವೆ ಜನಿಸಿದವರಾಗಿರಬೇಕು. ಆಯ್ಕೆಯಾದವರು ಸಬ್ ಲೆಫ್ಟಿನೆಂಟ್ ರ್ಯಾಂಕಿಗೆ ನೇಮಕಗೊಳ್ಳುತ್ತಾರೆ. ಅಭ್ಯರ್ಥಿಗಳ ಎನ್ಸಿಸಿ ಸರ್ಟಿಫಿಕೇಟ್ ಅನ್ನು ನೇಮಕಾತಿ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು. 2024 ಜನವರಿ 1 ಮೊದಲು ಎನ್ಸಿಸಿ ಸರ್ಟಿಫಿಕೇಟ್ ಪಡೆದಿರಬೇಕು. ನೇಮಕಗೊಂಡವರಿಗೆ 2 ವರ್ಷಗಳ ಪ್ರೊಬೇಷನರಿ ಅವಧಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.joinindiannavy.gov.in.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
8: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
9: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದ್ ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರಲ್ಲಿ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ.

0: Time is very important. Act without delay. So be fast rule.
1: This information is brought to you by Manipal Hospital, Mysuru. Lives on. For any health emergency, call 0821-255-000. Save the number. Save the life.
2: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900-9012-82
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಶ್ರೋತೃಗಳೇ, ಈಗ ರೇಡಿಯೋ ಸಮಯ 5:02:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಮಡಿಕೇರಿ

0: ಆತ್ಮೀಯ ಗೆಳತಿಯರೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ.
1: ಲಹರಿಯೋ ಲಹರಿಯೋ
0: ಇಂದು ಕೇಳಿ ವಿಚಾರ ಲಹರಿ.
1: ಲಹರಿಯೋ ಲಹರಿಯೋ
0: ಒಳಿತು ಕೆಡುಕುಗಳ ಮೂಲ ನಮ್ಮ ಮನಸ್ಸು, ಒಂದು ಚಿಂತನೆ. ಈ ಕುರಿತ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ರೇಷ್ಮಾ ತೀರ್ಥರ.

ಶ್ರೋತೃಗಳೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂತ ಯೋಚನೆ ಮಾಡಿದಾಗ ನನಗನ್ನಿಸಿದ್ದು, ನಮ್ಮ ಎಲ್ಲ ಯೋಚನೆಗಳು ಹುಟ್ಟೋದು ಮನಸ್ಸಿನಲ್ಲಿ. ಹಾಗಾಗಿ ಮನಸ್ಸಿನ ಬಗ್ಗೆ ಮಾತಾಡಿದರೆ ಹೇಗೆ? ವಿಷಯ ಬಹಳ ಸುಲಭ, ಸರಳ. ಆದರೆ ಮನುಷ್ಯನ ಮನಸ್ಸಿನ ಆಳ ಅಗಲ ತಿಳಿದವರು ಯಾರಾದರೂ ಇದ್ದಾರಾ? ಖಂಡಿತ ಇಲ್ಲ. ಪುಸ್ತಕ ಬರೆದವರಿರಬಹುದು, ಮನಃಶಾಸ್ತ್ರಜ್ಞರಿರಬಹುದು, ಎಲ್ಲರಿಗೂ ಅವರವರ ಬುದ್ಧಿಗೆ ಅಥವಾ ವಿಶ್ಲೇಷಣೆಗೆ ತನ್ನ ಗುಟ್ಟನ್ನು ಮನಸ್ಸು ಎಷ್ಟೇ ಬಿಟ್ಟುಕೊಟ್ಟಿದ್ರೂ ಪೂರ್ತಿ ತಿಳಿದವರು ಯಾರೂ ಇಲ್ಲ. ಇವತ್ತು ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಮನಸ್ಸು ವಿಸ್ತಾರವಾದ ಸಾಗರವಾದರೆ ನಮ್ಮ ಬೊಗಸೆಯಲ್ಲಿ ತುಂಬುವಷ್ಟು ವಿಷಯವನ್ನ ತಕ್ಕೊಂಡು ಚಿಂತನೆ ಮಾಡೋಣ.

ಮನಸ್ಸೇ ಎಲ್ಲದಕ್ಕೂ ಮೂಲ. ನಮಗೆ ಬೇಕಾದ ಶಾಂತಿ, ಸಮಾಧಾನ, ನೆಮ್ಮದಿ, ಸುಖ ಎಲ್ಲವೂ ಸಿಕ್ಕುವುದು ನಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡ್ರೆ ಮಾತ್ರ. ಶ್ರೋತೃಗಳೇ, ನೀವು ಗಮನಿಸಿರಬಹುದು, ನಾವು ಯಾವುದಾದ್ರೂ ವಿಷಯದ ಬಗ್ಗೆ ಯೋಚಿಸ್ತಾ ಇರುವಾಗ ಎರಡು ರೀತಿಯ ಆಲೋಚನೆಗಳು ಬಂದೇ ಬರ್ತವೆ. ಒಂದು ಒಳ್ಳೆಯ ಯೋಚನೆ, ಇನ್ನೊಂದು ಕೆಟ್ಟ ಯೋಚನೆ. ನಮ್ಮೊಳಗೆ ಒಮ್ಮೊಮ್ಮೆ ನಮ್ಮದೇ ಇನ್ನೊಂದು ಧ್ವನಿ ಮೂಡ್ತದೆ. ಎಲ್ಲರಿಗೂ ಈ ರೀತಿಯ ಅನುಭವ ಆಗಿರ್ತದೆ. ಬುದ್ಧಿ ನಮ್ಮ ತಲೆಗೆ ಒಂದು ಹೇಳಿದ್ರೆ ಮನಸ್ಸು ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಉಪಾಯವನ್ನು ಕೊಡ್ತಾ ಇರ್ತದೆ. ಇದು ಮನುಷ್ಯನಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತದೆ. ನಾವು ನಮ್ಮ ಮನಸ್ಸಿನ ಮಾತು ಕೇಳಬೇಕು, ಮನಸ್ಸಿಗೆ ಬಂದಂತೆ ಮಾಡಬೇಕು ಅಂದ್ಕೊಳ್ತೇವೆ. ಆದರೆ ಅದು ನಮ್ಮ ಮನಸ್ಸಿನ ಮಾತಲ್ಲ, ನಮ್ಮದೇ ಬುದ್ಧಿಯ ಇನ್ನೊಂದು ಆಲೋಚನೆ ಅನ್ನೋದನ್ನು ನಾವೆಲ್ಲರೂ ಮೊದಲು ತಿಳಿದುಕೊಳ್ಬೇಕು.

ಎಲ್ಲಾ ಮನುಷ್ಯರಲ್ಲೂ ಒಳ್ಳೆಯ ಬುದ್ಧಿ ಕೆಟ್ಟ ಬುದ್ಧಿ ಅಂತ ಇದ್ದೇ ಇರ್ತದೆ. ಈ ಕೆಟ್ಟ ಬುದ್ಧಿ ಸೋಂಬೇರಿತನದ ರೂಪದಲ್ಲಿ ಬಂದು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಾನೆ ಇರ್ತದೆ. ಆಗ ನಾವು ಸಾಮಾನ್ಯವಾಗಿ ಅದರ ಕಡೆಗೆ ಹೆಚ್ಚು ಆಕರ್ಷಿತವಾಗ್ತೇವೆ. ಯಾಕಂದ್ರೆ ಅದು ಸುಲಭದ ಕೆಲಸ. ಏನನ್ನೂ ಮಾಡದೆ ಮನೆಯಲ್ಲಿ ಮಲಗುವುದು ಸುಲಭ, ಗೆಳೆಯರ ಜೊತೆಗೆ ಮೋಜು ಮಾಡೋದು ಸುಲಭ, ವಿದ್ಯೆ ಕಲಿಯದೆ ಇರುವುದು ಸುಲಭ. ಆದರೆ ಮುಂದೊಂದು ದಿನ ಇದರಿಂದ ನಮ್ಮ ಜೀವನ ಹಾಳಾಗುವುದಂತೂ ಖಂಡಿತ. ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ನಮ್ಮಲ್ಲಿರುವ ಕೆಟ್ಟ ಬುದ್ಧಿಯನ್ನು ಕಟ್ಟಿಹಾಕಬೇಕು. ಅದು ನಮ್ಮ ಛಲದಿಂದ ಮಾತ್ರ ಸಾಧ್ಯ. ನಾವು ಏನಾದರೂ ಕಲಿಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡಬೇಕಾದ್ರೆ ಎಂತಹ ಸಂದರ್ಭ ಬಂದರೂ ಅದನ್ನು ಮಾಡದೇ ಇರೋದಾಗ್ಲಿ, ಆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸೋದಾಗ್ಲಿ ಮಾಡಲೇಬಾರದು. ಹೇಗಾದರೂ ಸರಿ ಪೂರ್ತಿ ಮಾಡಲೇಬೇಕು ಎಂಬ ಒಳ್ಳೆಯ ಮನಸ್ಸಿಂದ ಕೆಲಸವನ್ನು ಮಾಡಬೇಕು. ನಮ್ಮೊಳಗಿನ ಕೆಟ್ಟ ಬುದ್ಧಿಯನ್ನು ಮನಸ್ಸಿನ ಮಾತು ಅಂತ ಅಪಾರ್ಥ ಮಾಡಿಕೊಳ್ಳದೆ ಅದರ ಜೊತೆಗೆ ನಾವು ಹೋರಾಡಿ ಕಟ್ಟಿಹಾಕಬೇಕು.

0: ಒಮ್ಮೆ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ನಡೀತಾ ನಡೀತಾ ಆಕಸ್ಮಿಕವಾಗಿ ಸ್ವರ್ಗಕ್ಕೆ ತಲುಪಿ ಬಿಡ್ತಾನೆ. ತುಂಬಾ ಹೊತ್ತು ನಡೆದುದ್ರಿಂದ ಆತನಿಗೆ ಆಯಾಸವಾಗಿ ವಿಶ್ರಾಂತಿ ಬೇಕು ಅಂತ ಅನಿಸಿ ಅಲ್ಲೇ ಇದ್ದ ಒಂದು ಚಂದದ ಮರದ ಕೆಳಗೆ ಕೂತ್ಕೊಳ್ತಾನೆ. ಅಲ್ಲಿ ಹುಲ್ಲಿನ ಹಾಸು ಕೂಡ ಇದ್ದದ್ರಿಂದ ಅಲ್ಲೇ ಮಲಗಿಬಿಡ್ತಾನೆ. ಒಳ್ಳೆಯ ನಿದ್ರೆ ಆದ್ಮೇಲೆ ಅವನಿಗೆ ಹಸಿವಾಗ್ಲಿಕ್ಕೆ ಶುರುವಾಗ್ತದೆ. ತಿನ್ನಲು ಏನಾದರೂ ಸಿಕ್ಕಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡು ತಾನು ಇಷ್ಟಪಡುವ ಆಹಾರ ಪದಾರ್ಥಗಳನ್ನೆಲ್ಲ ನೆನಪಿಸ್ಕೊಳ್ತಾನೆ. ಅವೆಲ್ಲವೂ ಅವನ ಕಣ್ಣೆದುರು ಪ್ರತ್ಯಕ್ಷ ಆಗ್ತದೆ. ಭರ್ಜರಿ ಊಟ ಆದ್ಮೇಲೆ ಅವನಿಗೆ ಇಷ್ಟವಾದ ಪಾನೀಯಗಳನ್ನೆಲ್ಲ ನೆನೆಸಿಕೊಳ್ತಾನೆ. ಅವೆಲ್ಲವೂ ಕೂಡ ಅವನ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗ್ತದೆ. ಹೊಟ್ಟೆ ತುಂಬಿದ್ಮೇಲೆ ಅವನಿಗೆ ಮನಸ್ಸಿನಲ್ಲಿ ಇಲ್ಲೇನಾಗ್ತಾ ಇದೆ, ನಾನು ಆಹಾರ ಕೇಳಿದೆ ಆಹಾರ ಬಂತು, ಪಾನೀಯ ಕೇಳಿದೆ ಪಾನೀಯ ಕೂಡ ಬಂತು, ಇಲ್ಲೇನೋ ದೆವ್ವಗಳಿರಬಹುದು ಅಂತ ಅನ್ಕೊಳ್ತಾನೆ. ಆಮೇಲೆ ಸುತ್ತಲೂ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ದೆವ್ವಗಳು ಪ್ರತ್ಯಕ್ಷ ಆಗ್ತದೆ. ಅವುಗಳನ್ನು ನೋಡಿದ ಕೂಡಲೇ ಅವನಿಗೆ ಭಯ ಆಗ್ಲಿಕ್ಕೆ ಶುರುವಾಗ್ತದೆ. ಈಗ ನನ್ನನ್ನು ಈ ಭೂತಗಳು ಹಿಂಸಿಸಬಹುದು ಅಂತ ಅಂದ್ಕೊಂಡ ಕೂಡಲೇ ಭೂತಗಳು ಹಾಗೆ ಮಾಡಲಿಕ್ಕೆ ಶುರು ಮಾಡ್ತವೆ. ಇನ್ನೇನು ಈ ದೆವ್ವಗಳು ನನ್ನನ್ನು ಸಾಯಿಸಿ ಬಿಡಬಹುದು ಅಂದುಕೊಳ್ಳುವಷ್ಟರಲ್ಲಿ ಆ ದೆವ್ವಗಳು ಹಾಗೆ ಮಾಡಿಬಿಡ್ತದೆ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವನು ಕೂತದ್ದು ಒಂದು ವರ ನೀಡುವ ಮರ ಅಥವಾ ಕಲ್ಪವೃಕ್ಷದ ಕೆಳಗೆ. ಹೀಗಾಗಿ ಅವನು ಅಂದುಕೊಂಡಿದ್ದೆಲ್ಲ ಆಗ್ತಾ ಇತ್ತು. ಒಂದು ಸುಸ್ಥಿರವಾದ ಮಾನವನ ಮನಸ್ಸು ಕೂಡ ಹೀಗೇನೆ, ಕಲ್ಪವೃಕ್ಷದ ಹಾಗೆ. ನಾವು ನಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೇವೋ ಅದು ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು.
1: ತಂದನತ್ತಾನಾನಾ

ಕೇಳುಗರೆ, ಮನುಷ್ಯನ ಮನಸ್ಸೇ ಹಾಗೆ. ಅದು ದಾರ ಹರಿದು ಬಿಟ್ಟ ಗಾಳಿಪಟದಂತೆ ಎಲ್ಲಿ ಬೇಕಾದರೂ ಅದು ತಿರುಗ್ತಾನೆ ಇರ್ತದೆ. ಕೆಲವೊಮ್ಮೆ ಆಲೋಚನೆಗಳು ಬಾಹ್ಯಾಕಾಶವನ್ನ ಮೀರುವಂತಿದ್ರೆ ಮತ್ತೊಮ್ಮೆ ನಮ್ಮ ಮನಸ್ಥಿತಿ ಪಾತಾಳವನ್ನು ಹಿಡಿದಿರ್ತದೆ. ಇನ್ನೇನು ವಿಶ್ವವನ್ನೇ ಗೆದ್ದು ಬಿಟ್ಟೆ ಎಂದು ತಿಳಿಯುವ ಮೊದಲೇ ನಮ್ಮ ಮನಸ್ಸು ಬೇರೆ ಕಡೆಗೆ ತಿರುಗಿಬಿಟ್ಟಿರ್ತದೆ. ಮನಸ್ಸು ಹಾಗೂ ಭಾವನೆಗಳನ್ನು ಹಿಡಿದಿಡುವುದು ಕಷ್ಟ. ಇದರಿಂದ ಹೊರಗೆ ಬರಲಿಕ್ಕೂ ಕೂಡ ತುಂಬಾ ಕಷ್ಟ ಇದೆ. ಆದರೂ ಮನಸ್ಸಿನಲ್ಲಿರುವ ಹಲವಾರು ಯೋಚನೆಗಳು, ಉತ್ತರಕ್ಕಾಗಿ ಕಾಯುವ ಪ್ರಶ್ನೆಗಳು, ಉತ್ತರ ಸಿಗದಿರುವ ಒಗಟುಗಳು, ಹಳೆಯ ನೆನಪುಗಳು, ಹೊಸ ಆಲೋಚನೆಗಳು ಪಕ್ಷಿಗಳ ಹಾಗೆ ಚಿಲಿಪಿಲಿ ಸದ್ದು ಬಾಡ್ತಾನೆ ಇರ್ತವೆ. ಇವುಗಳ

ಮಿಶ್ರಣವನ್ನು ಕಲ್ಪಿಸಿಕೊಂಡ್ರೆ ಕಲ್ಪನಾ ಲೋಕದಿಂದ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಮನಸ್ಸನ್ನು ಇಷ್ಟು ಸುಂದರವಾಗಿ ಸೃಷ್ಟಿಸಿದ ಆ ಕಾರಣದ ಶಕ್ತಿಗೆ ಪ್ರಣಾಮಗಳನ್ನ ಹೇಳ್ತಾ ಇವತ್ತಿನ ವಿಚಾರ ಲಹರಿ ಕಾರ್ಯಕ್ರಮವನ್ನ ಮುಗಿಸೋಣ. ನಮಸ್ಕಾರ.

ಇದುವರೆಗೆ ಒಳಿತು ಕೆಡುಕುಗಳ ಮೂಲ ನಮ್ಮ ಮನಸ್ಸು, ಒಂದು ಚಿಂತನೆ. ಈ ಕುರಿತ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ರೇಷ್ಮಾ ತೀರ್ಥರಾಮ್. ಇದು ಇಂದಿನ ವಿಚಾರ ಲಹರಿ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಗೆಳತಿಯರೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತಾ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತಾ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ.

0: ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 5:32:20. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಸೋನು ನಿಗಮ್ ಹಾಡಿರುವ ಪರಮಾತ್ಮ ಚಿತ್ರದ ಗೀತೆ. ಸಾಹಿತ್ಯ ಜಯಂತ್ ಕಾಕಿಣಿ, ಸಂಗೀತ ವಿ ಹರಿಕೃಷ್ಣ.

ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಸ್ವರದಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ.

ಕಾರ್ಯಕ್ರಮದ ಕೊನೆಯಲ್ಲಿ ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಸಿಬಿಐ ಶಂಕರ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿದ್ದೀರಿ. ಆಕಾಶವಾಣಿ ಮಡಿಕೇರಿ. ಈಗ ರೇಡಿಯೋ ಸಮಯ 5:44:45. ನಮ್ಮ ಮುಂದಿನ ಕಾರ್ಯಕ್ರಮ 5:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್, ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
3: ನಮಸ್ಕಾರ.
2: ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಕುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಮ್ ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗಿ ನಡೀತಾ ಇರುತ್ತೆ, ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದ್ದೀವಿ ಅಂತ ಅನ್ಸತ್ತೆ. ಹೇಳಿ.

0: ವೈದ್ಯರಾಗಿ ನಿಮಗೆ ಏನನ್ಸುತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರಬಹುದು ಡಾಕ್ಟ್ರೆ?
1: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪಾ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡಿಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡೆಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರು ಅವಳಿಗೆ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯಾಲಾಜಿಕಲ್ ಕಾರಣಗಳು ಇರ್ತವೆ. ಅದ್ರ ಜೊತೆಗೆ ಇವಾಗ ಎಲ್ಲರ ಗಮನನೂ ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದ್ರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ತರದ್ದು ಕೆಲವೊಂದ್ಸತಿ ಆಗಿದ್ದೇ ಹೋದಾದ್ರೆ ಅದನ್ನು ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡ್ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗ್ ಬರುತ್ತೆ, ಯಾಕೆ ಗಂಡ್ಮಗು ಹೊತ್ತಿಲ್ಲ, ಇದ್ರದ ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗ್ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ.
0: ಇದರದಲ್ಲಿ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
1: ಖಿನ್ನತೆ ಕಾಯಿಲೆ ಲಕ್ಷಣಗಳ ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂತದ್ದು, ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರು ಅಪಾಯ ಮಾಡ್ಕೊಳ್ಳುವಂತ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನ. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
0: ಈ ರೀತಿಯ ಪ್ರಸವ ನಂತರದ ತಾಯಂದರಲ್ಲಿ ಉಂಟಾಗುವಂತಹ ಖಿನ್ನತೆಗಳು ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದರನ್ನ ನೋಡ್ಕೊಳ್ಳೋದಿಕ್ಕೆ?
1: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ ಗಂಡ ಹೆಂಡತಿ ಮತ್ತೆ ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡುತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತೆ ಯಾರು ಇರಲ್ಲ ಅಲ್ಲಿ ನೋಡ್ಕೊಳ್ಲಿಕ್ಕೆ, ಎಲ್ಲಾ ಕೆಲ್ಸನು ಅವಳೇ ಮಾಡ್ಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡ್ಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
0: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ?
1: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯಾಲಾಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿ ಇರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿ ಇರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
0: ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗುತ್ತೆ ಆಗ ಎಲ್ಲ ನಿದ್ರೆ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ?
1: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ, ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದ್ರಲ್ಲಿ ಹೇಗಂದ್ರೆ ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ, ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ

0: ಇರುವಂತ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
1: ಈ ರೀತಿಯಾದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್?
0: ಯೂಶುವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳು ಇರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ನಾವೇನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರಬಹುದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರಬಹುದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರಬಹುದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಜಾಸ್ತಿ.
1: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
0: ಮನೋವೈದ್ಯರು ಅಷ್ಟೇ ಅಲ್ಲದೇನೆ ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ದು ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ ಅವರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ ಲಾಭನ ಅವರು
1: ಪ್ರಸವ
0: ನಂತರ ಕೂಡ ಪಡಿಬಹುದು.
1: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
0: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶುವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶುವಲಿ ನಾ ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತವಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸಬಹುದು. ಲೇಟ್ ಮಾಡದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತಾವಲ್ಲ ಆ ಜಾಸ್ತಿ ಆದಷ್ಟು ಅವರಿಗೆ
1: ಚಿಕಿತ್ಸೆಯ ಒಂದು
0: ಸಮಯ ಕೂಡ ಜಾಸ್ತಿ ತಗೊಳ್ಳುತ್ತೆ.
1: ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣ್ಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟ್ರೆ, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು?
0: ಇವಾಗ ಯೂಶುವಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನ ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನ್ ಅಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನ್ಸ್ಬಹುದು. ಅಂದ್ರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ ಏನಾದ್ರೂ ತೋರಿಸಿದ್ರೆ ಅವರು ಅದನ್ನ ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ ಗಳು ಜಾಸ್ತಿ. ಇವಾಗ 1,000 ಡೆಲಿವರಿ ಆಯ್ತು ಅಂದ್ರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದ್ರದ ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದ್ರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. 2 ಟ್ರೀಟಬಲ್ ಕಂಡೀಷನ್,
1: ಎರಡಕ್ಕೂ
0: ಚಿಕಿತ್ಸೆ, ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶುವಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಬ್ಸ್ಟೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕಾಟ್ರಿಕ್ ಪ್ರಾಬ್ಲಮ್ ಅಂತ ಅವರು ಯೂಶುವಲಿ ಏನು ನಿಯರೆಸ್ಟ್ ಯಾರು ಸೈಕಾಟ್ರಿಸ್ಟ್ ಇರ್ತಾರೆ. ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕಾಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.
1: ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರ್ ಹೇಳ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ರೆ ಭರವಸೆನ ಕೊಡ್ತಾ ಇದ್ರ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂತ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಳ್ಬೇಕು?
0: ಇವಾಗ್ಲೇ ಹೇಳಿದ ಹಾಗೇನೆ ಈ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳುವಂತದ್ದು ಪ್ರೆಗ್ನೆನ್ಸಿಯಿಂದಾನೆ ಸ್ಟಾರ್ಟ್ ಆಗ್ಬೇಕು. ಅಂದ್ರೆ ಅವರಲ್ಲಿ ಏನಾದ್ರೂ ಮಾನಸಿಕ ಅಥವಾ ಆತಂಕಗಳೇನಾದರೂ ಇದ್ರೆ, ಖಿನ್ನತೆ ಏನಾದರೂ ಇದ್ರೆ ಅದನ್ನ ದಯವಿಟ್ಟು

0: ಬಿಟ್ಟು ಅವರು ಹಂಚ್ಕೋಬೇಕು ಅದನ್ನ. ಆಶಾಸ್ ಇರ್ಬಹುದು, ANMs ಇರ್ಬಹುದು, ಅಥವಾ ಅವರು ಎಲ್ಲಾದ್ರೂ ಆಸ್ಪತ್ರೆಗೆ ಭೇಟಿ ಮಾಡ್ತಾರೆ ಅಂದ್ರೆ ನರ್ಸ್ಗಳು ಬಂದು ಅವ್ರದ್ದು ಬಿ ಪಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಅವರಿಗೆ ಕೇಳ್ತಾರೆ ನೀನ್ ಹೇಗಿದ್ಯಾ ಅಂತ. ಸೊ ಆ ಟೈಮಲ್ಲಿ ಅವ್ರಿಗೆ ಆಗುವಂತ ಕಷ್ಟನ ಅವರಿಗೆ ಹಂಚ್ಕೊಂಡ್ರೆ ಅದ್ರದ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮಗುವಿನ ಆರೋಗ್ಯ ನೋಡ್ಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್, ಇವಾಗ ಗಂಡ ಕೆಲ್ಸಕ್ಕೆ ಹೋದ ಅಂದ್ರೆ ಅವನು ವಾಪಸ್ ಬಂದ ಮೇಲೆ ಅಟ್ ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂಥದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂಥದ್ದು ಆ ರೀತಿ ಅವನು ಸಹಾಯ ಮಾಡಿದ್ದೆ ಹೋದಾದ್ರೆ ಎಷ್ಟೋ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರಿಸ್ಪಾನ್ಸಿಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್, ಅವಳೇನೋ ಅಡಿಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಬಹುದು, ಅಡಿಗೆ ಮನೆಯನ್ನ ಕ್ಲೀನ್ ಮಾಡಿಡಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಾಂದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ.
1: ಖಂಡಿತ ಡಾಕ್ಟ್ರೆ, ಇದೆಲ್ಲ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಒಂದು ಮಗು ಆದ್ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡಕ್ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನು ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂತ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಇರುವಾಗ ಈ ರೀತಿಯ ಮಗು ಆದ್ಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ಳದೆ ಇರುವಂತ ಹೆಣ್ಣುಮಕ್ಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು?
0: ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನ್ ಬೊಜ್ಜು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರಬಹುದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಇರಬಹುದು. ಪ್ರಯತ್ನ ಮಾಡಿ, ಮಾಡಬಾರದು ಅಂತ ಏನು ಹೇಳಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡ ತರ ಅನಿಸ್ತಾ ಇರುತ್ತೆ ನಿಮ್ಮ ತಾಯ್ತನದ ಮೇಲೆ, ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರ. ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತು ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂತ ಬದಲಾವಣೆಗಳು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರಬೇಕು ತಾಯಂದಿರಿಗೆ.
1: ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯ್ತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ಕೃಷಿರಂಗದಲ್ಲಿ ಮೊದಲಿಗೆ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿಕಾಂಡ ಕೊರಕ ಕೀಟ ಮತ್ತು ಅದರ ನಿಯಂತ್ರಣ ಕುರಿತು ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳಿಗ್ರಾಮ ಇವರ ಪ್ರಾಯೋಜಿತ ಸುದ್ದಿ ಜೊಂಪೆ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ. 9:15 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗೀತ ಚಂದ್ರಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ನಾಳೆ 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ 6:10. 6:30 ಚಿಂತನ. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ.

ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ನಾಳೆ ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡಾಯ್ ನಾಳೆ ಬೆಳಿಗ್ಗೆ 8:30 ಹಾಗೂ 8:35 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ಮೊದಲಿಗೆ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವು 8:35 ಆಕಾಶಬುಟ್ಟಿ ಇದರಲ್ಲಿ ರಂಗ ಕಲಾವಿದ ಪ್ರಕಾಶ್ ಬೆಳವಾಡಿ ಅವರ ನೆನಪು 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್ 9:05 ಚಿನ್ನರ್ಲೋಕ ಕಥಾ ಲೇಖಕರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳಿಗೆ ಮಕ್ಕಳ ಕಥಾ ಸಂಕಲನದ ಓದು ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ ಚಿತ್ರ ಚಿತ್ತಾರ 9:35 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಗಾನ ಭಜನ 10:30 11:00 ಗಾನ ಡಂಗೂರ ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ 12:05 ವನಿತಾ ವಿಹಾರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರೂಪಣೆ ಹಾಗೂ ಸಹಕಾರ ರಜನಿ ಜಿಆರ್ ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು ಈ ಕುರಿತು ರಿಮ್ಸ್ ಕಾಲೇಜಿನ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ ಪ್ರಚಲಿತ 1:30 ಮಧ್ಯಾಹ್ನ 3:00 ರೂಪಕ ನಾದ ಸಿರಿಯ ಭಾವೈಕ್ಯ ಜರಿ ರಚನೆ ಸಿರೀಶ್ ಜೋಶಿ ನಿರ್ಮಾಣ ಮಾಯಾ ರಾಮನ್ 3:30 ನಾಟಕ ಬಾವಿಗೆ ಬಿದ್ದವನು ರಚನೆ ಪುಂಡಲಿಕ ಶೇಟ್ ನಿರ್ಮಾಣ ಅಕ್ಕ ಮಹಾದೇವಿ ಎಸ್ ಕುಮಾರ್ ಸಂಜೆ 4:00 ಚಿನ್ನರಲೋಕದ ಕಾರ್ಯಕ್ರಮ ಪ್ರಸಾರವಾಗಲಿದೆ 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಜೆ 5:00 ವ್ಯಕ್ತಿ ವಿಶೇಷ ಕೊಡಗಿನ ಯುವ ಸಮೂಹಕ್ಕೆ ವೃತ್ತಿ ಮಾರ್ಗದರ್ಶನ ಮಾಡಲು ಇಚ್ಛಿಸಿ ಪಡೆದಿದ್ದ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ವೃತ್ತಿ ಮಾರ್ಗದರ್ಶಕ ಎನಿಸಿದ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲಾ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಎಸ್ ಎ ನದಾಫಾ ಅವರೊಂದಿಗೆ ಸಂದರ್ಶನ ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ 7:20 ಸುದ್ದಿ ಜಂಪೆ ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳಿ ಗ್ರಾಮ 7:21 ಸುದ್ದಿ ಸಮಾಚಾರ ಪ್ರಾಯೋಜಕರು ಸನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: Cyprus is on a four-day visit to India. He will meet President Draupadi Murmu at Rashtrapati Bhavan this evening. The Election Commission today announced the schedule for the biennial election to 24 seats of the Rajya Sabha from 10 states. 4 seats each in Andhra Pradesh, Gujarat and Karnataka, 3 seats each in Rajasthan and Madhya Pradesh, 2 seats in Jharkhand and 1 seat each in Manipur, Meghalaya, Arunachal Pradesh and Mizoram will fall vacant. According to the Commission, the notification will be issued on the 1st of next month and the polling will be held on the 18th of June. The counting of votes will take place on the same day. The Commission also announced the Rajya Sabha bipoll for 1 seat each in Maharashtra and Tamil Nadu. The bipoll will also be held on the 18th of next month. Prime Minister Narendra Modi will distribute more than 51,000 appointment letters to newly appointed youth in various government departments and organizations at the 19th Rozgar Mela tomorrow morning through video conferencing. Mr. Modi will also address the gathering on the occasion. The 19th Rozgar Mela will be held at 47 locations across the country. Since its inception, around 12 lakh recruitment letters have been issued through 18 Rozgar Melas organized across the country. The Central Board of Secondary Education, CBSE, has extended the last date for obtaining scanned photocopy of answer book of Class 12 board examination by one more day to 24th of this month. Earlier, the last date of obtaining the answer book was till tomorrow. CBSE took the decision after its website faced unprecedented traffic since the past few days and also faced several attempts of unauthorized interference, which has made it prone to disruptions. The government said that India's electricity demand hit a new record high in the last 4 days with soaring temperatures across several parts of the country. The Ministry of Power said that yesterday, daytime peak electricity demand was 270.82 gigawatt, which has broken all previous records. On Wednesday, it was more than 265 gigawatt, while on Monday and Tuesday, the demand was over 257 and 260 gigawatt. It said that the peak daytime demand usually occurs between 2 p.m. and 4 p.m. National Highway Authority of India, NHAI, has signed a Memorandum of Understanding with the Norwegian Geotechnical Institute in Norway for advanced consultancy support in tunnel engineering, slope stability and capacity building. Ministry of Road Transport and Highways in a statement said that this collaboration reflects NHAI's commitment to develop and maintain India's national highways to global standards by leveraging NGI's internationally recognized expertise. A mobile application, G1, Joint Elderly Empowerment and Virtual Assistance Network, has been launched today to strengthen support systems for senior citizens across the country. Union Social Justice and Empowerment Minister Dr. Virendra Kumar launched this application in New Delhi. And in IPL cricket, Sunrisers Hyderabad will take on Royal Challengers Bengaluru in Hyderabad today at 7:30 p.m. And that is the end of this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:10:08. ಇನ್ನು ಮುಂದೆ ಜಾಹೀರಾತುಗಳು.
2: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
3: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹಿಂಗಾಗತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.

0: ಕ್ಯಾರ್ನಿವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
1: ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
2: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸೌ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
4: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
5: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
1: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
1: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
2: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಅಭಿಲಾಷ್ ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್.

0: ವಾಟರ್ ಬಾಟಲ್ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ಗಳೊಂದಿಗೆ ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್.
1: ನೆಲಜಿ ಗ್ರಾಮ ಮಾಳೆಂಡ ಒಕ್ಕಕಾರ ಗುರುಕರ್ಣಂಗ ಮೀದಿ ವೆಪ್ಪ ಕಾರ್ಯತ್ನ ಇದೇ ಇರೋತ್ ಮೂಂದಾಂಗ ಚೆನ್ನೆಯಾಚ ಪೊಲಕ 11 ಗಂಟೆಗ್ ನೆಲಜಿಲುಳ್ಳ ಒಕ್ಕ ಗುರುಮನೆಲ್ಲ ಬೆಚ್ಚಂಡಿತ್. ಒಕ್ಕಕಾರ ತಾಮನ ಪೊಮ್ಮಕ ಬೆಂದು ಚಂಗಾದಿಯಲ್ಲ ಬಂತ್ ಗುರು ಕಾರ್ನಂಡ ಆಶ್ವದ ಪಡೆದೋಣುಂದು ಮಾಳೆಂಡ ಒಕ್ಕಕಾರ ಕಟ್ಟಂಡಿತ್.
2: 8th, 9th, 10th, 1st PUC ಮತ್ತು 2nd PUC ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd floor, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಪೊಮ್ಮಾಲೆ ಕೊಡಗಲು ಕೇಳಿಪೋನ ಕಲ್ಯಾಟಂಡ ಒಕ್ಕಡ ಕಾರಣ ತೆರೆನ ಇಂದು ಬೊಳ್ಳಿಯಾಚೆ ಬೈಟ್ ಪಿಂಜ ಇರೋತ್ ಮೂಂದಾಂಗ್. ನಾಳೆ ಚೆನ್ನಿಯಾಚೆ ಪೋಲು ಕುಂಜಿಲ ಗ್ರಾಮತ್ತುಳ್ಳ ಕಲ್ಯಾಟಂಡ ಒಕ್ಕಡ ಕದಿಯ ಮನೆಯಲ್ಲಿ ನಡತ್ವ. ಚೆನ್ನಿಯಾಚೆ ಮಧ್ಯಾಹ್ನ 1 ಗಂಟೆಗ್ ಕಲ್ಯಾಟ ಜಂಡ ತೆರೆ ತಿರೋಳ ಪಿಂಜ ಕುಂಜಿ ಬುಳ್ತುರ ತೆರೆ ನಡಪ. ಒಕ್ಕಕಾರ ತಾವನೆ ಪೊಮ್ಮಕ್ಕ ಊರುಕಾರ ಬಿಂದು ಚಂಗಾದಿಯಲ್ಲ ಬರುನುಂದು ಕಲ್ಯಾಟಂಡ ಒಕ್ಕಕಾರ ಕಟ್ಟಂಡಿತ.
3: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
0: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ ಬಿಎ, ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
5: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
9: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
3: ಎಲ್ಲೇ ಅದು?

0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ನಲ್ಲಿ ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
1: ಪಾಲೂರು ಗ್ರಾಮದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಅಮ್ಮನೂರು ದೇವಿಯ ವಾರ್ಷಿಕೋತ್ಸವ ಇದೇ 24ರಂದು ಭಾನುವಾರ ನಡೆಯಲಿದ್ದು, ಪೂರ್ವಾಹ್ನ 11 ಗಂಟೆಗೆ ಜಳಕಕ್ಕೆ ಹೋಗುವುದು, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಹರಕೆ ಒಪ್ಪಿಸುವುದು, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
4: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ಗರ್ವಲೆ ಗ್ರಾಮತ್ಲು ಓಡಿಯಂಡ ಒಕ್ಕಕಾರ ಪುದಿದಾಯ್ತು ಕಟ್ಟಿನ ಐನು ಮನೆರ ಗೃಹ ಪ್ರವೇಶ ಕಾರ್ಯಕ್ರಮ ಇದೇ 23ಅಂಗ ಚೆನಿಯಾಚ ಪೊಲಕ ನಡ್ಪ. ಒಕ್ಕಕಾರ ತಾಮನ ಪೊಮ್ಮಕ ಬಿಂದು ಚಂಗಾದಿಯಲ ಬಂತು ಕೂಡಿಯಾಡುನುಂದು ಓಡಿಯಂಡ ಒಕ್ಕಕಾರ ಕಟ್ಟಂಡಿತು.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
7: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
9: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
7: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ.
9: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
7: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
1: ಚೋಯ ಮಾಡಂಡ ಒಕ್ಕಡ ಗುರುಕರನಂಡ ತೆರೆ. ಇಂದು ಬುಳ್ಳಿಯಾಚ ಬೈಟ್ ಪಿಂಜ, ನಾಳೆ ಚೆನ್ನಿಯಾಚ ಪೂಲ್ ಮರಂದೋಡ ಗ್ರಾಮತ್ಲುಳ್ಳ ಒಕ್ಕಡ ಮೇಕೆ ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನ ಪೊಮ್ಮಕ ಸಂಸಾರ ಊರುಕಾರ ಬಿಂದು ಚಂಗಾದಿಯಲ್ಲ ಬಂತು ಗುರುಕರನಂಡ ಆಶ್ವಾದ ಪಡೆದುಕೊಂಡು ಚೋಯ ಮಾಡಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಂಡಿತ. ಕೊಟ್ಟೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 23ರಂದು ಶನಿವಾರ ಬೆಳಿಗ್ಗೆಯಿಂದ ವಿವಿಧ ಪೂಜಾ ಕಾರ್ಯ, ಮಧ್ಯಾಹ್ನ ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
10: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
11: ಬಿಂದು ಪ್ರೀಮಿಯಂ ನೋಡಿದ್ಯಾ?
10: ಇಲ್ಲ, ಯಾಕೆ?
11: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್ಡ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
12: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
11: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
12: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
0: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.

0: ಶ್ರೋತೃಗಳೇ, ಇಂದು ಸಂಜೆ 6:50 ಕೃಷಿರಂಗದಲ್ಲಿ ಮೊದಲಿಗೆ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡಕೊರಕ ಕೀಟ ಮತ್ತು ಅದರ ನಿಯಂತ್ರಣ ಕುರಿತು ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ರಾತ್ರಿ 8:00 ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಸಿರಿಗಂಧ, 9:30 ಪ್ರಚಲಿತ, ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಜೆ ಮಾಧುರಿ ಕೌಶಿಕ್ ಅವರಿಂದ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30 ಸುಮಧುರ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಅವಲೋಕನ ವಿಷಯ, ಪರಮಾಣು ಇಂಧನ ಕ್ಷೇತ್ರದಲ್ಲಿ ಹೊಸ ಭಾಷೆ ಬರೆದ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತ ತನ್ನ ಪರಮಾಣು ಇಂಧನ ಯೋಜನೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ತಮಿಳುನಾಡಿನ ಕಲ್ಪಾಕಂನಲ್ಲಿ ಸಂಪೂರ್ಣ ಸ್ವದೇಶಿ ವಿನ್ಯಾಸ ಮತ್ತು ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ PFBR ಇತ್ತೀಚೆಗೆ ಯಶಸ್ವಿಯಾಗಿ ತನ್ನ ಮೊದಲ ಹಂತವನ್ನು ಯಶಸ್ವಿಯಾಗಿ ತಲುಪಿದೆ. ಇದು ಸುಸ್ಥಿರ ಪರಮಾಣು ಸರಣಿ ಪ್ರಕ್ರಿಯೆಯ ಆರಂಭವನ್ನು ಸೂಚಿಸುತ್ತದೆ. ಈ PFBR ಯೋಜನೆಯು 500 MW ಸಾಮರ್ಥ್ಯದಿಂದ ರಿಯಾಕ್ಟರ್ ಆಗಿದ್ದು, ಇದನ್ನು ಕಲ್ಪಾಕಂ ಪರಮಾಣು ಸಂಕೀರ್ಣದಲ್ಲಿ ಭಾರತೀಯ ವಿದ್ಯುತ್ ನಿಗಮ ನಿಯಮಿತ ನಿರ್ಮಿಸಿದೆ. ಈ ಸಾಧನೆಯೊಂದಿಗೆ ಭಾರತ ತನ್ನ 3 ಹಂತದ ಪರಮಾಣು ಶಕ್ತಿ ಯೋಜನೆಯ 2ನೇ ಹಂತಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದೆ. ಈ ಮೈಲಿಗಲ್ಲು ಜಾಗತಿಕವಾಗಿಯೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ರಿಯಾಕ್ಟರ್ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿದರೆ ರಷ್ಯಾದ ನಂತರ ವಾಣಿಜ್ಯಿಕವಾಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನು ನಿರ್ವಹಿಸುವ ವಿಶ್ವದ 2ನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ. ಈ ಸಾಧನೆಯು ಪರಮಾಣು ಇಂಧನ ಇಲಾಖೆಯ ನೇತೃತ್ವದಲ್ಲಿ

ದಶಕಗಳ ಕಾಲ ನಡೆದ ವೈಜ್ಞಾನಿಕ ಪರಿಶ್ರಮಕ್ಕೆ ಸಂದ ಜಯವಾಗಿದೆ. ಇದು ಭಾರತದ ಸ್ವಚ್ಛ ಇಂಧನ ಪಯಣದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದ್ದು, ವಿಶ್ವಾಸಾರ್ಹ ಮತ್ತು ಕಡಿಮೆ ಇಂಗಾಲದ ವಿದ್ಯುತ್ ಉತ್ಪಾದನೆಗೆ ದೇಶದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದಂತೆ 2070 ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯನ್ನು ತಲುಪಲು ಇದು ಭಾರತಕ್ಕೆ ಮತ್ತಷ್ಟು ಬಲ ನೀಡಲಿದೆ. ಪಿಎಫ್ಬಿಆರ್ ದಶಕಗಳ ಕಾಲ ನಡೆದ ಸ್ವದೇಶಿ ಸಂಶೋಧನೆ, ವಿನ್ಯಾಸ ಮತ್ತು ಎಂಜಿನಿಯರಿಂಗ್ ಅನ್ನು ಪ್ರತಿನಿಧಿಸುತ್ತದೆ. ಇದರ ತಂತ್ರಜ್ಞಾನವನ್ನು ಪರಮಾಣು ಇಂಧನ ಇಲಾಖೆಯ ಅಡಿಯಲ್ಲಿರುವ ಸಂಶೋಧನಾ ಕೇಂದ್ರವಾದ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. ಪಿಎಫ್ಬಿಆರ್ನಿಂದ ಉತ್ಪತ್ತಿಯಾಗುವ ಬಳಸಿದ ಇಂಧನವನ್ನು ಮರುಸಂಸ್ಕರಿಸಿ ಮತ್ತೆ ರಿಯಾಕ್ಟರ್ಗೆ ಮರುಬಳಕೆ ಮಾಡಲಾಗುತ್ತದೆ. ಇದು ಎರಡನೇ ಹಂತದ ಇಂಧನ ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಮೂರನೇ ಹಂತದಲ್ಲಿ ಭಾರತದ ಹೇರಳವಾದ ಥೋರಿಯಂ ನಿಕ್ಷೇಪವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸಲು ದಾರಿ ಮಾಡಿಕೊಡುತ್ತದೆ. ಭಾರತದ ಪರಮಾಣು ಇಂಧನ ಯೋಜನೆಯು ದೇಶದ ಒಟ್ಟಾರೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಿರವಾದ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ. ಮುಂಬರುವ ವರ್ಷಗಳಲ್ಲಿ ಗಮನಾರ್ಹ ವಿಸ್ತರಣೆಯ ಯೋಜನೆಯೊಂದಿಗೆ ಇದು ಈಗ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಭಾರತದ ಪ್ರಸ್ತುತ ಪರಮಾಣು ಸಾಮರ್ಥ್ಯವು 8.78 ಗಿಗಾವ್ಯಾಟ್ ಆಗಿದೆ. 2024-25 ದೇಶಾದ್ಯಂತ ಇರುವ ಪರಮಾಣು ವಿದ್ಯುತ್ ಸ್ಥಾವರಗಳು 56,681 ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದಿಸಿವೆ. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಪರಮಾಣು ಶಕ್ತಿಯು ಸತತವಾಗಿ ಸುಮಾರು 3% ಪಾಲನ್ನು ಹೊಂದಿದೆ. 2024-25 ಇದರ ಪಾಲು 3.1% ಶಾಂತಿಯುತ ಉದ್ದೇಶಗಳಿಗಾಗಿ ನಾಗರಿಕ ಪರಮಾಣು ಸಹಕಾರದ ಕುರಿತು ಭಾರತ 18 ದೇಶಗಳೊಂದಿಗೆ ಅಂತರ ಸರ್ಕಾರಿ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇದು ಭಾರತದ ಪರಮಾಣು ಯೋಜನೆಯ ಮೇಲೆ ಜಾಗತಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸವನ್ನು ಪ್ರತಿಫಲಿಸುತ್ತದೆ. ಪರಮಾಣು ಶಕ್ತಿಯು ಇನ್ನು ಮುಂದೆ ಭಾರತದಲ್ಲಿ ಕೇವಲ ಪೂರಕ ಶಕ್ತಿಯ ಮೂಲವಾಗಿ ಉಳಿದಿಲ್ಲ, ಇದು ದೇಶದ ಸ್ವಚ್ಛ ಇಂಧನದ ಭವಿಷ್ಯದ ಬುನಾದಿಯಾಗುತ್ತಿದೆ. ಭಾರತ ತನ್ನ ಒಟ್ಟಾರೆ ಇಂಧನದ ಬಳಕೆಯಲ್ಲಿ ಪರಮಾಣು ಶಕ್ತಿಗೆ ಗಮನಾರ್ಹವಾದ ಪ್ರಾಮುಖ್ಯತೆ ನೀಡುವ ಗುರಿ ಹೊಂದಿದೆ. ಕೇಂದ್ರ ಆಯವ್ಯಯ 2025-26 ಘೋಷಿಸಲಾದ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 GW ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಸಾಮರ್ಥ್ಯ ವಿಸ್ತರಣೆಯಾಗಿ ಹೊಸ ತಂತ್ರಜ್ಞಾನಗಳು ರೂಪುಗೊಳ್ಳುತ್ತಿದ್ದಂತೆ ಪರಮಾಣು ಶಕ್ತಿಯು ಭಾರತದ ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸಲು ಸಿದ್ಧವಾಗಿದೆ. ಇಂಧನ ಭದ್ರತೆ, ತಾಂತ್ರಿಕ ಸ್ವಾವಲಂಬನೆ ಮತ್ತು 2070 ಶೂನ್ಯ ಇಂಗಾಲದ ಬದ್ಧತೆಯತ್ತ ದೇಶದ ಹಾದಿಯನ್ನು ಇದು ಬಲಪಡಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಸರ್ವಮಂಗಳ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:35.
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6:00 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ಅಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
3: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
3: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ. ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
2: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ಧ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕಿಮೋಥೆರಪಿ, ಡಯಾಲಿಸಿಸ್, ನ್ಯೂರೋ ಸರ್ಜರಿಗಳನ್ನು ಮಾಡಲಾಗುತ್ತಿದ್ದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ

0: ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026ರ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10ರಿಂದ ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3ನೇ ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ಧಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರೆಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು, ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ದರ್ಗಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ

0: ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು, ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52 ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಲಾಡ್ಲೆ ಮಾಶಾಕ್ ದರ್ಗಾದಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹಿಂತೆಗೆದುಕೊಂಡ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ ಆಯೋಗದ ಪ್ರಿಲಿಮಿನರಿ ಪರೀಕ್ಷೆ ನಡೆಯಲಿದೆ. ನಗರದ ಒಟ್ಟು 73 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಪರೀಕ್ಷೆಯು ಸುಗಮವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಸ್ಥಳ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೈಬರ್ ಜೆರಾಕ್ಸ್ ಕಂಪ್ಯೂಟರ್ ಕೇಂದ್ರಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಬಿಎಂಆರ್ಸಿಎಲ್ ಭಾನುವಾರ ಮೆಟ್ರೋ ರೈಲು ಸೇವೆಯನ್ನು ಬೆಳಗ್ಗೆ 7 ಗಂಟೆ ಬದಲಾಗಿ 6 ಗಂಟೆಗೆ ಆರಂಭಿಸಲು ನಿರ್ಧರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ, ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು, ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ಧ ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಮಡಿಕೇರಿ, ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 6:50.33 ಕಾರ್ಯಕ್ರಮ ಕೃಷಿರಂಗ.

0: ಕೊಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ MS ಉಮಾ ಅವರು. ನಮಸ್ಕಾರ ಡಾಕ್ಟರ್ ಉಮಾ ಅವರೇ.
1: ನಮಸ್ತೆ ಸರ್.
0: ಮೊದಲಿಗೆ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ಆರ್ಥಿಕ ಪ್ರಾಮುಖ್ಯತೆ ಏನು ಅಂತೀರಿ? ಅಂದ್ರೆ ಇದು ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ, ಇದರಿಂದ ಆರ್ಥಿಕವಾಗಿ ಎಷ್ಟು ನಷ್ಟ ಉಂಟಾಗಬಹುದು ಅಂತೀರಿ?
1: ಎಲ್ಲ ಬೆಳೆಗಾರರಿಗೂ ನನ್ನ ನಮಸ್ತೆ ಸರ್. ಕಾಫಿ ಬೆಳೆಯು ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಅದು ನಮಗೆ ಉತ್ತಮವಾದ ಇಳುವರಿಯನ್ನ ಕೊಡ್ಲಿಕ್ಕೆ ಒಂದು 6 ವರ್ಷ, ಸಾಮಾನ್ಯವಾಗಿ 6-7 ವರ್ಷ ತಗೊಳ್ಳುತ್ತೆ. ಈ ಕಾಫಿ ಕಾಂಡ ಕೊರಕವು ಕಾಂಡವನ್ನೇ ಕೊರೆಯುವ ಕೀಟವಾಗಿದ್ದು ಒಂದು ಪ್ರಮುಖವಾಗಿ ಮುಖ್ಯ ಕಾಂಡ ಮತ್ತು ದಪ್ಪ ತಾಯಿ ರೆಕ್ಕೆಗಳನ್ನ ಇದು ಹಾನಿ ಮಾಡುತ್ತೆ. ಹಾಗಾಗಿ ನಮ್ಗೇನಾಗುತ್ತೆ ಅಂದ್ರೆ ಸಂಪೂರ್ಣ ಆ ಗಿಡನೇ ಸತ್ತೋಗ್ಬಿಡುತ್ತೆ. ನಂತರದಲ್ಲಿ ಪುನಃ ಹೊಸದಾಗಿ ಗಿಡ ಹಾಕಿ ಅದರ ಆಫ್ಟರ್ ಕೇರಿಂಗ್ ಎಲ್ಲ ಮಾಡಿ ಅದು ಒಂದು ಇಳುವರಿ ಕೊಡೋ ಮಟ್ಟಕ್ಕೆ ಬರಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಒಂದು 800 ರೂಪಾಯಿ ಅಷ್ಟು ಅವರಿಗೆ ಲಾಸ್ ಆಗುತ್ತೆ. ಹಾಗಾಗಿ ಇದರ ಮುಂಜಾಗ್ರತಾ ಕ್ರಮಗಳನ್ನ ಅಳವಡಿಸಿಕೊಂಡು ಇದರ ನಿರ್ವಹಣೆಯನ್ನ ಮಾಡುವುದು ಬಹಳ ಮುಖ್ಯವಾಗಿದೆ ಸರ್.
0: ಅಂದ್ರೆ ಸಾಕಷ್ಟು ಇದು ಆರ್ಥಿಕವಾಗಿ ನಷ್ಟ ಉಂಟು ಮಾಡುತ್ತೆ.
1: ಹೌದು ಹೌದು,
0: ಕಾಫಿ ಬೆಳೆಗಾರರಿಗೆ.
1: ಹೌದು,
0: ಅಂದ್ರೆ ಇಡೀ ಗಿಡನೇ ಹೋಗೋದ್ರಿಂದ 100% ಕೂಡ ನಷ್ಟ ಆಗೋ ಸಾಧ್ಯತೆ ಇರುತ್ತೆ.
1: ಹೌದು, ಅದರ ಪ್ರಮಾಣ ಏನಾಗುತ್ತೆ ಅಂದ್ರೆ ಒಂದು ಎಕರೆಯಲ್ಲಿ ಎಷ್ಟು ಇನ್ಫೆಸ್ಟೆಡ್ ಪ್ಲಾಂಟ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿರ್ಮಾಣ ಆಗ್ತಾ ಹೋಗುತ್ತೆ ಅದು.
0: ಈಗ ನಮ್ಮಲ್ಲಿ ಸಾಧಾರಣವಾಗಿ ನಾವು ಅರೇಬಿಕಾ ಮತ್ತೆ ರೋಬಸ್ಟ ಅಂತ ಕಾಫಿ ಪ್ರಭೇದಗಳನ್ನ ಬೆಳೀತಾ ಇದ್ದೀವಿ. ಮುಖ್ಯವಾಗಿ ಯಾವ ಒಂದು ಕಾಫಿನಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಅಂತೀರಾ?
1: ಸರ್, ಇದು ಹೆಚ್ಚಾಗಿ ಅರೇಬಿಕಾವನ್ನ ಪ್ರಿಫರ್ ಮಾಡುತ್ತೆ. ಅರೇಬಿಕಾದಲ್ಲಿ ಎಲ್ಲಾ ಪ್ರಭೇದಗಳಲ್ಲೂ, ಅರೇಬಿಕಾದ ಯಾವ್ದೇ ಯಾವ್ದೆಲ್ಲ ವೆರೈಟೀಸ್ ಇವೆ ಎಲ್ಲಾ ಪ್ರಭೇದಗಳಲ್ಲೂ ಸಹ ಈ ಒಂದು ಬಿಳಿ ಕಾಂಡ ಕೊರಕದ ಹಾವಳಿ ಕಂಡು ಬರುತ್ತೆ ಸರ್.
0: ರೋಬಸ್ಟಾದಲ್ಲೂ ಕೂಡ ಕಂಡುಬರುವ ಸಾಧ್ಯತೆ ಇರುತ್ತಾ?
1: ಹಾ ಸರ್, ಒಮ್ಮೊಮ್ಮೆ ಅದು ರೋಬಸ್ಟಾದಲ್ಲೂ ಸಹ ಅದರ ಹಾವಳಿಯನ್ನು ನಾವು ಕಂಡು ಬಂದಿದ್ದೀವಿ. ಅದರದ್ದು ಏನಂದ್ರೆ ಫಿಸಿಕಲ್ ನೋಡುವಾಗ ರೋಬಸ್ಟಾದಲ್ಲಿ ಸ್ಮೂತ್ ಇರುತ್ತೆ, ಅದರಲ್ಲಿ ಎಂಟ್ರಿ ಆಗೋದು ಸ್ವಲ್ಪ ಕಷ್ಟ ಇದೆ. ಮತ್ತೆ ಎಂಟ್ರಿ ಆದ್ಮೇಲೆ ಅದರ ಜೀವನ ಚಕ್ರವನ್ನ ಅದು ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ಅದ್ರದ್ದು ಎಲ್ಲಾ ತಳಿಗಳಲ್ಲೂ ಸಹ ಇದೆ. ಈಗ ಕೆನಿಫೋರ್ ಅಂದ್ರೆ ರೋಬಸ್ಟಾದಲ್ಲಿರ್ಬೋದು, ಲೈಬರಿಕಾದಲ್ಲಿರ್ಬೋದು, ಎಲ್ಲಾ ಪ್ರಭೇದಗಳಲ್ಲೂ ಮಾಡುತ್ತೆ. ಆದ್ರೆ ಅದು ಹೆಚ್ಚು ಪ್ರಿಫರ್ಡ್ ಹೋಸ್ಟ್ ಆಗಿರುವುದು ಅರೇಬಿಕಾ ತಳಿಯಾಗಿದೆ.
0: ಅಂದ್ರೆ ಕಾಫಿ ಕಾಂಡ ಗಟ್ಟಿಯಾದಷ್ಟು ಅದಕ್ಕೆ ಜೀವನ ಚಕ್ರ ಮುಗಿಸೋಕೆ ಅನುಕೂಲ ಆಗುತ್ತೆ ಅಂತೀರಾ?
1: ಚೆನ್ನಾಗಿ ಆಗುತ್ತೆ.
0: ಯಾವುದೇ ಒಂದು ಕೀಟದ ನಿರ್ವಹಣೆ ಕಡೆಗೆ ಗಮನ ಕೊಡುವಾಗ ಅದರ ಜೀವನ ಚಕ್ರದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಹಾ ಸರ್, ಜೀವನ ಶೈಲಿಯನ್ನ ತಿಳಿದು ಮತ್ತೆ ಸಮಯೋಚಿತವಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಈ ಗೌಡ ಕೀಟ ಕಪ್ಪು ಬಣ್ಣದಾಗಿರುತ್ತೆ, ಒಂದು ಜೀರುಂಡೆ ತರ. ಆ ಕಪ್ಪು ರೆಕ್ಕೆ ಇರುತ್ತೆ, ಮೇಲೆ ಬಿಳಿ ಪಟ್ಟೆಗಳನ್ನ ನಾವು ನೋಡಬಹುದು. ಮತ್ತೆ ಈ ಮರಿ ಹುಳು ಹಾನಿ ಮಾಡ್ತಾ ಇದೆ ಒಳಗಡೆ, ಅದು ಬಿಳಿ ಬಣ್ಣದ ಇರುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಹಾರಾಟದ ಕಾಲ ಅಂತ ನಾವು ಹೇಳ್ತೀವಿ. ವರ್ಷದಲ್ಲಿ 2 ಹಾರಾಟದ ಕಾಲ ಇರುತ್ತೆ. ಈ ಬೇಸಿಗೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳು, ಮತ್ತೆ ಚಳಿಗಾಲದಲ್ಲಿ ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗೂ ಈ ಪ್ರೌಢ ಕೀಟಗಳು ಕಾಂಡದಿಂದ ಹೊರಗಡೆ ಬರುತ್ತೆ. ಇದನ್ನು ನಾವು ಹಾರಾಟದ ಕಾಲ ಅಂತ ಹೇಳ್ತೀವಿ. ಇದರ ಒಂದು ತಿಳುವಳಿಕೆ ನಮಗೆ ಬಹಳ ಮುಖ್ಯ, ಯಾಕೆಂದ್ರೆ ಇದು ನಿರ್ವಹಣೆಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕಾಂಡ ಕೊರಕದ ಪ್ರೌಢ ಕೀಟಗಳಿದೆ, 2 ಹಾರಾಟದ ಕಾಲ ನಾನು ಏನು ಹೇಳಿದೆ, ಅದು ಪ್ರಖರವಾದ ಒಂದು ಬೆಳಕು ಮತ್ತೆ ಹೆಚ್ಚು ಉಷ್ಣತೆ ಇರುವ ಹವಾಮಾನ ಇರುವಾಗನೇ ಅದು ಅದರ ಚಟುವಟಿಕೆ ತುಂಬಾ ಚುರುಕಾಗಿರುತ್ತೆ. ಹಾಗಾಗಿ ಈ 2 ಪೀರಿಯಡ್ ಅಲ್ಲಿ ಅದು ಹೊರಗಡೆ ಬರುತ್ತೆ ನಮಗೆ. ಮತ್ತೆ ಒಂದ್ಸಲ ಈ ಹೆಣ್ಣು ಕೀಟಗಳು ಹೊರಗಡೆ ಬಂದ ಮೇಲೆ ಇನ್ನು ಮತ್ತೆ ಗಂಡು ಕೀಟಗಳ ಮಿಲನ ಆದ್ಮೇಲೆ ಇದು ಮುಖ್ಯ ಕಾಂಡದ ತೊಗಟೆಯ ಸಂದುಗೊಂದುಗಳಲ್ಲಿ ಅದರ ಮೊಟ್ಟೆಯನ್ನ ಅದು ಇಡ್ತಾ ಬರುತ್ತೆ. ಸರಾಸರಿ ಅದರ ಜೀವಿತಾವಧಿಯಲ್ಲಿ ಒಂದು ಹೆಣ್ಣು ಹುಳು 100 ಮೊಟ್ಟೆ ಇಡುವಷ್ಟು ಸಾಮರ್ಥ್ಯವನ್ನ ಹೊಂದಿರುತ್ತದೆ. ಅಟ್ ಎ ಟೈಮ್ ಅಲ್ಲ, ಒಂದೊಂದು ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಹಿಡ್ತಾ ಬರುತ್ತೆ. ಇದು ಕಾಂಡದ ಗಟ್ಟಿ ಭಾಗವನ್ನ ಪ್ರವೇಶಿಸಿ ಒಳಗಡೆ ಮೊದಲು 1-1.5 ತಿಂಗಳು ಹೊರಗಡೆ ತೊಗಟೆಯ ಅಡಿಯಲ್ಲಿ ಸುತ್ತ ರಂಧ್ರವನ್ನ ಅದು ಕೊರೆಯುತ್ತೆ. ನಂತರದಲ್ಲಿ ಒಳಗಡೆ ಪ್ರವೇಶಿಸಿ ಒಂದು ಸುರಂಗವನ್ನ ಮಾಡ್ಕೊಳುತ್ತೆ. ಅದು ಕಾಫಿಯ ಒಳಭಾಗದಲ್ಲಿರುತ್ತೆ, ಅದನ್ನೆಲ್ಲ ಅದು ಫುಡ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊಂಡು ಅದರ ಹಿಕ್ಕಿಯನ್ನ ಸ್ಕ್ರೀಟವನ್ನ ಹಿಕ್ಕಿಯನ್ನ ಗಟ್ಟಿಯಾಗಿ ಈ ಸುರಂಗದಲ್ಲಿ ತುಂಬಿಬಿಡುತ್ತೆ. ಅಂದ್ರೆ ನಾವು ಹೊರಗಡೆಯಿಂದ ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಅದು ತುಂಬಿಬಿಡುತ್ತೆ. ಇದರಿಂದ ಏನಾಗುತ್ತೆ, ಕಾಂಡದಲ್ಲಿ ಆಹಾರ ನೀರು ಮತ್ತೆ ನಮ್ಗೆ ಪೋಷಕಾಂಶದ ಪೂರೈಕೆಗೆ ಇರುವಂತಹ ಚಾನಲ್ಸ್ ಬ್ಲಾಕ್ ಆಗ್ಬಿಡೋದ್ರಿಂದ ಇದರ ಪೂರೈಕೆ ಗಿಡಕ್ಕೆ ಕುಂಠಿತ ಆಗ್ಬಿಡುತ್ತೆ. ಮತ್ತೆ ಗಿಡದ ಬೆಳವಣಿಗೆನೂ ಕಡಿಮೆ ಆಗಿ ಅದು ಸ್ವರ್ಗೋಗೋದು ನಮಗೆ ಕಾಣಿಸುತ್ತೆ. ಮತ್ತೆ ಇದರ ಒಂದು ಪರಿಣಾಮ ಏನಾಗಿರುತ್ತೆ ಅಂದ್ರೆ ಸಣ್ಣ ಗಿಡಗಳಲ್ಲಿ ಬೇಗ ಕಾಣಿಸುತ್ತೆ. ಸಣ್ಣ ಗಿಡಗಳು ಅಂತಂದ್ರೆ ಸಾಮಾನ್ಯ 3 ವರ್ಷದ ನಂತರದ ಗಿಡಗಳು ಅಂತ ಅನ್ಕೊಳ್ಳೋಣ. ಅದರಲ್ಲಿ ಬೇಗ ಗಿಡಗಳು ಸಾಯ್ತಾ ಬರುತ್ತೆ, ತಡೆಯುವಷ್ಟು ಶಕ್ತಿ ಇರಲ್ಲ ಅದಕ್ಕೆ. ಮತ್ತೆ ದೊಡ್ಡ ಗಿಡಗಳಲ್ಲಿ ಈ ಕೀಟದ ಹಾವಳಿ ಒಂದ್ ಕೆಲವು ವರ್ಷದವರೆಗೆ ತಡೆಯುತ್ತೆ. ಮತ್ತೆ ನಮಗೆ ಏನ್ ನೋಟಿಸ್ ಮಾಡ್ತೀವಿ ಅಂದ್ರೆ ಜೊಳ್ಳಿನ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತಹ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾರೆ.

0: ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅಲ್ಲಿ, ಗಿಡಗಳು ವೀಕ್ ಆಗಿರೋದ್ರಿಂದ. ಸೊ ಈ ರೀತಿ ಇದು ಅದರದ್ದು ಕಂಪ್ಲೀಟ್ ಲಾರ್ವಲ್ ಸ್ಟೇಜ್ ಅಂತ ನಾವ್ ಹೇಳ್ತೀವಿ. ಈ ಹುಳು ಏನಿದೆ ಆ ಹುಳು ಒಳಗಡೆ ಕಂಪ್ಲೀಟ್ ಆಗಿ ತಿಂದ್ಬಿಟ್ಟು ಕೋಶಾವಸ್ಥೆಗೆ ಹೋಗುತ್ತೆ. ಕೋಶಾವಸ್ಥೆಯಿಂದ ಮತ್ತೆ ಪ್ರೌಢಾವಸ್ಥೆಗೆ ಹೋಗಿ ಒಂಥರ ಸಣ್ಣ ರಂಧ್ರ ಮಾಡಿ ಹೊರಗಡೆ ಬರುತ್ತೆ. ಇದೇ ರೀತಿ ಇದು ಆರಾಟದ ಕಾಲದಲ್ಲಿ ಹೊರಗಡೆ ಬರೋದು, ಮತ್ತೆ ಮೊಟ್ಟೆ ಇಡೋದು, ಆ ರೀತಿ ಅದರ ಜೀವನ ಚಕ್ರವನ್ನು ಮುಗಿಸ್ತಾ ಮತ್ತೆ ಹೊಸ ಗಿಡಗಳನ್ನ ಹುಡುಕಿ ನಾಶ ಮಾಡ್ತಾ ಹೋಗ್ತಾ ಇರುತ್ತೆ.
1: ಅಂದ್ರೆ ಇದು ಎಳೆ ಗಿಡಗಳನ್ನ ಬಯಸುತ್ತೋ ಅಥವಾ ಹಳೆ ಗಿಡಗಳನ್ನ ಬಯಸುತ್ತೋ?
0: ಸರ್, ಅದು ದೊಡ್ಡ ಗಿಡಗಳನ್ನೇ ಯೂಶಲಿ ಆ ರೀತಿ ಏನು ಇದ್ ಮಾಡಲ್ಲ. ಅದಕ್ಕೆ ಒಳ್ಳೆ ಆಹಾರವನ್ನ ಸಿಗದೆ ಮುಖ್ಯ ಅದಕ್ಕೆ. ಈಗ ತುಂಬಾ ಪಾಪ್ಯುಲೇಷನ್ ಬಿಲ್ಡಪ್ ಜಾಸ್ತಿ ಇರುವಾಗ ಸಣ್ಣ ಗಿಡಗಳಲ್ಲೂ ಸಹ ನೋಟಿಸ್ ಆಗಿದೆ. ಅದರ ಕಾಂಡದ ದಪ್ಪ ಮುಖ್ಯ ಅದಕ್ಕೆ. ಚೆನ್ನಾಗಿ ಅದಕ್ಕೆ ಎಲ್ಲಿ ಆಹಾರ ಸಿಗುತ್ತೆ, ಯಾವ್ದೇ ಒಂದು ಸರ್ವೈವಲ್ ಫಾರ್ ದ ಫಿಟ್ಟೆಸ್ಟ್ ಅಂತ, ಯಾವ್ದೇ ಒಂದು ಹುಳು ಆಗ್ಲಿ ಅಥವಾ ಯಾವ್ದೇ ಜೀವಿ ಆಗ್ಲಿ ಅದರ ಸಂತತಿ ಎಲ್ಲಿ ಬೆಳೆಯುತ್ತೆ ಅದೇ ಅದು ಮೊಟ್ಟೆ ಇಡ್ಲಿಕ್ಕೆ ಇಷ್ಟಪಡುತ್ತೆ. ಅದೇ ರೀತಿ ಈ ಹುಳನು ಸಹ.
1: ಇನ್ನು ನಮ್ಮ ಕಾಫಿ ಬೆಳೆಗಾರರು ಕಾಫಿ ಬೆಳೆಗೆ ಈ ಬಿಳಿ ಕಾಂಡ ಕೊರಕ ಕೀಟದ ಹಾನಿ ತಗುಲಿದೆ ಅಂತ ಹೇಗೆ ಪತ್ತೆ ಹಚ್ಚಬಹುದು ಅಂತೀರ? ಅಂದ್ರೆ ಹಾನಿಯ ಲಕ್ಷಣಗಳು ಏನು ಅಂತೀರ?
0: ಈ ಬಿಳಿ ಕಾಂಡ ಕೊರಕದ ಕೀಟ ಬಾಧಿತ ಗಿಡಗಳನ್ನ ನಾವು ಗುರುತಿಸಬೇಕಂದ್ರೆ ಮಾರ್ಚ್ ಅಲ್ಲಿ ಹೂ ಮಳೆ ಮತ್ತು ಮಳೆ ಬಂದ ನಂತರ ಏನಾಗಿರುತ್ತೆ, ಕೀಟ ಬಾಧಿತ ಗಿಡಗಳು ಸೊರಗೋಗಿರೋ ತರ ಕಾಣ್ತಾ ಇರುತ್ತೆ. ಬೇರೆ ಎಲ್ಲಾ ಗಿಡಗಳು ಸ್ವಲ್ಪ ಹಸಿರಾಗಿ ನಾವು ಕಾಣಿಸುವಾಗ ಇದು ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗ್ತಾ ಇರುತ್ತೆ, ಒಂದು ಸೊರಗಿರೋ ತರ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಎಲೆಗಳು ಮಂಕಾಗಿ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಮತ್ತೆ ವಿಶೇಷವಾಗಿ ಈ ತುದಿ ಎಲೆಗಳೇನಿರುತ್ತೆ ಅದು ಬಾಗಿರುತ್ತೆ, ಈ ಫ್ಲಾಗಿಂಗ್ ಅಂತೀವಿ, ಆ ರೀತಿ ದೂರದಿಂದನೇ ನಮಗೆ ಗೊತ್ತಾಗ್ತಾ ಇರುತ್ತೆ, ಒಂದು ಬಾಗಿರುತ್ತೆ ಆ ಎಲೆಗಳು. ಇದು ಎಲೆಗಳಿಂದ ನಮಗೆ ಒಂದ್ ಸ್ವಲ್ಪ ಗೊತ್ತಾಗೋದು. ಮತ್ತೆ ನಾವು ಮುಖ್ಯ ಕಾಂಡವನ್ನ ನೋಡುವಾಗ ಉಂಗುರಾಕಾರ ಅಥವಾ ಬಳೆಯ ರೀತಿಯಲ್ಲಿ, ಒಂದು ಉಂಗುರಾಕಾರದ ಉಬ್ಬಿದ ರೀತಿಯಲ್ಲಿ ಸುತ್ತುಗಳು ಅಲ್ಲೇ ಅಲ್ಲೇ ನಮಗೆ ಕಾಂಡದ ಮೇಲೆ ಕಂಡು ಬರುತ್ತೆ. ಇದರಿಂದ ಅವರು ಒಂದು ಕೀಟ ಬಾಧಿತ ಗಿಡಗಳನ್ನ ಗುರುತಿಸಬಹುದು. ಮತ್ತೆ ದೊಡ್ಡದಾದ ಗಿಡಗಳಲ್ಲಿ ಜೊಳ್ಳು ಸಹ ಜೊಳ್ಳು ಹೆಚ್ಚಾಗಿ ಸಿಗ್ತಾ ಇರುತ್ತೆ, ಅದರಿಂದ ಸಹ ಗೊತ್ತಾಗುತ್ತೆ.
1: ಮತ್ತೆ ಈ ಹಾನಿ ಬೇರನ್ನು ಕೂಡ ತಲುಪುವ ಸಾಧ್ಯತೆ ಇರುತ್ತೆ?
0: ಕೆಲವೊಮ್ಮೆ ಹುಲ್ಲು ಅದೊಂದು ತಿಂದು ಹೋಗ್ತಾ ಇದ್ರೆ ಬೇರಿನ ವರೆಗೂ ಹೋಗುವ ಸಾಧ್ಯತೆನೂ ಇರುತ್ತೆ. ಮಣ್ಣಿನೊಳಗೆ ಹೋಗಿರುತ್ತಲ್ಲ ಆ ಕಾಂಡದ ಭಾಗದವರೆಗೂ ರೀಚ್ ಆಗಿರುತ್ತೆ.
1: ಈ ಒಂದು ಕೀಟ ಸಾಕಷ್ಟು ಹಾನಿ ಉಂಟು ಮಾಡೋದಕ್ಕೆ ಕಾರಣ ಆಗುವಂತ ಅಂಶಗಳು ಯಾವ್ಯಾವು ಅಂತೀರಿ?
0: ಸರ್, ಇದು ಬಗ್ಗೆ ನಾವು ತಿಳ್ಕೊಂಡಾಗೆ ಇದು ಒಂದು ಪ್ರಖರವಾದ ಒಂದು ಬಿಸಿಲು ಬೆಳಕು ಇರೋ ಒಂದು ವಾತಾವರಣನ ಇಷ್ಟಪಡುತ್ತೆ. ಮತ್ತೆ ಮೊಟ್ಟೆ ಇಡ್ಲಿಕ್ಕೆ ಅದಕ್ಕೆ ಒಳ್ಳೆ ತಂದುಗೊಂದು ಇರೋಂಥದ್ದು ಆಗ್ಬೇಕು. ಮತ್ತೆ ಕಾಂಡ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗಿರುತ್ತೆ, ಒಂದು ನಮಗೆ ಮುಖ್ಯ ಕಾಂಡ ಮತ್ತು ದಪ್ಪ ರೆಂಬೆ ಕೊಂಬೆಗಳು ಅಲ್ಲಿ ಅದನ್ನ ಹೆಚ್ಚಾಗಿ ನಾವು ಇದು ಹಾವಳಿಯನ್ನ ಮಾಡುತ್ತೆ. ಗಿಡದಲ್ಲಿ ಕಸಿ ಚೆನ್ನಾಗಿ ಮಾಡಿರ್ಬೇಕು, ಬುಷ್ ಚೆನ್ನಾಗಿ ಕವರ್ ಆಗಿರ್ಬೇಕು. ಎಲ್ಲಿ ನಮಗೆ ಬುಷ್ ಚೆನ್ನಾಗಿ ಕವರ್ ಆಗಲ್ಲ ಅಲ್ಲಿ ಇದ್ರದ್ದು ಹಾವಳಿ ಸ್ವಲ್ಪ ಹೆಚ್ಚಾಗುತ್ತೆ. ಮತ್ತೆ ವರ್ಷದಲ್ಲಿ ಎರಡು ಬಾರಿ ಇವಾಗ ನಾವು ಎಲೆ ತುಕ್ಕು ರೋಗಕ್ಕೆ ನಿರ್ವಹಣೆಯನ್ನ ಮಾಡ್ಲೇಬೇಕಾಗಿರುತ್ತೆ. ಇಲ್ಲಾಂದ್ರೆ ಎಲೆಗಳೆಲ್ಲ ಉದುರಿರುತ್ತೆ. ಯಾವಾಗ ಎಲೆಗಳೆಲ್ಲ ಉದುರಿರುತ್ತೆ ಕಾಂಡ ಮಾತ್ರ ಉಳ್ಕೊಳ್ಳುತ್ತೆ, ರೆಂಬೆಗಳು ಮಾತ್ರ ಇರುತ್ತೆ, ಗಿಡ ನೀಟಾಗಿ ಎಕ್ಸ್ಪೋಸ್ ಆಗುತ್ತೆ, ಅದು ಸಹ ಒಂದು ಕಾರಣ ಆಗಿರುತ್ತೆ. ಮತ್ತೆ ಗಿಡ ವೀಕ್ ಆಗ್ಬಿಟ್ಟಿರುತ್ತೆ, ಯಾವಾಗ ಎಲೆನೇ ಇರಲ್ಲ, ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆ ಮಾಡ್ಲಿಕ್ಕೆ ಇರಲ್ಲ, ಆಹಾರ ಸಿಕ್ಕಲ್ಲ, ಪೂರೈಕೆ ಕಮ್ಮಿ ಆಗುತ್ತೆ. ಸೊ ಗಿಡಗಳು ಆಟೋಮೆಟಿಕ್ ಆಗಿ ವೀಕ್ ಆಗಿರುತ್ತೆ. ಮತ್ತೆ ಶೇಡ್ ಕಡಿಮೆ ಇರೋದು, ಎಲ್ಲೆಲ್ಲಿ ನೆರಳು ಕಡಿಮೆ ಇರುತ್ತೆ ಅಂತ ಗಿಡಗಳು ಸಹ ಸ್ವಲ್ಪ ವೀಕ್ ಆಗ್ತಾ ಬಂದಿರ್ತವೆ. ಇದೆಲ್ಲಾನು ಸಹ ಒಂದು ಅಂತ ಹೇಳಕ್ಕಾಗುತ್ತೆ, ಒಂದೊಂದು ಸೇರಿ ಕೆಲವೊಂದು ಕಾರಣಗಳಾಗಿರುತ್ತೆ.
1: ಇನ್ನ ಈ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ನಿರ್ವಹಣಾ ಕ್ರಮಗಳು ಏನೇನು ಅಂತೀರ?
0: ಸರ್, ಮೊದಲನೇ ಅದರ ಜೀವನ ಶೈಲಿಯಲ್ಲಿ ನಾವು ತಿಳ್ಕೊಂಡಾಗೆ ಇದು ಪ್ರಖರವಾದ ಒಂದು ಬಿಸಿಲು ಇದನ್ನೆಲ್ಲ ಇಷ್ಟಪಡೋದ್ರಿಂದ, ಮತ್ತೆ ನಾವು ನಮ್ಮ ಕಾಫಿಯನ್ನ ಒಂದು ನೆರಳಿನ ವ್ಯವಸ್ಥೆಯಲ್ಲಿ ಆಧಾರದಲ್ಲಿ ಬೆಳೆಯೋದ್ರಿಂದ ಸಮಗ್ರವಾದ ನೆರಳನ್ನ ನಾವು ನಿರ್ವಹಣೆ ಮಾಡ್ಬೇಕಾಗತ್ತೆ. ಸಮಗ್ರವಾಗಿ ಅಂತಂದ್ರೆ ಎರಡು ಹಂತದ ನೆರಳನ್ನ ಕಾಪಾಡೋದು. ಎರಡು ಹಂತದಲ್ಲಿ ಈಗ ಮಿಶ್ರ ಜಾತಿಯ ನೆರಳಿನ ಮರಗಳನ್ನ ಮೇಲ್ಭಾಗದಲ್ಲಿ, ಮೇಲ್ಭಾಗದ ಹಂತ ಎತ್ತರಕ್ಕೆ ಬೆಳೆಯೋದು ಕಾಡು ಮರಗಳಂತ ನಾವೇನ್ ಹೇಳ್ತೀವಿ ಅಂತಹ ಜಾತಿಯ ಮರಗಳನ್ನ ನೆಡ್ಬೇಕು. ಮತ್ತೆ ಎರಡನೇ ಹಂತದಲ್ಲಿ ತಾತ್ಕಾಲಿಕ ನೆರಳ ಅಲ್ವಾಣ ಮರಗಳನ್ನ ನೆಡ್ಬೇಕಾಗತ್ತೆ. ಇದರಿಂದ ಏನಾಗುತ್ತಂದ್ರೆ ಎರಡನೇ ಹಂತದ ಮರಗಳನ್ನ ಈಸಿಯಾಗಿ ಯಾವಾಗ ಬೇಕೋ ಆಗ ಒಂದು ಛತ್ರಿ ಆಕಾರದಲ್ಲಿ ಕಡಿಮೆ ಮಾಡ್ಕೋಬಹುದು, ಈಸಿಯಾಗಿ ಅವರು ಒಂದು ಕಪಾತನ್ನ ಮಾಡ್ತಾ ಹೋಗ್ಬೋದು. ಮತ್ತೆ ಏಕಜಾತಿಯ ನೆರಳಿನ ಮರಗಳನ್ನೇ ಬೆಳೆಸೋದು ಇತ್ತೀಚಿನ ದಿನಗಳಲ್ಲಿ ಅದು ಗಮನಕ್ಕೆ ಬಂದಿದೆ. ಅದೇನಾಗುತ್ತೆ ಅಂದ್ರೆ ಏಕಜಾತಿಯ ನೆರಳಿನ ಮರಗಳನ್ನೇ ಬೆಳೆಯುತ್ತಾ ಹೋದಾಗ ತೋಟದಲ್ಲಿ ಒಂದು ಸೂಕ್ಷ್ಮ ವಾತಾವರಣ ಮೈಕ್ರೋಕ್ಲೈಮೇಟ್

0: ಅದು ಹಾಳಾಗ್ತಾ ಹೋಗುತ್ತೆ, ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದು ಒಂದು ಜನದ ಅಭಾವದಿಂದ ಆಗಿ ನುರಿತ ಕೆಲಸಗಾರರ ಅಭಾವದಿಂದ ಮರ ಕಪಾತನ್ನ ಯಾವಾಗ ಸಿಗ್ತಾರೆ ಆಗ ನಾವು ಅಳವಡಿಸ್ಕೊಳ್ಳೋದನ್ನ ಮಾಡ್ತೀವಿ. ಆದ್ರೆ ಬೇಸಿಗೆ ಕಾಲದಲ್ಲಿ ನಾವು ಮರಕಸಿಯನ್ನ ಮಾಡಬಾರದು. ಬಿಸಿಲಿನ ತಾಪ ಹೆಚ್ಚಾಗತ್ತೆ, ಹಾಗಾಗಿ ನಮ್ಗೆ ಏಪ್ರಿಲ್ ಮತ್ತೆ ಮೇ ಅಲ್ಲಿ ಈ ಕೀಟದ ಹಾರಾಟದ ಕಾಲ ಬೇರೆ ಇರುತ್ತೆ, ಅದೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎರಡು ಹಂತದ ನೆರಳುವನ್ನ ನಾವು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅದು ನಮಗೆ 60% ಅಷ್ಟು ಈ ಕೀಟದ ಹಾವಳಿಯನ್ನ ತಡೆಗಟ್ಟುತ್ತೆ.
1: ಸಾಧಾರಣವಾಗಿ ಮೇ ತಿಂಗಳ ಕೊನೆಯಲ್ಲಿ ನೆರಳು ಮರಗಳ ಕಪಾತನ್ನ ಮಾಡೋದಕ್ಕೆ ಶಿಫಾರಸ್ ಮಾಡ್ತಾರೆ.
0: ಹೌದು ಸರ್, ಹೌದು.
1: ಅಂದ್ರೆ ಮಳೆ ಬಂದ್ಮೇಲೆ ವಾತಾವರಣ ತಂಪಾದ್ಮೇಲೆ ಮಾಡೋದಕ್ಕೆ ಶಿಫಾರಸ್ ಮಾಡ್ತಾರೆ.
0: ಹೌದು ಸರ್.
1: ಮತ್ತೆ ನಾವು ನೆತ್ತಿ ಬಿಡಿಸುವಾಗ ಏನು ಎಚ್ಚರಿಕೆ ವಹಿಸಬೇಕಾಗತ್ತೆ? ಅಲ್ಲೂ ಕೂಡ ಹೆಚ್ಚು ಈ ಕಾಫಿ ಗಿಡಗಳ ನೆತ್ತಿಯನ್ನು ಬಿಡಿಸಿದಾಗ ಅದು ಕೂಡ ಈ ಕೀಟದ ಹಾವಳಿಗೆ ಕಾರಣ ಆಗ್ಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ?
0: ಹೌದು ಸರ್, ಅದು ಸಹ ನೋಡಿ ಒಂದು ಅವರು ಏನಾಗುತ್ತೆ ಅಂದ್ರೆ ರೋಗ ಮತ್ತೆ ಕೀಟ ಎರಡು ಒಂದು ಬರ್ಲಾರ್ದಂಗೆ ಎರಡನ್ನು ನೋಡಿಕೊಂಡು ಅವರು ಒಂದು ಕಪಾತನ್ನ ನೀಟಾಗಿ ಮಾಡ್ಬೇಕಾಗತ್ತೆ. ಅದೊಂದು ಕಲೆ, ಆರ್ಟ್ ತರ, ಒಂದು ಕಸಿ ಅನ್ನೋದು ಒಂದು ಆರ್ಟ್ ತರ. ಅದನ್ನ ನಾವು ನೀಟಾಗಿ ಅವರು ತುಂಬಾ ಜನ ಅವಾಗ ನುರಿತ ಕೆಲಸಗಾರರು ಇವಾಗ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದು ಕಷ್ಟ ಆಗಿರೋದ್ರಿಂದ ಅದು ಸಹ ಎಲ್ಲೋ ಒಂದ್ ಕಡೆ ಕಾರಣ ಅಂತ ಹೇಳಬಹುದು.
1: ಡಾಕ್ಟರ್ ಉಮಾ ಅವರೇ, ಮುಖ್ಯವಾಗಿ ಸಸ್ಯ ರೋಗಗಳಿಗೆ ಸಾಕಷ್ಟು ನಿರೋಧಕ ತಳಿಗಳಿದಾವೆ, ಆದ್ರೆ ಈ ಕೀಟಗಳಿಗೂ ಕೂಡ ನಿರೋಧಕ ತಳಿಗಳು ಏನಾದರೂ ಬಂದಿದಾವ, ವಿಶೇಷವಾಗಿ ಈ ಕಾಫಿ ಬಿಳಿ ಕಾಂಡಕೊರಕದ ಕೀಟದ ವಿರುದ್ಧ?
0: ಹೌದು ಸರ್, ಇದು ಸಹ ಬಹಳ ವರ್ಷದಿಂದ ಒಂದು ಸಂಶೋಧನಾ ನಡೀತಾ ಇತ್ತು. ಈಗ 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಸೆಂಟನರಿ ಸೆಲೆಬ್ರೇಷನ್ಸ್ ಅಲ್ಲಿ ರಿಲೀಸ್ ಆಗಿದೆ. ಅದರ ತಳಿಯ ಹೆಸರು CCRI ಸುರಕ್ಷಾ ಅಂತ ಹೇಳಿ, S4595 ಅದಕ್ಕೆ ಹೆಸರಿಟ್ಟಿದ್ದಾರೆ, CCRI ಸುರಕ್ಷಾ ಅಂತ ಹೇಳಿ. ಅದು ವೈಟ್ ಸೆಂಬೋರಿಗೆ ರೋಗ ನಿರೋಧಕತೆಯನ್ನ ಹೊಂದಿದೆ. ಯಾರಿಗೆಲ್ಲ ಇಷ್ಟೇ ಎಲ್ಲಿ ತುಂಬಾ ಇನ್ಫೆಸ್ಟೇಷನ್ ಇದೆ, ಹೈ ಲೆವೆಲ್ ಇನ್ಫೆಸ್ಟೇಷನ್ ಇದೆ, ವೈಟ್ ಸೆಂಬೋರದ ಇನ್ಫೆಸ್ಟೇಷನ್ ಇದೆ, ಅಂತವರು ಈ ವೆರೈಟಿಯನ್ನ ಮುಂಚಿತವಾಗಿ ರೋಗ ನಿರೋಧಕ ತಳಿಯನ್ನ ಬುಕ್ ಮಾಡಿಕೊಂಡು ಪಡಿಬಹುದಾಗಿದೆ. ಸೆಪ್ಟೆಂಬರ್ ಅಲ್ಲಿ ನಮ್ದು ಸೀಡ್ ಕಾಫಿ ಬುಕ್ಕಿಂಗ್ ನೋಟಿಸ್ ಬರುತ್ತೆ, ಆ ಟೈಮ್ ಅಲ್ಲಿ ಅವರು CCRI ಬುಕ್ ಮಾಡಿಕೊಂಡು ಈ ತಳಿಯನ್ನ ಪಡ್ಕೋಬಹುದಾಗಿದೆ. ಮತ್ತೆ ಯಾವುದೇ ಕಾರಣಕ್ಕೂ ಹೊರಗಡೆಯ ನರ್ಸರಿಗಳಲ್ಲಿ ದಯವಿಟ್ಟು ತಗೋಬಾರದು, ಯಾಕೆಂದ್ರೆ ಇದು ಈಗ ರಿಲೀಸ್ ಆಗಿರೋದ್ರಿಂದ ಕೆಲವೊಮ್ಮೆ ಮೋಸ ಹೋಗೋದು ಚಾನ್ಸಸ್ ಜಾಸ್ತಿ ಆಗಿರುತ್ತೆ.
1: ಅಂದ್ರೆ ತಾವು ಹೇಳೋದು ಈ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಕೇಂದ್ರಗಳಿಂದಲೇ ಈ ಸುರಕ್ಷಾ ತಳಿಯ ಬೀಜಗಳನ್ನು ಪಡಿಬೇಕಾಗುತ್ತೆ ಅಂತೀರಾ? ಅಂದ್ರೆ ಈಗ ಈ ಸುರಕ್ಷಾ ತಳಿ ಅಂತ ತಾವು ಹೇಳಿದ್ರಲ್ಲ, ಇದರ ವಿಶೇಷತೆ ಏನು ಅಂತೀರಾ? ಅಂತ ನಿರೋಧಕ ಶಕ್ತಿ ಕೊಡುವಂತ ಗುಣ ಏನು ಇದ್ರದ್ದು ಅಂತೀರಿ?
0: ಇದೇನು ಡಿರೈವ್ ಮಾಡಿದ್ದಾರೆ ಈಗ, ಪ್ರಾಸೆಸ್ ಏನಿತ್ತು, ಸೆಲೆಕ್ಷನ್ 11 ಮತ್ತೆ HDT ಅಂತ ಹೇಳಿ, ಇದು ಮುಂಚಿತವಾಗಿನಿಂದ ಸೆಲೆಕ್ಷನ್ 11 ಅಲ್ಲಿ ಸಹ ನಮಗೆ ಅದರ ಹಾವಳಿ ಕಡಿಮೆ ಇತ್ತು ಮತ್ತೆ HDT, ಹಾಗಾಗಿ ಅದರಿಂದ ಬಂದಿರುವಂತಹ ತಳಿಯೇ ಈ CCRI ಸುರಕ್ಷಾ. ಅದನ್ನ ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಹೇಳಿ ಎಲ್ಲಾ ಕಡೆ ಅದನ್ನ ಬಹಳ ವರ್ಷಗಳಿಂದ ಟ್ರಯಲ್ ಮಾಡಿ ನೋಡಿ ನಂತರದಲ್ಲಿ ವೈಟ್ ಸ್ಟೆಂಬೋರರ್ ಇನ್ಫೆಸ್ಟೇಷನ್ ಲೆವೆಲ್ ಇದರ ಮೇಲೆ ಬಹಳ ಕಡಿಮೆ ಇದೆ. ಅದರ ಪರ್ಸೆಂಟೇಜ್ ನಾವು ನೋಡುವಾಗ ಅದು ಒಳಗಡೆ ಮೊಟ್ಟೆ ಇಡುತ್ತೆ, ಬಟ್ ಒಳಗಡೆ ಹೋಗಿ ಅದರ ಲಾರ್ವ ಸರ್ವೈವ್ ಆಗ್ತಾ ಇಲ್ಲ. ಮತ್ತೆ ಅದು ಅದರ ಕಾರಣ ಏನು ಅಂತ ಹೇಳಿ ಬಯೋಕೆಮಿಕಲ್ ಸ್ಟಡೀಸ್ ಅನ್ನ ಇನ್ನು ಮಾಡ್ತಾ ಇದ್ದಾರೆ. ಇದರದು ಉತ್ತಮ ಒಂದು ಫಲಿತಾಂಶವನ್ನ ನಾವು ನೋಡಿದ್ದೇವೆ. ಮತ್ತೆ ಇದು ಹಾಕಿದೀನಿ ಅಂತ ಹೇಳಿ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕೋದು ಅದೆಲ್ಲ ಆಗಲ್ಲ. ಹೇಗೆ ನಾವು ಅರೇಬಿಕಾ ತಳಿಯನ್ನ 1000 ಮೀಟರ್ ಇದರಲ್ಲಿ ನಾವು ಎಬೋ ಹಾಕ್ತೀವಿ, ಅದೇ ರೀತಿ ಗಿಡಗಳನ್ನ ಬೆಳೆಸಬೇಕು. ಒಂದು ಎಲಿವೇಶನ್ ಬಹಳ ಮುಖ್ಯ, ಮತ್ತೆ ಶೇಡ್ ಸಹ ಕೊಡಬೇಕು. ಈ ನಿರೋಧಕ ಇದನ್ನ ಹಾಕಿದೆ ಅಂತ ಹೇಳಿ ಎಲ್ಲಿ ಬೇಕಂದ್ರೆ ಅಲ್ಲಿ ನಾವು ಹಾಕ್ಲಿಕ್ಕೆ ಆಗಲ್ಲ. ನಾವ್ ಏನು ಅರೇಬಿಕಾ ಗಿಡಗಳಿಗೆ ಫಾಲೋ ಮಾಡ್ತೀವಿ ಟಾಲ್ ವೆರೈಟಿಗೆ ಬರುತ್ತೆ, ಅದೇ ರೀತಿ ಅವರು ಎಲಿವೇಷನ್ ಪ್ರಾಕ್ಟೀಸಸ್ ನ ಸೇಮ್ ಫಾಲೋ ಮಾಡ್ಬೇಕಾಗತ್ತೆ.
1: ಸಾಧಾರಣವಾಗಿ ತಾವು ಬಿಳಿ ಕಾಂಡ ಕೊರಕ ಕೀಟದ ಬಾಧೆಗೆ ಒಳಗಾಗಿರುವಂತ ಗಿಡಗಳನ್ನ ಗುರುತಿಸಿ ಕೇಳೋದು ಬಹಳ ಮುಖ್ಯ ಅಂತ ತಾವು ಹೇಳ್ತಲೇ ಇರ್ತೀರಾ, ಇದನ್ನ ಹೇಗೆ ಮಾಡೋದು ಅಂತೀರಾ?
0: ಕೀಟ ಪೀಡಿತ ಗಿಡಗಳಲ್ಲಿ ಈ ಕೀಟ ಹೊರಗಡೆ ಬಂದು ಪುನಃ ಹೊಸ ಗಿಡಗಳಿಗೆ ಹೋಗೋದ್ರಿಂದ ನಾವು ಅದನ್ನ ಮಾರ್ಚ್ ಮತ್ತೆ ಸೆಪ್ಟೆಂಬರ್ ಮುಂಚಿತವಾಗಿಯೇ ಹುಡುಕಿ ಒಂದು ಮಾರ್ಕ್ ಮಾಡಿ ಇಟ್ಕೋಬೇಕು. ಅದರಲ್ಲಿ ಕೆಳಗಡೆಗೆ ಅವರು ಭೂಮಿಯಿಂದ ಒಂದು 9 ಅಡಿ ಮೇಲೆ ಹಿಂಗೆ ಕ್ರಾಸ್ ಆಗಿ ಕಟ್ ಮಾಡುವಾಗ ಅದು ಡೀಪ್ ಆಗಿ ಒಳಗಡೆ ಡ್ಯಾಮೇಜ್ ಆಗಿಲ್ಲ, ಬಿಳಿ ಕಂಡ ಕೊರಕದ ಸುರಂಗ ಕಾಣ್ತಾ ಇಲ್ಲ ಅಂತ ಆದ್ರೆ ಅಂತ ಗಿಡಗಳನ್ನ ಕಾಲರ್ ಪ್ರೂನಿಂಗ್ ಅಂತೀವಿ, ಅಂದ್ರೆ ಅಲ್ಲೇ ಪ್ರೂನ್ ಮಾಡಿದ್ರೆ ಮತ್ತೆ ಕಂಬ ಚಿಗುರು ಬಂದು ಆ ಗಿಡಗಳಲ್ಲಿ ಮತ್ತೆ ನಾವು ಫಸಲನ್ನ ಪಡೆಯುವುದು. ಇಲ್ಲ ಅದು ಒಳಗಡೆ ಡೀಪ್ ಆಗಿ ಹೋಗಿದೆ ಅಂತ ಅಂದ್ರೆ ಅಂತ ಗಿಡಗಳನ್ನ ಬುಡ ಸಮೇತ ಕಿತ್ತು ಹಾಕ್ಬೇಕು. ಈ ಕಿತ್ತು ಹಾಕಿದ ಗಿಡಗಳನ್ನ ನಾವು ನಾಶ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ, ಸುಟ್ಟು ಹಾಕ್ಬೇಕು ಇಲ್ಲ 10 ದಿನಗಳಲ್ಲಿ

0: ನೀರಿನಲ್ಲಿ ಮುಳುಗಿಸಿಟ್ಟು ಪುನಃ ಬಳಸ್ಕೋಬೇಕಂದ್ರೆ ಬಳಸ್ಕೋಬಹುದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ನಾನ್ ಓವನ್ ಪಟ್ಟಿ ಸಿಗುತ್ತೆ, ಇದನ್ನ ಡೌಟ್ ಇರುವಂತದ್ದು ಯಾವ್ಯಾವ ಗಿಡಗಳಿಗೆ ನಮ್ಗೆ ಗುರ್ತಕ್ ಆಗ್ತಾ ಇಲ್ಲ ಇದು ಇನ್ಫೆಸ್ಟೆಡ್ ಆಗಿದೆಯೋ ಇಲ್ವೋ ಅಂತ. ಮತ್ತೆ ಕೆಲವು ಕಡಿಮೆ ಇನ್ಫೆಸ್ಟೇಷನ್ ಅಂದ್ರೆ ಸ್ವಲ್ಪ ಸಿಂಪ್ಟಮ್ಸ್ ನ ತೋರಿಸ್ತಾ ಇರುತ್ತೆ, ಇವಾಗಿನ ಹೊಸ ಹಂತದಲ್ಲಿ ಇರೋ ತರ ಕಾಣಿಸ್ತಾ ಇರುತ್ತೆ ನಮಗೆ. ಕಳೆದ ವರ್ಷ ಅದು ಚೆನ್ನಾಗಿತ್ತು, ಇವಾಗ ಯಾಕೋ ಅನ್ನಿಸ್ತಿದೆ ಅಂತ. ಅಂತ ಗಿಡಗಳನ್ನ ನಾವು ಇಳುವರಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಕೆಲವೊಂದು, ಆಗ ನಮಗೆ ಡೌಟ್ ಇರುವಂತದ್ದನ್ನ ತೆಗಿಬೇಲೆ ಈ ನಾನ್ ಓವನ್ ಪಟ್ಟಿಯಿಂದ ಸುತ್ತಬಹುದು. ಅಂದ್ರೆ ಈ ಗಿಡಗಳನ್ನ ನಾವು ಕೆಳಗಡೆಯಿಂದ ಪ್ರಧಾನ ಕಾಂಡ ಮತ್ತು ದಪ್ಪ ರೆಂಬೆಗಳನ್ನು ಇಲ್ಲಿ ಸಂದು ಬರ್ದಂಗೆ ಸುರುಳಿ ಸುರುಳಿಯಾಗಿ ಸುತ್ತಬೇಕು. ಈ ಪ್ರೌಢ ಕೀಟ ಇದ್ರೆ ಒಳಗಡೆ ಹೊರಗಡೆ ಬರುವ ರಂಧ್ರದಲ್ಲಿ ಸತ್ತೋಗುತ್ತೆ. ಅವಾಗ ಕಡಿಮೆ ಏನಾದ್ರೂ ಅದರಲ್ಲಿ ಒಳಗಡೆ ಒಂದು ಎರಡು ಹುಳ ಅಷ್ಟೇ ಇತ್ತು ಅಂತ ಅಂದ್ರೆ ಈ ಗಿಡಗಳು ಮೊದಲನೇದಾಗಿ ಕೀಟ ಹರಡುವಿಕೆಯನ್ನ ತಡೆಯುತ್ತೆ, ಎರಡನೇದೇನಂದ್ರೆ ಈ ಗಿಡ ಚೇತರಿಸ್ಕೊಳುತ್ತೆ, ಮತ್ತೆ ನಮಗೆ ಆ ವರ್ಷದ ಹಣ್ಣನ್ನು ಸಹ ಕುಯ್ಕೋಬಹುದು, ಮತ್ತೆ ಚೇತರಿಕೆ ಸಹ ಕಾಣುತ್ತೆ. ಬರೋ ವರ್ಷಕ್ಕೆ ನಮಗೆ ಗೊತ್ತಾಗುತ್ತೆ ಈ ಗಿಡದಲ್ಲಿ ಚೆನ್ನಾಗಿದೆನ ರಿಕವರ್ ಆಗಿದೆನ. ಮತ್ತೆ ಅದೇ ರೀತಿ ನಾವು ಬಿಡ್ತಾ ಹೋದ್ರೆ ಇದು ಸುಮಾರು ಒಂದು 7-8 ವರ್ಷವರೆಗೂ ಸುತ್ತಿರುವಂತಹ ಪಟ್ಟಿಗಳು ಏನೂ ಆಗಿಲ್ಲ. ಮತ್ತೆ ಚೆನ್ನಾಗಾಯ್ತು ಅಂತ ಅಂದ್ರೆ ಅದನ್ನ ಪುನಃ ಅವರು ನೆಕ್ಸ್ಟ್ ಬೇರೆ ಸ್ವಲ್ಪ ಸ್ವಲ್ಪ ಅದೇ ರೀತಿ ಬೇರೆದಕ್ಕೆ ಮಾಡ್ತಾ ಹೋಗ್ಬೋದು. ಇದು ಕೇವಲ ಕೀಟ ಬಾಧಿತ ಮತ್ತೆ ಡೌಟೆಡ್ ಪ್ಲಾನ್ ಏನಿರುತ್ತೆ, ಮತ್ತೆ ಎಲ್ಲೆಲ್ಲಿ ಜಾಸ್ತಿ ಇವಾಗ ಶೇಡ್ ರಿಮೂವ್ ಮಾಡಿರ್ಬೋದು, ಸಡನ್ ಆಗಿ ಅಲ್ಲಿ ಶೇಡ್ ಬೆಳ್ಸಕ್ ಆಗಲ್ಲ ಅಂತ ಕಡೆ ಎಲ್ಲ ಅವರು ಸ್ಲೋ ಆಗಿ ಅಡಾಪ್ಟ್ ಮಾಡ್ತಾ ಬರ್ಬೋದು.
1: ಅಂದ್ರೆ ಈ ನಾನ್ ಓವನ್ ಬಟ್ಟೆ ಅಂತ ತಾವು ಹೇಳಿದ್ರಲ್ಲ, ಅದು ಎಲ್ಲಿ ಸಿಗುತ್ತೆ ಅಂತೀರಾ?
0: ಅವರು ಹೇಳಿದ್ರೆ ಯಾವ್ದೆಲ್ಲ ಸಂಶೋಧನಾ ಕೇಂದ್ರ ಅಥವಾ ಏಷ್ಯನ್ ಆಫೀಸರ್ಸ್ ಇದೆ, ಎಕ್ಸ್ಟೆನ್ಷನ್ ಆಫೀಸರ್ಸ್, ಅಲ್ಲಿ ಬಂದ್ರೆ ನಾವು ಅವ್ರದ ಅಡ್ರೆಸ್ ಗಳನ್ನ ಕೊಡ್ತೀವಿ. ಮತ್ತೆ ಕೆಲವೊಂದು ಅಂಗಡಿಗಳು ಸಹ ಇದೆ ಸರ್, ನಮ್ಮ ಎಕ್ಸ್ಟೆನ್ಷನ್ ಆಫೀಸಿಗೆ ಹೋದ್ರೆ ಆ ಮಾಹಿತಿಯನ್ನು ಅವರು ಪಡ್ಕೋಬಹುದಾಗಿದೆ.
1: ಅಂದ್ರೆ ಬುಡದಿಂದ ಮುಖ್ಯ ಕಾಂಡ ಮತ್ತೆ ಪ್ರಾಥಮಿಕ ರೆಂಬೆಗಳಿಗೆ ಸುತ್ತಬೇಕಾಗತ್ತೆ ಇದನ್ನ.
0: ಹೌದು ಸರ್.
1: ಆರೋಗ್ಯಕರ ಗಿಡಗಳನ್ನ ಹೇಗೆ ಕಾಪಾಡ್ಕೊಳ್ಳೋದು, ಅವುಗಳ ನಿರ್ವಹಣೆ ಹೇಗೆ ಅಂತೀರಾ?
0: ಮೊದಲೇ ನಾವು ತಿಳ್ಕೊಂಡಿರೋ ಹಾಗೆ ಮೊಟ್ಟೆಯನ್ನ ತೊಗಟೆಯ ಸಂದುಗೊಂದುಗಳಲ್ಲೇ ಇದು ಹೆಚ್ಚಾಗಿ ಇಡುತ್ತೆ. ಹುಳಗಳು ನಮಗೆ ಬಿಳಿಕಾಂಡ ಕೊರಕದ ಜೀವನ ಚಕ್ರದಲ್ಲಿ ಒಂದು ದುರ್ಬಲ ಹಂತಗಳು ಅಂತ ಹೇಳ್ಬೋದು. ಅದು ಕಾಣಿಸೋದು ಅಥವಾ ಸಿಗೋದು ಎರಡು, ಒಂದು ಕೀಟಗಳನ್ನ ಅಪರೂಪಕ್ಕೆ ಅದು ಹೊರಗಡೆ ಹಾರಾಡ್ತಾ ಇರುತ್ತೆ, ಅವಾಗ ನಾವೇನಾದ್ರೂ ಮಾಡ್ಬೇಕು. ಇನ್ನೊಂದು ಈ ಮೊಟ್ಟೆ ಇಡ್ಲಾರ್ದಂಗೆ ತಡಿಬೇಕು, ಮತ್ತೆ ಈ ಮರಿ ಹುಳುವಿನ ಹಂತದಲ್ಲೇ ನಾವು ನಾಶ ಮಾಡ್ಬೇಕು, ಇಲ್ಲ ಒಂದ್ಸಲ ಅದು ಒಳಗೋದ್ರೆ ತುಂಬಾ ಕಷ್ಟ. ಹಾಗಾಗಿ ನಾವಿವಾಗ ಮೊಟ್ಟೆ ಇಡಲಾರ್ದಂಗೆ ಮಾಡುವಂತ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕಾಗುತ್ತೆ. ತೆಂಗಿನ ನಾರಿನ ಒಂದು ಕೈಗವಸ ಸಿಗುತ್ತೆ, ಅದರಿಂದ ಮುಖ್ಯ ಕಾಂಡ ಮತ್ತು ದಪ್ಪರೆಂಬೆಗಳನ್ನ ತೊಗಟೆಯನ್ನ ಉಜ್ಜೋದು ಅಂದ್ರೆ ಸ್ವಲ್ಪ ನಯಗೊಳಿಸೋದು, ತುಂಬಾ ಡೀಪ್ ಆಗಿ ಯಾವುದೇ ಕಾರಣಕ್ಕೂ ಸೈಡ್ಗೆ ಹೋಗ್ಬಾರ್ದು. ಮತ್ತೆ ಬೇಗ ಆಗ್ಲಿ ಸುಲಭವಾಗಿ ಅಂತ ಹೇಳಿ ಯಾವ್ದಾದ್ರು ಒಂದು ಮೆಟಲ್ ಇದನ್ನೆಲ್ಲ ಬಳಸ್ಬಾರ್ದು, ಉಜ್ಜಲಿಕ್ಕೆ ಹರಿತವಾದ ಉಪಕರಣಗಳನ್ನ ಬಳಸ್ಬಾರ್ದು, ಇದರಿಂದ ಗಿಡಕ್ಕೆ ಹಾನಿಯಾಗೋ ಸಾಧ್ಯತೆ ಇರುತ್ತದೆ. ಒಂದು ತೊಗಟೆ ಭಾಗ ಹೋಗೋ ರೀತಿ ಮಾತ್ರ ಉಜ್ಜಿ ಅದನ್ನ ನಯಗೊಳಿಸ್ಬೇಕು. ಇದರಿಂದ ಏನಾಗತ್ತಂದ್ರೆ ಮೊಟ್ಟೆ ಇಡ್ಲಿಕ್ಕೆ ಜಾಗ ಇರಲ್ಲ, ಹಾಗಾಗಿ 70% ಅಷ್ಟು ನಿರ್ವಹಣೆಯನ್ನ ಪಡಿಬಹುದಾಗಿದೆ. ಮತ್ತೆ ಇದನ್ನ ಮಾಡ್ಲಿಕ್ಕೆ ಏಪ್ರಿಲ್ ಅಲ್ಲಿ ನಾವು ಮಾಡ್ಬೋದು, ಮತ್ತೆ ಇಲ್ಲ ನಮಗೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅಕ್ಟೋಬರ್ ಮಧ್ಯಭಾಗದಲ್ಲಿ ಮಳೆ ಬಂದ ನಂತರ ಏನು ಸ್ವಲ್ಪ ಡ್ರೈ ಆಗಿರುತ್ತೆ ಅವಾಗ ಒಮ್ಮೆ ಮಾಡಿದ್ರೆ ಇದು ಆಲ್ಮೋಸ್ಟ್ 1-1.5 ವರ್ಷವರೆಗೂ ಯಾವುದೇ ಒಂದು ಕ್ರಮವನ್ನು ಮಾಡೋದು ಬೇಕಾಗುತ್ತೆ. ಮತ್ತೆ ಇದಲ್ದಲ್ಲೇನೆ ಮೊದ್ಲು ನಾವು ಹೇಳ್ತಾ ಇದ್ವಿ ಸುಣ್ಣದ ಲೇಪನವನ್ನ ಮಾಡುವುದು, ಅದು ಏನಾಗ್ತಾ ಇತ್ತು ಅದನ್ನ ಅಳವಡಿಸಕ್ಕೆ ಸ್ವಲ್ಪ ಎಕರೆ ಇರೋರಿಗೆ ಈಸಿ ಆಗ್ತಾ ಇತ್ತು, ಜಾಸ್ತಿ ಎಕರೆ ಇರೋರಿಗೆ ಅದು ನಮಗೆ ಲೇಬರ್ ಪ್ರಾಬ್ಲಮ್ ಇದೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಾವು ಅದಕ್ಕೆ ಸುಣ್ಣದ ಲೇಪನವನ್ನ ಈಸಿ ಮಾಡ್ಲಿಕ್ಕೆ ಸಿಂಪರಣ ಮಾಡುವ ಒಂದು ಕ್ರಮವನ್ನ ಸ್ಪ್ರೇಯಬಲ್ ಲೈಮ್ ಅಂತ ಹೇಳ್ಬೋದು, ಅದ ಸಹ ಒಂದು ಮೆಥಡಾಲಜಿಯನ್ನ ಕಂಡಿಡ್ದೇ ಇದ್ದೇವೆ. ಅದು ಹೇಗೆ ಅಂತ ಅಂದ್ರೆ 10% ಸುಣ್ಣ, ಮೊದಲೇ ನಾವೇನ್ ಹೇಳ್ತಿದ್ವಿ ಅದೇ 20 kg ಸಿಂಪಡಣಾ ಸುಣ್ಣವನ್ನ 200 ml ಒಂದು ಹರಡುವ ದ್ರಾವಣ ಅಂದ್ರೆ ಸ್ಪ್ರೆಡ್ಡರ್ ಅಂತ ನಾವು ಹೇಳ್ಬೋದು, ಆ ದ್ರಾವಣ ಒಂದು ಸಿಲ್ವೆಟ್ ಅಂತ ಸಿಗುತ್ತೆ ಅಥವಾ ಫಿಲ್ವೆಟ್ ಅಂತ ಸಿಗುತ್ತೆ, ಇದನ್ನ 200 ml ನೀರಿಗೆ, ಮತ್ತೆ ಡಿಡಿಎಲ್ ಫೆವಿಕಾಲ್ ಸಿಗುತ್ತೆ 200 ml ಡಿಡಿಎಲ್ ಫೆವಿಕಾಲ್, ಈ ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಯಾವುದೇ ಸ್ಪ್ರೇಯರ್ ಅಲ್ಲಿ ಅವರು ಸ್ಪ್ರೇ ಮಾಡಬಹುದಾಗಿದೆ. ಇದರಿಂದ ಏನಾಗಿದೆ, ಯಂತ್ರದ ಸ್ಪ್ರೇಯರ್ ಅಲ್ಲಿ ಅವ್ರು ಸಿಂಪಡಿಸುವಾಗ ನಾಜಲ್ಗಳು ಕಟ್ಟಿಕೊಳ್ಳುವುದಿಲ್ಲ, ಮೊದ್ಲು ನಾಜಲ್ ಬ್ಲಾಕ್ ಆಗ್ಬಿಡುತ್ತೆ ಕಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಈಗ ಈ ರೀತಿ ಮಾಡೋದ್ರಿಂದ ನಾಜಲ್ ಕಟ್ಟಿಕೊಳ್ಳುವುದಿಲ್ಲ, ಮತ್ತೆ ಹೆಚ್ಚಿನ ಒಂದು ಜಾಗವನ್ನ ಅವರು ನುರಿತ ಕಾರ್ಮಿಕ ಹೆಚ್ಚಿನ ಎಕರೆಗಳಿಗೆ ಕವರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದನ್ನ ಸಿಂಪಡಿಸ

0: ಸಂಪಾದನೆ ಮಾಡುವಾಗ ಅವ್ರು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ, ಒಂದು ಮುಖ್ಯ ಕಾಂಡ ಮತ್ತೆ ದಪ್ಪ ರೆಂಬೆಗಳ ಮೇಲೆ ನೀಟಾಗಿ ಅವರು ಸಿಂಪಡಣೆ ಮಾಡ್ತಾ ಬರಬೇಕು. ಆಗ ಸೊಂದುಗೊಂದೆಲ್ಲ ಮುಚ್ಚಿ ಈ ಮೊಟ್ಟೆ ಇಡ್ಲಿಕ್ಕೆ ಆಸ್ಪದ ಇರಲ್ಲ. ಸಪೋಸ್ ಇಟ್ಟಿದ್ರು ಸಹ ಅದು ಸತ್ತೋಗುತ್ತೆ.
1: ಇದು ಒಂದು ಕ್ರಮ ಇದು.
0: ಹೌದು ಸರ್, ಈ ಎರಡೂ ಕ್ರಮಗಳು ಬಹಳ ಉಪಯುಕ್ತವಾಗಿದೆ. ಮತ್ತೆ ರಾಸಾಯನಿಕ ಸಿಂಪಡಣೆಗಿಂತ ಈ ಎರಡೂ ಕ್ರಮಗಳು ಬಹಳಷ್ಟು ಉತ್ತಮವಾದ ಫಲಿತಾಂಶವನ್ನ ಕೊಟ್ಟಿದೆ. ಮತ್ತೆ ಬಹಳಷ್ಟು ಬೆಳೆಗಾರರು ಇದನ್ನ ಅಳವಡಿಸಿ ಅವರು ಹೇಳ್ತಾ ಇದ್ದಾರೆ, ಅದು ಈ ಎರಡೂ ಕ್ರಮಗಳು ಉತ್ತಮವಾಗಿವೆ ಅಂದ್ರೆ ಅವರ ತೋಟಕ್ಕೆ ಅವರೇ ವಿಜ್ಞಾನಿಯಾಗಿರ್ತಾರೆ, ಯಾವ ಬ್ಲಾಕ್ ಅಲ್ಲಿ ಯಾವ ತಾಕುಗಳಲ್ಲಿ ಏನ್ ಮಾಡ್ಬೇಕು, ಈಗ ನಾವೇನೆಲ್ಲ ಹೇಳಿದ್ವಿ ಅದನ್ನ ಯಾವ್ದನ್ನ ಅಳವಡಿಸ್ಕೋಬೇಕು ಅನ್ನುವ ಚಿಂತನೆಯನ್ನ ಅವ್ರು ಮಾಡಿ ಅಳವಡಿಸಿದ್ರೆ ಸಮಗ್ರವಾಗಿ ಎಲ್ಲವನ್ನು ಸೇರಿಸಿ ಮಾಡುವಾಗ ಖಂಡಿತ ಅವರಿಗೆ ಹತೋಟಿ ಸಿಗುವ ಸಾಧ್ಯತೆ ಇರುತ್ತೆ. ಇದರ ಕೊನೆಯದಾಗಿ ಅವರು ರಾಸಾಯನಿಕ ಸಿಂಪಡಣೆಯನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಅಂತ ನಾನು ಬಯಸ್ತೀನಿ. ಅದಕ್ಕೆ ಎರಡು ಕೆಮಿಕಲ್ ಅನ್ನ ರಾಸಾಯನಿಕ ಬಳಕೆಯನ್ನ ಹೇಳ್ಬಹುದು. ಬಟ್ ಇದೆಲ್ಲವನ್ನ ಮಾಡಿದ್ರೆ ಅವರಿಗೆ ರಾಸಾಯನಿಕದ ಉಪಯೋಗದ ಅವಶ್ಯಕತೆ ಇರಲ್ಲ. ಆದ್ರೂ ಸಹ ತಿಳಿಸಿ ಅಂದ್ರೆ ನಾನು ಅದನ್ನ ತಿಳಿಸ್ತೇನೆ.
1: ಪ್ರೌಢ ಕೀಟಗಳನ್ನ ಆಕರ್ಷಿಸೋದಕ್ಕೆ ಈ ಲಿಂಗಾಕರ್ಷಕ ಬಲೆಗಳು ಅಂತಾರಲ್ಲ, ಅವುಗಳ ಬಳಕೆನೂ ಏನಾದ್ರೂ ಇದೆಯಾ ಇಲ್ಲಿ?
0: ಹೌದು ಸರ್, ಈ ಮೋಹಕ ಲಿಂಗಾಕರ್ಷಕ ಬಲೆಗಳು ಸಹ ಇಲ್ಲಿ ಇದೆ. ಕ್ರಾಸ್ವೇನ್ ಫೆರಮೋನ್ ಟ್ರ್ಯಾಪ್ ಅಂತ ನಾವು ಹೇಳ್ತೀವಿ. ಇದು ಎಕರೆಗೆ 10 ಏಪ್ರಿಲ್ ಮೊದಲನೇ ವಾರದಲ್ಲೇನೆ ಅವ್ರು ಹಾಕ್ಬಿಡ್ಬೇಕು, ಅಂದ್ರೆ ಮಾರ್ಚ್ ಎಂಡಲ್ಲೇನೆ ಅವ್ರು ರೆಡಿ ಇರ್ಬೇಕು, ಮತ್ತೆ ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾಗದಲ್ಲೇನೆ ಇದನ್ನ ಎಕರೆಗೆ 10 ಅವ್ರು ಹಾಕ್ಬೇಕು. ಎಲ್ಲಿ ಕೀಟ ಸಾಂದ್ರತೆ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಪ್ರದೇಶಗಳಲ್ಲಿ ಮಾತ್ರ ಅದನ್ನ ಹಾಕಿದ್ರೆ ಅವರು ಸಾಕಾಗುತ್ತೆ.
1: ಅಂದ್ರೆ ಯಾವ ಕೀಟಗಳು ಬಂದು ಬೀಳ್ತವೆ ಇದಕ್ಕೆ ಅಂತೀರಿ?
0: ಇದಕ್ಕೆ ಪ್ರೌಢ ಹೆಣ್ಣು ಕೀಟಗಳು ಹೆಚ್ಚಾಗಿ ಬಂದು ಬೀಳುತ್ತೆ.
1: ಕೀಟಗಳನ್ನ ಸಿಂಪರಣೆ ಮಾಡೋದಾದ್ರೆ ಏನ್ ಮಾಡಬಹುದು ಅಂತೀರಿ?
0: ಸರ್, ರಾಸಾಯನಿಕ ಸಿಂಪರಣೆಯನ್ನ ಅವರು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೆಂಟೋಏಟ್ ಅಂತ ಹೇಳಿ 50 EC ಅದು ಸಿಗುತ್ತೆ, ಅಥವಾ ಸಿಪ್ರೋನಿಲ್ ಅಂತ 5 SC. ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು 400 ಮಿಲಿ 200 ಲೀಟರ್ ಬ್ಯಾರಲ್ಗೆ ಯಾವ್ದಾದ್ರು ಒಂದು 200 ಮಿಲಿ ಅಂಟು ದ್ರಾವಣದೊಂದಿಗೆ ಅವರು ಯಾವುದೇ ಕಾರಣಕ್ಕೂ ಬೇರೆ ಇದಕ್ಕೆ ಬೀಳಬಾರದು, ಮುಖ್ಯ ಕಾಂಡ ಮತ್ತು ದಪ್ಪರೆಂಬೆಗಳಿಗೆ ಮಾತ್ರ ಬೀಳುವ ಹಾಗೆ ಅವರು ಸಿಂಪಡಣೆಯನ್ನ ಮಾಡಿಕೊಳ್ಳಬಹುದು. ಅವರು ಏಪ್ರಿಲ್ ತಿಂಗಳ 2 ವಾರದಲ್ಲಿ ಮಾಡುವುದು ಉತ್ತಮವಾಗಿದೆ. ಆದಷ್ಟು ಅವರು ರಾಸಾಯನಿಕದ ಬಳಕೆಯನ್ನ ಅಕ್ಟೋಬರ್ 2 ಫ್ಲೈಟ್ ವಿಂಟರ್ ಫ್ಲೈಟ್ ಸೀಸನ್ ಚಳಿಗಾಲದ ಹಾರಾಟದ ಕಾಲದಲ್ಲಿ ಅವಾಯ್ಡ್ ಮಾಡೋದು ಉತ್ತಮ. ಯಾಕೆಂದ್ರೆ ಕ್ರಾಪ್ ಇರುತ್ತೆ ಆ ಟೈಮಲ್ಲಿ, ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಮೊದಲು ಮತ್ತು 2 ವಾರದಲ್ಲಿ ಇದನ್ನ ಅವರು ಮುಖ್ಯ ಕಾಂಡ ಮತ್ತು ದಪ್ಪ ರೆಂಬೆಗಳಿಗೆ ಮಾತ್ರ ಸಿಂಪಡಣೆ ಆಗುವ ರೀತಿ ನೋಡಿಕೊಂಡು ಮಾಡುವುದು ಉತ್ತಮ ಆಗಿದೆ.
1: ಅಂದ್ರೆ ಒಂದು ಬ್ಯಾರಲ್ ನೀರು ಅಂದ್ರೆ 200 ಲೀಟರ್ ನೀರಿಗೆ 400 ಮಿಲಿಲೀಟರ್ ನಷ್ಟು ಬೆರೆಸ್ಕೋಬೇಕಾಗತ್ತೆ.
0: ಹೌದು ಸರ್,
1: ಈ ಪೆಂಥೋಯೇಟ್ ಅಥವಾ ಫಿಪ್ರೋನಿಲ್.
0: ಹೌದು,
1: ನಾವು ಯಾವ್ದಾದ್ರು ಒಂದನ್ನ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬಿಳಿ ಕಾಂಡ ಕೊರಕ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MS ಉಮಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7349373183. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7349373183. ತುಂಬ ಸಂತೋಷ ಡಾಕ್ಟರ್ ಉಮಾ ಅವರೇ, ತಾವು ಇದುವರೆಗೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಕಾಫಿಯನ್ನು ಬಾಧಿಸುವಂತಹ ಬಿಳಿ ಕಾಂಡಕೊರಕದ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,100 ರೂಪಾಯಿಯಿಂದ 22,800 ರೂಪಾಯಿಗಳು, ಅರಬಿಕಾ ಚೆರ್ರಿ 12,000 ರೂಪಾಯಿಗಳಿಂದ 14,400 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,800 ರೂಪಾಯಿಗಳು, ರೊಬೆಸ್ಟಾ ಚೆರ್ರಿ 9,100 ರೂಪಾಯಿಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ SA ನದಾಫಾ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜಂಪಿ, ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ.
2: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಿಲ್ಲೆಯಲ್ಲಿ ಆಗಾಗ ಮಳೆಯಾಗ್ತಿದ್ದ ಬಗೆಯಲ್ಲಿ ಮನೆಯ ಸುತ್ತಮುತ್ತ ತೆಂಗಿನ ಚೆಪ್ಪು, ಟೈರ್, ಹೂಕುಂಡಲಿ ನೀರು ನಿಲ್ಲದ ಹಂಗೆ ಗಮನ ಹರಿಸಕ್ಕೂ ಈ ಬಗೆಯಲ್ಲಿ ಜಾಸ್ತಿ ಜಾಗೃತಿ ಮೂಡಿಸುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ಅವರು ಸೂಚನೆ ಕೊಟ್ಟೋಳು. ಪ್ಯಾಟಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಬಗೆಯಲ್ಲಿ ನಡೆದ ಸಭೆಯಲ್ಲಿ ಅವು ಮಾತಾಡ್ದು. ಈ ಒತ್ತುಲಿ ಮಾತಾಡ್ದ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವು ಮಾರ್ಚ್ 2026 ಮುಟ್ಟ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಕಂಡುಬಂದಿದ್ದು ಸೋಮರ್ಪೇಟೆ ತಾಲೂಕಿನ 16,860 ಜನರ ರಕ್ತ ಪರೀಕ್ಷೆಯಲ್ಲಿ ಒಂದು ಪ್ರಕರಣ ಕಂಡುಬಂದುಟ್ಟು ಅವು ಗುಣ ಆದ ಮಾಹಿತಿನ ಹಂಚಿದೊ. ಮಲೇರಿಯಾ ಕಡಿಮೆ ಮಾಡಿಕೆ, ಜಿಲ್ಲೆಯಲ್ಲಿ ಬೇಗನೆ ಪತ್ತೆ ಹಚ್ಚಿಕೆ, ರಕ್ತಲೇಪನಗಳ ಪರೀಕ್ಷೆ ಹಂಗೆ ಜಿಲ್ಲೆಯಲ್ಲಿ ಹೊರ ರಾಜ್ಯದ ವಲಸಿಗರ ಸಮೀಕ್ಷೆ, ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸೋ ಕೂತ ಅವು ಹೇಳದೋ. ಹಂಗೆ ಈ ಸಭೆಯಲ್ಲಿ ಮಿಷನ್ ಏಡ್ಸ್ ಸುರಕ್ಷಾ ಅಭಿಯಾನದ ಭಿತ್ತಿ ಪತ್ರಣ ಬಿಡುಗಡೆ ಮಾಡಲಾಯಿತು. ಈ ಸಭೆಯಲ್ಲಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆನ ಅಧಿಕಾರಿಗ ಕೂಡಿಯಾಡಿದ್ದು. ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸಿದಲ್ಲಿ ಸಮಾಜದಲ್ಲಿ ಒಳ್ಳೆ ಪ್ರಜೆ ಆಗಿ ಕಾಂಬಕ್ಕೆ ಸಾಧ್ಯ. ಆ ಬಗೆಯಲ್ಲಿ ಅಪ್ಪ ಅವ್ವಂದಿರು ಮತ್ತೆ ಶಿಕ್ಷಕರ ಪಾತ್ರ ಅತಿ ಮುಖ್ಯಾತ ಶಾಸಕರು ಡಾಕ್ಟರ್ ಮುಂತರಗೌಡ ಅವು ಹೇಳದೋ. ಇಂದು ಕನ್ನಡ ಸಿರಿ ಸ್ನೇಹ ಬಳಗ ಕಡೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100 ಫಲಿತಾಂಶ ಪಡೆದ ಕೊಡಗು ಜಿಲ್ಲೆನ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ಸಾಧನ ಸಿರಿ ಇನಾಮ್ನ ಹಂಚಿ ಅವು ಮಾತಾಡ್ದು. ಸುಮಾರು ಜಿಲ್ಲೆಯಲ್ಲಿ 103 ಶಾಲೆಗೆ ಶೇಕಡ 100 ಫಲಿತಾಂಶ ಪಡೆದಿರ್ದು ವಿಶೇಷ ಅಂತ ಹೇಳದು. ಈ ಒತ್ತುಲಿ ಡಯಟ್ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೇರೆ ಬೇರೆ ಮುಖ್ಯಪಟ್ಟವು ಸೇರಿದ್ದು. ಅನಿಮಲ್ ರಿಲೀಫ್ ಕೊಡಗು ಸಂಸ್ಥೆನ ಇದೇ ತಿಂಗ ತಾರೀಕು 23 ಮತ್ತೆ 24 ಅಂದರೆ ನಾಳೆ ನಾಡ್ದು ಶನಿವಾರ ಐತವಾರ ಕೊಡಗು ಜಿಲ್ಲೆನ ಮಡಿಕೇರಿ ತಾಲೂಕು ಕಡಗದಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಅಂಗಳಲ್ಲಿ ಬೀದಿ ನಾಯಿಗಳಿಗೆ ಪುಕ್ಕಟೆ ಆಗಿ ಜನನ ನಿಯಂತ್ರಣ ಮದ್ದು ಮತ್ತೆ ರ್ಯಾಬಿಷ್ ವಿಶೇಷ ಮದ್ದು ನೀಡುವ ಶಿಬಿರ ಹಮ್ಮಿಕೊಂಡಳು. ಸಾರ್ವಜನಿಕರು ಈ ಪ್ರಯೋಜನ ಪಡ್ಕೊಳ್ಳೋ ಹಂಗೆ ಕೇಳಿಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಗಾಳಿ ಶುರು ಆಗಿದ್ದು ಮಳೆ ತೊಂದರೆ ತಾಪತ್ರೆಯಿಂದ ಕರೆಂಟ್ ಹಂಚುವಲ್ಲಿ ಜಾಸ್ತಿ ತೊಂದರೆ ತಾಪತ್ರೆ ಉಂಟಾದೆ. ಕರೆಂಟ್ ಅವಗಡಲ್ಲಿ ತೊಂದರೆ ಆವ ಸಾಧ್ಯತೆ ಜಾಸ್ತಿ ಇರದರಿಂದ ಸಾರ್ವಜನಿಕರು ಯಾವುದೇ ರೀತಿನ ಅಂದರೆ ವಿದ್ಯುತ್ ತಂತಿ ಕಂಬಗ ತುಂಡಾಗಿದ್ದು ನೋಡದಲ್ಲಿ ತಾವೇ ಕ್ರಮ ಕೈಗೊಳ್ಳದೆ ಅಂದರೆ ರಿಪೇರಿ ಮಾಡದೆ ತೊಂದರೆ ಕಂಡುಬಂದರೆ 1800599601 ಈ ದೂರವಾಣಿ ಸಂಖ್ಯೆಗೆ ದೂರು ದಾಖಲಿಸುವ ಹಂಗೆ ಕೇಳಿಕೊಂಡಳು. ಕೊಡಗು ಜಿಲ್ಲೆಯಾದ್ಯಂತ ಗ್ರಾಹಕರು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ವಿದ್ಯುತ್ತಲ್ಲಿ ಯಾವುದೇ ಅಡಚಣೆ ಬಂದಲ್ಲಿ ಈ ಫ್ರೀ ಟೋಲ್ ಫ್ರೀ ಸಂಪರ್ಕಿಸುವ ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಕಡೆಯಿಂದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ತೋಟಗಾರಿಕೆ ಇಲಾಖೆ ಕಡೆಯಿಂದ ಮಾವು ಮತ್ತೆ ಹಲಸು ಮೇಳ ಇಂದಿಂದ ನಾಡ್ದು 24 ಮುಟ್ಟ ಹಾಫ್ಕಾಮ್ಸ್ ಅಂಗಳಲ್ಲಿ ನಡೆದಿದೆ. ಇಂದು ಹೊತ್ತಾರೆ 10:30 ಗಂಟೆಗೆ ಈ ಮೇಳಕ್ಕೆ ಶಾಸಕರು ಡಾಕ್ಟರ್ ಮಂತರಗೌಡ ಹಂಗೆ ಬೇರೆ ಬೇರೆ ಅಧಿಕಾರಿ ವರ್ಗದವು ಚಾಲನೆ ನೀಡಿದೋತ ಪ್ರಕಟಣೆಯಿಂದ ಗೊತ್ತಾಗುತ್ತು. ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಮತ್ತೆ ಮರುಗೋಡು ಗೌಡ ಸಮಾಜ ಇವರ ಕೂಡುಕೂಟಂದ ಅರೆ ಭಾಷೆ ಗ್ರಾಮೋತ್ಸವ ಕಾರ್ಬಾರ್ ಇದೇ ತಿಂಗ ಮೇ 26 ಮರುಗೋಡು ಸರ್ಕಾರ

0: ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಅಂದು ಹೊತ್ತಾರೆ 9:30 ಗಂಟೆಗೆ ಮರಗೂಡು ಗೌಡ ಸಮಾಜದ ಮೆರವಣಿಗೆ ನಡೆದಿದೆ. ಮರಗೂಡು ಗೌಡ ಸಮಾಜದ ಅಧ್ಯಕ್ಷರು ಕಟ್ಟೆಮನೆ ಜನಾರ್ದನ ಅವು ಚಾಲನೆ ಕೊಟ್ಟವೆ. 10:30 ಗಂಟೆಗೆ ಜಂಬರ ನಡೆದಿದೆ. ಶಾಸಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಸದಾನಂದ ಮಾವುಜಿ ಅವು ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಸೋಮರಪೇಟೆ 66/11 ಕರೆಂಟ್ ಹಂಚುವ ಉಪಕೇಂದ್ರದಿಂದ ಹೊರಹೋವ F2 ಶಾಂತಲ್ಲಿ ಫೀಡರ್ಲಿ ನಾಳೆ May 23 ಹೊತ್ತಾರೆ 10 ಗಂಟೆಯಿಂದ ಹಿಂಬೊತ್ತು 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಇರದರಿಂದ ಶಾಂತಲ್ಲಿ ಬೆಟ್ಟದಲ್ಲಿ ಬೀದಳ್ಳಿ ಕುಂದಳ್ಳಿ ಕುಡಿಗಾನ ತಾಕೀರಿ ಕೊತ್ನಲ್ಲಿ ತೋಳೂರು ಶೆಟ್ಟಳ್ಳಿ ಕೂತಿ ಹೊಸಬೀಡು ನಗರಲ್ಲಿ ಹೆಗ್ಗಡಮನೆ ಸುತ್ತಮುತ್ತ ಜಾಗಲಿ ಕರೆಂಟ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವ ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಡೆಯಿಂದ ಪ್ಯಾಟಿನ ಗಾಂಧಿ ಭವನದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ 2026 ಕಾರ್ಯಕ್ರಮ ಇಂದು ನಡೆದು. ಕೊಡಗು ಜಿಲ್ಲೆನ 2026-27 ಸಾಲಿನ ರಾಷ್ಟೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಅಡಿಲಿ ಕಣ್ಣನಪುರೆ ಶಸ್ತ್ರಚಿಕಿತ್ಸೆ ನಡೆಸಿಕೆ ಖುಷಿ ಇದ್ದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರ್ದೊಳೋ. ಅರ್ಜಿ ಹಾಕಿಕೆ May 30 ಮುಟ್ಟ ಅರ್ಜಿ ಸಲ್ಲಿಸಕ್ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರನ್ನ ಸಂಪರ್ಕಿಸಕ್. ಪೊನ್ನಂಪೇಟೆ 66/11 kV ವಿದ್ಯುತ್ ಹಂಚುವ ಉಪಕೇಂದ್ರದಿಂದ ಹೊರಹೋವ F17 ಮಾಯಮುಡಿ ಹಂಗೆ F13 ಬೆಕ್ಕೆಸೊಡ್ಲೂರು ಫೀಡರ್ಲಿ May 25 ಹೊತ್ತಾರೆ 10 ಗಂಟೆಯಿಂದ ಹಿಂಬೊತ್ತು 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಇದರಿಂದ ಕಾನೂರು ಬೆಕ್ಕೆಸೊಡ್ಲೂರು ಕೋತೂರು ಬಲ್ಯಮಂಡೂರು ವಡ್ಡರಮಾಡು ನಿಡುಗುಂಬ ಮಾಯಮುಡಿ ಕಮಟಿ ಧನುಗಾಲ ರುದ್ರಬೀಡು ಮಡಿಕೆಬೀಡು ಬಾಣಾಜಿ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವ ಹಂಗೆ ಕೇಳಿಕೊಂಡಳು. ಆಯುಷ್ ಇಲಾಖೆ ಕಡೆಯಿಂದ June 21 ಆಯೋಜನೆ ಮಾಡಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆನ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆನ ಎಲ್ಲಾ ಸರ್ಕಾರಿ ಅಧಿಕಾರಿಗ ಮತ್ತು ಸಿಬ್ಬಂದಿಗ ಶಾಲಾ ಸಿಬ್ಬಂದಿಗ ವಿದ್ಯಾರ್ಥಿಗ ಭಾಗವಹಿಸಿಕೆ ಅವಕಾಶ ಉಂಟು. ಇದರಿಂದ ಆಯುಷ್ ಮಂತ್ರಾಲಯದ ಪೋರ್ಟಲ್ಲಿ ಹೆಸರನ್ನ ನೋಂದಾಯಿಸಿ ಕನಕ ಆನ್ಲೈನ್ಲಿ ತರಬೇತಿ ಪಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಾರಾಷ್ಟೀಯ ಯೋಗ ದಿನಾಚರಣೆನ ಯಶಸ್ವಿಗೊಳಿಸುವ ಹಂಗೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ.
1: ಸುದ್ದಿ ಜುಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ ನಿನಗೆ ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು, ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್ ಗ್ರಾನೈಟ್ ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
6: CJ ಬಿಲ್ಡ್ವೇರ್ ಬೈಲುಗುಪ್ಪೆ ಕುಶಾಲ್ ನಗರ ಆಲ್ಸೋವಾರ್ ಇರಿಟಿ ಕಣ್ಣು ಚಿರುಪುಯ ಬೆಳ್ಳರಿಕುಂ ನೀಲೇಶ್ವರಂ. CJ ಬಿಲ್ಡ್ವೇರ್ ಟ್ರಸ್ಟ್ ದ ಲೆಗಸಿ.
7: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರೆಸ್ ರೋಡ್ ಮೈಸೂರು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
10: ರೆಫ್ರಿಜರೇಟರ್, AC, ಫ್ಯಾನ್, ಏರ್ ಕೂಲರ್, TV, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
9: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ EMI.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
13: ಸರ್ಪ್ರೈಸ್ ಗಿಫ್ಟ್,
12: ಓಪನ್ ಮಾಡು.
13: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
12: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
14: ಚೋಯಮಾಡಂಡ ಒಕ್ಕಡ ಗುರುಕರನಂಡ ತೆರೆ ಇಂದು ಬುಳ್ಳಿಯಾಚೆ ಬೈಟ್ ಪಿಂಜ ನಾಳೆ ಚೆನ್ನಿಯಾಚೆ ಪೂಲ್ ಮರಂದೋಡ ಗ್ರಾಮತ್ಲುಳ್ಳ ಒಕ್ಕಡ ಮೇಕೆ ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಸಂಸಾರ ಊರುಕಾರ ಬಿಂದು ಚಂಗಾಂತಿ ಎಲ್ಲ ಬಂತು ಗುರುಕರನಂಡ ಆಶ್ವಾದ ಪಡೆದು ಚೋಯಮಾಡಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಂಡಿತ.
12: ಕೊಡಗು ಕುಶಾಲ್.

0: ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
4: ಚೆರಂಬಾಣೆ ಕೊಳಗದಾಳು ಗ್ರಾಮದ ಪಾಕ ಮುಕ್ಕಾಟಿರ ಐನ ಮನೆಯಲ್ಲಿ ಇದೇ 23ರಂದು ನಾಳೆ ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಕುಲದೇವರು ಶ್ರೀ ವೆಂಕಟರಮಣ ದೇವರ ಹರಿಸೇವೆಯನ್ನ ನಡೆಸಲಾಗುವುದು. ಕುಟುಂಬದವರು, ತವರು ಮನೆ ಹೆಣ್ಣು ಮಕ್ಕಳು, ಕುಟುಂಬಸ್ಥರು, ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಕ ಮುಕ್ಕಾಟಿರ ಕುಟುಂಬದವರು ಕೇಳಿಕೊಂಡಿದ್ದಾರೆ.
5: ಗೋಣಿಗೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ ನಿಮಗೆ ಬೇಕಾದ 4x2 ಡಿಜಿಟಲ್ ವಿಟ್ರಿಫೈಡ್ ಟೈಲ್ಸ್ ಕುಶಾಲನಗರ ಹಾಗೂ ಮೈಸೂರಿನಲ್ಲಿ ಸಿಗುವ ರೇಟ್ನಲ್ಲೇ ಸಿಗಲಿದೆ.
3: ವಿವಿಧ ರೀತಿಯ ಡಿಸೈನ್ಸ್ ನಲ್ಲಿ ಟೈಲ್ಸ್ ಗಳು ಲಭ್ಯ.
5: ಪ್ರಾಜೆಕ್ಟ್ ಆರ್ಡರ್ ಗಳಿದ್ದರೆ 4x2 ಡಿಜಿಟಲ್ ಟೈಲ್ಸ್ ಗಳನ್ನು ನೇರವಾಗಿ ಗುಜರಾತಿನಿಂದ ಹೋಲ್ಸೇಲ್ ರೇಟ್ನಲ್ಲೇ ತರಿಸಿಕೊಳ್ಳಲಾಗುವುದು.
3: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲ್.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾ ಜನ. ಪುಸ್ತಕ ಓದುವಾನುಂಡು ಮನಸ್ಸಿಗೆ ಖುಷಿಯಾಪ, ಜ್ಞಾನ ವೃದ್ಧಿಯಾಪ. ಕೊಡವಡ ವಿಚಾರತ್ ಕಾವೇರಿ ಪುರಾಣ ಸ್ಕಂದ ಪುರಾಣ ಹತ್ರ ಉಲ್ಲೇಖತ್ ನಂಗಕ್ಕೆ ಅರಿವು ಇರೋಂಡು ಕೂಟಕ್ಕೆ ನಂಗಡ ವಿಚಾರತ್ಲು ಪ್ರತಿ ಮನೇಲಿ ಪುಸ್ತಕ ಪತ್ತಾಯ ತೊರಪಕ್ಕೆ ಜನ ಮಿಂಜಕ್ಕೆ ಬರೋಣಂದು ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜ್ಜನಿಕಂಡ ಮಹೇಶ್ ನಾಚಯ್ಯ ಅಣ್ಣಚಿ. ಚೇರಂಬಾಣೆ ಬೆಂಗನಾಡು ಕೊಡೋ ಸಮಾಜದ 10ನೇ ಪುಸ್ತಕ ಪತ್ತಾಯ ಉದ್ಘಾಟನೆ ಮಾಡಿತು. ಇವು ತಕ್ಕ ಪರಂದತ್ ಮುಖ್ಯಪಟ್ಟವು ಹಾಜರಿಂಜತ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಸಹಕಾರತ್ ಜಿಲ್ಲಾ ಹಾಪ್ಕಾಮ್ಸ್ ರಾಧನಿಲ್ ಹಾಪ್ಕಾಮ್ಸ್ ಪರಂಬುಲ್ ಇಂದಿಂಜ ಮೂಂದು ದಿನ 24ನೇ 6ನೇ ಕಾಲತ್ರ ಮಾಂಗೆ ಪಿಂಜ ಚಕ್ಕೆ ಮೇಳಕ್ಕೆ ಶಾಸಕಗಳಾದ ಡಾಕ್ಟರ್ ಮಂತರ್ಗೌಡ ಇಂದು ಮೊಳಿ ಇಟ್ಟಿತು. ಮಾಂಗೆ ರಮೀದ ಮಾಹಿತಿ ಏರ್ತಂಡತ್. ಜಿಲ್ಲೆರ ಸುಮಾರು ಜಾಗತ್ತು ಮಳೆ ಆಯನುಂಡು. ಸಾರ್ವಜನಿಕಂಗ ಪರಿಸರತನ ಆಪಚ್ಚಕ್ಕ ಮನಾರ ಆಯಿತು ಬೆಚ್ಚವಂಡು ತಂಗೆರ ಚರಟೆ ಪೂಚಟ್ಟಿಲು ನೀರು ನೆಕ್ಕತನಕ್ಕೆ ನೋಟಿಯವಂಡು ಸಾರ್ವಜನಿಕಂಕ ಇಂಡ ಮೀದ ಮಾಹಿತಿ ಕೊಡ್ಕೊಂಡು ಒಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಇಲಾಖೆರ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲು ಮಲೇರಿಯಾ ಡೆಂಗ್ಯೂ ಸೊಳ್ಳೆರ ಮೀದ ಅದಲಿಂಜ ಪಬ್ಬು ಆ ಕಾಯಿಲನ ಬರತನಕ್ಕೆ ನೋಟಿಯ ಉಂಡ ಮೀದ ನಡೆದ ಸಭೆಯಲ್ಲಿ ಇವು ತಕ್ಕ ಪರಂದತ್ತು. ಆನಿಮಲ್ ರಿಲೀಫ್ ಕೊಡಗು ಸಂಸ್ಥರ ಆದನೆಲು ನಾಳೆ ಪಿಂಜ ಮತ್ತಂದು ಮಡಿಕೇರಿ ತಾಲೂಕರ ಕಡಗದಾಳು ಗ್ರಾಮತ್ರ ಗವರ್ಮೆಂಟ್ ಹೈಸ್ಕೂಲ್ ಪರಂಬುಲು ಬಿದಿ ನಾಯಕ್ ಬಣ್ಣೆ ಜನನ ಚಿಕಿತ್ಸೆ ಪಿಂಜ ರೇಬಿಸ್ ವಿರೋಧಿ ಚೂದು ಮದ್ದಿರ ಶಿಬಿರ ಏರ್ಪಾಡು ಮಾಡಿತು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವ್ಯಾಪ್ತಿರ ವಿಸ್ತರಣಾ ಘಟಕ ಮಡಿಕೇರಿ ಪಿಂಜ ಅರಣ್ಯ ಮಹಾವಿದ್ಯಾಲಯತರ ಪೊನ್ನಂಪೇಟೆ ಪಿಂಜ ಕೀನೋರೆಸ್ಟ್ ಆನ್ಲೈನ್ ಪಿಂಜ ಬೈಪ್ ಸಬಲ ಯೋಜನೆರ ಕೂಡುಕೂಟತ್ ನಾಳೆ ಪಲಾಕ 10:30 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯತ್ ವಿಶ್ವ ಜೇನುನೊಣ ದಿನ ನಡಪ ಕಾರ್ಯಕ್ರಮತ್ ಕೃಷಿ ವಿಜ್ಞಾನತರ ವಿಶ್ವವಿದ್ಯಾಲಯತರ ಕುಲಪತಿಯಾನ ಕೆ ನಾರಾಯಣಸ್ವಾಮಿ ಕೃಷಿ ಸಚಿವಗಳಾದ ಡಾಕ್ಟರ್ ಎಬಿ ಪಾಟೀಲ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯತ್ರ ಸಂಶೋಧನಾ ನಿರ್ದೇಶಕಗಳನ್ನು ಡಾಕ್ಟರ್ ರಾಮಚಂದ್ರ ಸಿ ಕೂಡನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ ತೇನುಪುಳು ಚಾಕು ಅದಂಡ ಊಮು ತೀನಿ ಕೂಡನನಕ್ಕೆ ಎಲ್ಲ ತರತರ ಮಾಹಿತಿ ಕೊಡುಪ ಜಿಲ್ಲೆರ ಕೃಷಿಕಂಗ ಕೂಡನನಕ್ಕೆ ಸಾರ್ವಜನಿಕಂಗ ಕೂಡಿಯಾಡಲು ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಪ್ಪಂಗಳತ್ ವಿಜ್ಞಾನ ಆಧಾರಿತ ಪೋಷಕಾಂಶ ಪಿಂಜ ಜಾಗೃತಿ ಅಭಿಯಾನತರ ಮಾರಿಪತ್ ಪ್ರಾದೇಶಿಕ ಕೇಂದ್ರತರ ವಿಜ್ಞಾನಿಗಳ ತಂಡ ಕಾರ್ಯಕ್ರಮತನ ಏರ್ಪಾಡು ಮಾಡಿ ತಿಂಜತ್ತು ನಲ್ಲಮಳುಲು ಏರಬಳೆ ಇಡ್ಪಾಂಡ ಮೀದ ಪಿಂಜ ವೈಜ್ಞಾನಿಕ ಕೃಷಿ ಕ್ರಮತನ ರೈತಂಕ ಪರಿಚಯ ಮಾಡುವ ಉದ್ದೇಶತರ ಮಾಹಿತಿ ಕೊಡ್ತತ್ತು ಕಾರ್ಯಕ್ರಮತ್ ನಲ್ಲಮಳು ಲಘು

0: ಪೋಷಕಾಂಶ ಮಿಶ್ರಣತ್ತಿನ ರೈತಂಗ ಕೊಡ್ತತ್ತು. ಸುಮಾರು 78 ರೈತಂಗ ಕಾರ್ಯಕ್ರಮತ್ತು ಕೂಡಿಯಾಡಿತು, ಚರ್ಚೆ ನಡೆದುಚಿ. ಗಿರಿಜನ ಸಮಗ್ರ ಅಭಿವೃದ್ಧಿ ಕಲಾಸಂಸ್ಥೆ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಪಿಂಜ ಬೋರೆ ಸಂಘ ಸಂಸ್ಥೆರ ಕೂಡುಕುಟ್ಟತ್ತು. ಪನ್ನಂಪೇಟೆ ತಾಲೂಕರ ನಾಗರಹೊಳೆ ನಣಚುಗುದ್ದೆ ಹಾಡಿಲು ಹಾಡಿ ಕಿನ್ನರ ಲೋಕ ಕಾರ್ಯಕ್ರಮ ನಡೆದತ್ತು. ರಂಗಯ್ಯನ ಟ್ರಸ್ಟ್ ಆದನಿಲು ಹಾಡಿರ ಮಕ್ಕಕ್ಕೆ 10 ದಿನ ನಾಟಕ ತರಬೇತಿ ಮಾಡಿತ್ತು, ಪ್ರದರ್ಶನ ಮಾಡಿಚುಟ್ಟತ್ತು. ಗಿರಿಜನ ಸಮಗ್ರ ಅಭಿವೃದ್ಧಿ ಕಲಾಸಂಸ್ಥೆರ ಅಧ್ಯಕ್ಷ ಜೆ ಬಿ ರಮೇಶ್ ತಕ್ಕ ಬಂದಿತ್ತು. ಜೇನು ಕುರುಬ ಸಮುದಾಯ ಆಚಾರ ವಿಚಾರ ಪಿಂಜ ಪದ್ಧತಿ ಸಂಸ್ಕೃತಿನ ಮಿಂಜತರ ಪೀಳಿಗೆಕ್ಕೆ ಉಳ್ತಿ ಬಳತುವಕ್ಕೆ ಗಿರಿಜನ ಸಮಗ್ರ ಅಭಿವೃದ್ಧಿ ಕಲಾಸಂಸ್ಥೆ ನೈಚನುಂಡು ನಣುಚಿ. ಅಖಿಲ ಭಾರತ ಬುಡಕಟ್ಟು ಜನಾಂಗತರ ಬಲ್ಯ ಸಮಾವೇಶ ಇದೇ ನಾಳಂಕೆ 24 ಡೆಲ್ಲಿಲಿ ನಡಪ. ಜನನಾಯಕ ಬಿರ್ಸಾ ಮುಂಡಾ ಎಂಗಡ ನೋಯ್ಟ 50 ಪುಟ್ಟಿನ ನಮ್ಮೆರ ಮಾರಿಪತ್ತು ನಡಪಕೊಳ್ಳ ಈ ಸಮಾವೇಶತ್ ಜಿಲ್ಲೆರ 6 ಗಿರಿಜನ ಜನಜಾತಿರ ನೋಯ್ಟ್ಯ 10 ಪ್ರತಿನಿಧಿಯ ಕೂಡಿಯಾಡುವುದುಂಡು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಪಿಂಜ ಮರುಗೋಡು ಗೌಡ ಸಮಾಜತ್ರ ಕೂಡುಕೂಟತ್ತು ಅರೆಭಾಷೆ ಗ್ರಾಮೋತ್ಸವ ಕಾರ್ಯಕ್ರಮ ಇದೇ ನಾಳಂಕೆ 26 ಮರುಗೋಡು ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ನಡಪ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ, 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19ನೇ ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭದ್ದತೆಗೆ ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು

ನಡೆಸಲಾಗುತ್ತಿದ್ದು, ಇದುವರೆಗೆ 12 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆ ಮತ್ತು ಸಾಂಪ್ರತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.

0: ಹೊಂದಿದೆ ಮಾತ್ರವಲ್ಲ ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
1: ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈಪ್ರಸ್ ಗೆ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಅಗ್ರಿಕಲ್ಚರ್ ಸೆಕ್ಟರ್ ಭಾರತೀಯ ಕಂಪನೀಸ್ ಕೆ ಲಿಯೆ ನಯೆ ಅವಸರ ಪ್ರದಾನ ಕರೆಗಿ ಔರ್ ಭಾರತ ಕೆ ತೇಜಿ ಸೆ ಬಡತೆ ಶಿಪಿಂಗ್ ಔರ್ ಮೆರಿಟೈಮ್ ಕ್ಷೇತ್ರೋ ಮೇ ನಯಾ ನಿವೇಶ ಲೇಕರ್ ಆಯೇಗಿ ಹಮ್ ಸೈಪ್ರಸ್ ಕೆ ಸಾಥ್ ಮಿಲ್ಕರ್ ಗಿಫ್ಟ್ ಸಿಟಿ ಕೋ ಏಕ್ ಗ್ಲೋಬಲ್ ಫೈನಾನ್ಸಿಯಲ್ ಔರ್ ಸರ್ವಿಸಸ್ ಹಬ್ ಬನಾನೆ ಕೆ ವಿಜನ್ ಕೋ ಗತಿ ದೇಂಗೆ ಔರ್ ದೋನೋ ದೇಶೋ ಕೆ ಇನೋವೇಶನ್ ಔರ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಕೆ ಬೀಚ್ ಕನೆಕ್ಟ್ ಬಡಾಯೇಂಗೆ.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: ಐ ಫೀಲ್ ಎಕ್ಸೆಪ್ಷನಲ್ಲಿ ಆನರ್ಡ್ ಅಂಡ್ ಪ್ರಿವಿಲೇಜ್ ಟು ಬಿ ಇನ್ ಡೆಲ್ಲಿ ಫಾರ್ ದಿಸ್ ಸ್ಟೇಟ್ ವಿಸಿಟ್ ಅಂಡ್ ವಿ ಸ್ಟ್ಯಾಂಡ್ ಟುಗೆದರ್ ಇನ್ ಮಾರ್ಕಿಂಗ್ ಅನದರ್ ಮೈಲ್ ಸ್ಟೋನ್ in further strengthening the long-standing bonds between our two countries and in deepening and expanding our strategic cooperation.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟ್ಸ್ ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ದುಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
6: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की तकनीक को लैस कर एक अभेद बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय ड्रोन रडार आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा.
0: ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965ರಲ್ಲಿ 25 ಬೆಟಾಲಿಯನ್ನೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ ಶೇಕಡ 26.42% ಹೆಚ್ಚಿದೆ. ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26ನೇ ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳು

ಇಂಧನವನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರ ಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2,71,00,000 ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 7,17,000 ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:45:18.
1: ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಇಂಗ್ಲಿಷ್ನಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ಇಲ್ಲಿ ಪ್ರಿಕೆಜಿಯಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಶಾಲಾ ವಾಹನದ ಸೌಲಭ್ಯವಿದೆ. 5ನೇ ತರಗತಿಗೆ ನೂತನವಾಗಿ ಸೇರುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುವುದು. ಹಿಂದೆ ಸಂಪರ್ಕಿಸಿ 7599525995 ಅಥವಾ 8277550101.
2: ವಿರಾಜ್ಪೇಟೆ ಕುಕ್ಲೂರು ಗ್ರಾಮ ಕುಂದತ್ ಶ್ರೀ ಮೂಲ ಭದ್ರಕಾಳಿ ತಿರಿಕೆಲ್ ಇಂದು ಬೈಟ್ ಬೋರ್ಡ್ ಕಳಿ ನಾಳೆ ಚೆನ್ನಿಯಾಚೆ ಕುದುರೆ ಇರೋತ್ನಾಲಾಂಗ್ ನಾರಾಚೆ ಎತ್ ಪೋರಾಟ ಪಿಂಜ ಬೈಟ್ ಭದ್ರಕಾಳಿ ತೆರೆ ಇರೋತ್ತಂಜಾಂಗ್ ತಿಂಗಳಾಚೆ ಚೂಳೆ ಇರೋತ್ತಾರಾಂಗ್ ಚೌವಾಚೆ ಕಳ ಮಡುಕುವ ಕಾರ್ಯ ನಡಪ ಭಕ್ತಾದಿಯ ಲಬಂತ ದೇವಡ ಆಶ್ವಾದ ಪಡೆದೋಣದು ಅಧ್ಯಕ್ಷ ಆಡಳಿತ ಮಂಡಳಿಕಾರ ತಕ್ಕ ಮುಖ್ಯಸ್ಥಂಗ ಕಟ್ಟಣಿತ.
3: ಮಡಿಕೇರಿಯ ಎಂಐ ಸ್ಟೋರ್ ಈಗ ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. ಎಂಐ, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಷ್, ಇಂಟೆಕ್ಸ್ ಬ್ರ್ಯಾಂಡ್ ಗಳ ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ವಾಷಿಂಗ್ ಮಷೀನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೊಯ್ನೂರ್ ರೋಡ್, ಮಡಿಕೇರಿ.
4: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
0: ಶ್ರೋತೃಗಳೇ, ಈಗ ರೇಡಿಯೋ ಸಮಯ 7:46:59. ಭಾವಗೀತೆಗಳ ಕಾರ್ಯಕ್ರಮ. ಸಿ ಅಶ್ವಥ್ ಹಾಡಿರುವ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೇಳೋಣ.

ಇದುವರೆಗೆ ಭಾವಗೀತೆಗಳು ಪ್ರಸಾರವಾದವು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಪ್ರತಿ ಕ್ಷಣದ ಬದುಕಿನಲ್ಲಿ ನಮ್ಮದಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಜೀವ ವೈವಿಧ್ಯಗಳ ಪಾತ್ರ ಸಾಕಷ್ಟು ಇದ್ದಾವೆ. ನಮ್ಮ ದೇಶದ, ನಮ್ಮ ರಾಜ್ಯದ ಜೀವ ವೈವಿಧ್ಯತೆಗಳು, ಹಾಗೆಯೇ ಆ ಪ್ರದೇಶಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾನು ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಈಗ ಮೂಡಿ ಬರ್ತಾ ಇದೆ ಕಿಚ್ಚು, ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ. ಗೌಸ್ಪೀರ್ ಬರೆದಿರುವಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ. ಬನ್ನಿ, ಕಿಚ್ಚು ಚಿತ್ರದ ಒಂದು ಗೀತೆಯನ್ನು ಈಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳೋಣ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರೆಯ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲ

ನಮ್ಮ ಜೀವ ವೈವಿಧ್ಯದ ಕುರಿತಾಗಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಯಾಕೆ ಅಂತಂದರೆ ಇವತ್ತು ಮೇ 22, ಇವತ್ತಿನ ದಿನವನ್ನು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಂತ ಕರೀತಾರೆ. ನಾನು ಹೇಳ್ತಾ ಇದ್ದೆ, ಜೀವ ವೈವಿಧ್ಯ ಅನ್ನೋದು ನಮ್ಮ ಬದುಕಿನಲ್ಲಿ ಎಂತಹ ಮಹತ್ವಪೂರ್ಣವಾದಂತಹ ಕಾರ್ಯವನ್ನು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ ಅಂತ. ನಮ್ಮ ದೇಶದ ಜೀವ ವೈವಿಧ್ಯ ಅಂತ ನಾವು ಮಾತನಾಡಬೇಕಾದ್ರೆ ನಮಗೆ ಮೊಟ್ಟ ಮೊದಲಿಗೆ ನೆನಪಾಗೋದೇ ನಮ್ಮ ದೇಶದ ಒಂದು ಮುಕುಟ ಪ್ರಾಯವಾಗಿ ಇರುವಂತಹ ಹಿಮಾಲಯ ಪರ್ವತ ಶ್ರೇಣಿ. ಹೌದು, ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ, ಅದು ವಿಶ್ವದ ಅತ್ಯಂತ ಕಿರಿಯ ಜೊತೆಗೆ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಯನ್ನು ಒಳಗೊಂಡಿದೆ. ಜಗತ್ತಿನ ಮಟ್ಟದಲ್ಲಿ ಜೀವ ವೈವಿಧ್ಯತೆಯ ಪ್ರಮುಖ ಸೂಕ್ಷ್ಮ ತಾಣಗಳಲ್ಲಿ ನಮ್ಮ ಹಿಮಾಲಯ ಆಗಿದೆ. ನಮ್ಮ ಹಿಮಾಲಯದ ಭೌಗೋಳಿಕ ಏರಿಳಿತ ಮತ್ತು ಅಲ್ಲಿ ಇರುವಂತಹ ಹವಾಮಾನದ ವೈವಿಧ್ಯತೆ, ಇದು ಅತ್ಯಂತ ವಿಶಿಷ್ಟವಾಗಿರುವಂತಹ ಸಸ್ಯ ಮತ್ತು ಪ್ರಾಣಿಗಳ ಸಂಕುಲದ ವಿಕಸನಕ್ಕೆ ಕಾರಣವಾಗಿದೆ. ಹಿಮಾಲಯದಲ್ಲಿ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಹವಾಮಾನ ಬದಲಾಗುವುದರಿಂದ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸ್ಪಷ್ಟವಾದಂತಹ ವಲಯಗಳನ್ನು, ಅಂದರೆ ಜೀವ ವೈವಿಧ್ಯಗಳ ಬೇಸ್ ಮೇಲೆ ನಾವು ಹಿಮಾಲಯದ ಬೇರೆ ಬೇರೆ ವಲಯಗಳನ್ನು ಗುರುತಿಸಬಹುದು ಕೂಡ. ಅದರಲ್ಲಿ ತಪ್ಪಲು ಪ್ರದೇಶ ಅಂತ ನಾವೇನು ಕರಿತೀವಿ, ಹಿಮಾಲಯದ ತಪ್ಪಲು ಪ್ರದೇಶಗಳು, ಅದು ಉಷ್ಣವಲಯದ ಪ್ರದೇಶ ಅಂತ ಗುರುತಿಸ್ಕೊಳ್ಳುತ್ತೆ. ಅಂದರೆ ಹಿಮಾಲಯದಷ್ಟು ತಂಪು ವಾತಾವರಣ ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿ ಇರಲ್ಲ. ಇಲ್ಲಿ ದಟ್ಟವಾಗಿರುವಂತಹ ಅರಣ್ಯಗಳಿದ್ದಾವೆ, ಮಳೆ ಕಾಡುಗಳು ಅಲ್ಲಿ ಇದ್ದಾವೆ, ಮುಳ್ಳಿನ ಕಾಡುಗಳಿದ್ದಾವೆ. ಈ ಕಾಡಲ್ಲಿ ಆನೆ ಇರ್ಬೋದು, ಹುಲಿ ಇರ್ಬೋದು, ಅಥವಾ ಜಿಂಕೆಗಳು, ಇವೆಲ್ಲ ಕೂಡ ಹೆಚ್ಚೆಚ್ಚಾಗಿ ಕಂಡು ಬರ್ತವೆ. ಇನ್ನು ಸಮಶೀತೋಷ್ಣ ವಲಯ ಅಂತ ಒಂದು ಗುರುತಿಸ್ಬೋದು, ಅದು ಮಿಡಲ್ ರೇಂಜ್ ಅಂತ. ಅಂದರೆ ಹಿಮಾಲಯ ಪರ್ವತದ ತಪ್ಪಲಿನಿಂದ ಸ್ವಲ್ಪ ಮೇಲಭಾಗಕ್ಕೆ ಹೋದರೆ ಅಲ್ಲಿ ಸಮಶೀತೋಷ್ಣ ವಲಯ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಮಧ್ಯಮ ಪ್ರದೇಶದಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ಸಸ್ಯ ಸಂಕುಲಗಳು ಇದ್ದಾವೆ. ಓಕ್ ಇರ್ಬೋದು, ಪೈನ್ ಇರ್ಬೋದು, ಅಥವಾ ದೇವದಾರು ಅಂತ ಕರೆಸ್ಕೊಳ್ಳುವಂಥ ಬಹಳ ವಿಶಿಷ್ಟವಾಗಿರುವಂತಹ ವೃಕ್ಷ ಸಂಕುಲಗಳು ನಮ್ಮ ಹಿಮಾಲಯದಲ್ಲಿ ಇದ್ದಾವೆ. ಇಂತಹ ಸಸ್ಯಗಳಿಂದ ಆ ಒಂದು ವಲಯ ಇದೆಯಲ್ಲ, ಮಧ್ಯಮ ವಲಯ, ಆ ವಲಯ ಅತ್ಯಂತ ಸಮೃದ್ಧವಾಗಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಎತ್ತರದ ಹಿಮಾಲಯದ ಎತ್ತರದ ಪ್ರದೇಶ ಏನಿದೆ ಅಲ್ಲಿ ಮರಗಳ ಬೆಳವಣಿಗೆ ನಿಲ್ಲುವಂತಹ ಜಾಗ ಅದು. ಹಾಗಾಗಿ ಅಲ್ಲಿ ಕೇವಲ ಸಣ್ಣ ಸಣ್ಣ ಪೊದೆಗಳು, ಆದರೆ ಅಪರೂಪದ ಗಿಡ ಮೂಲಿಕೆಗಳು ಕಾಣಸಿಗುತ್ತವೆ. ಇನ್ನು ಹಿಮಾವೃತವಾಗಿರುವಂತಹ ವಲಯ ಅಂತ ನಾವು ಗುರುತಿಸ್ತೀವಿ, ಅಲ್ಲಿ ಅದು ಅತ್ಯಂತ ಎತ್ತರದ ಭಾಗ. ಹಿಮಾಲಯದ ಎತ್ತರದ ಭಾಗದಲ್ಲಿ ಯಾವಾಗಲೂ ಕೂಡ ಹಿಮ ಆವರಿಸ್ಕೊಂಡಿರುತ್ತೆ. ಹಿಮ ಆವರಿಸ್ಕೊಂಡಿದೆ ಅಂತ ತಕ್ಷಣ ಅಲ್ಲಿ ಜೀವ ವೈವಿಧ್ಯತೆ ಇಲ್ಲ ಅಂತ ಅಂದುಕೊಳ್ಬೇಡಿ. ಅಲ್ಲೂ ಕೂಡ ಸೂಕ್ಷ್ಮವಾಗಿರುವಂತಹ ಅನೇಕ ಬಗೆಯ ಜೀವಿಗಳು ವಾಸವಾಗಿರುತ್ತವೆ. ಹಿಮಾಲಯ ಹಿಮ ಆವೃತವಾಗಿರುವಂತಹ ಜಾಗದಲ್ಲಿ ವರ್ಷಪೂರ್ತಿ ಹಿಮ ಇದ್ದರೂ ಕೂಡ ಅಲ್ಲಿ ಪಾಚಿಗಳಿರ್ತವೆ, ಮತ್ತು ಜೊತೆಗೆ ಕಲ್ಲು ಹೂವುಗಳು, ಅಂದರೆ ನಾವು ಲಿಚೆನ್ಸ್ ಅಂತ ನಾವು ಕರಿತೀವಿ ಆಂಗ್ಲ ಭಾಷೆಯಲ್ಲಿ, ಅಂತಹ ಕಲ್ಲು ಹೂವುಗಳು ಹಿಮಾಲಯದ ಹಿಮಾವೃತ ಪ್ರದೇಶದಲ್ಲಿ ಇದ್ದಾವೆ. ಇವು ಕೂಡ ಜೀವ ಸಂಕುಲ, ಜೀವ ವೈವಿಧ್ಯತೆಯ ರಾಶಿಯಲ್ಲಿ ಸೇರಿಕೊಳ್ತವೆ ಅನ್ನೋದು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಇನ್ನು ಹಿಮಾಲಯದ ಪ್ರಾಣಿಗಳ ಕುರಿತಂತೆ ಮಾತನಾಡಲೇಬೇಕು, ಯಾಕೆಂದರೆ ಬಹಳ ವಿಶಿಷ್ಟವಾಗಿರುವಂತಹ ಬೇರೆಲ್ಲ ಕಡೆಗಳಲ್ಲಿ ಅವು ನೋಡೋದಕ್ಕೆ ಸಿಗಲ್ಲ ಅಂತಹ ಪ್ರಾಣಿಗಳು ಹಿಮಾಲಯದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಿಮಾಲಯದ ದೆವ್ವ ಅಂತಲೇ ಕರೀಲ್ಪಡುವಂತಹ ದೆವ್ವ ಅಂತಂದರೆ ಹೆದರ್ಕೋಬೇಡಿ, ಹಿಮ ಚಿರತೆ ಅಂದರೆ ಸ್ನೋ ಲಿಯೋಪರ್ಡ್ ಅನ್ನುವಂತಹ ಒಂದು ಪ್ರಾಣಿ, ಅದು ಹಿಮಾಲಯದಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ಒಂದು ಜೀವ ಸಂಕುಲ ಅಂಥೇಳಿ ಅದು ಕರೆಯಲ್ಪಡುತ್ತೆ. ಹಿಮಾವೃತ ಬಂಡೆಗಳ ನಡುವೆ ವಾಸಿಸುವಂತಹ ಅಪರೂಪದ ಪ್ರಾಣಿ ಅದು. ಇನ್ನು ರೆಡ್ ಪಾಂಡಾ, ಕೆಂಪು ಪಾಂಡಾ ಪೂರ್ವ ಹಿಮಾಲಯದ ಬಿದಿರು ಕಾಡುಗಳಲ್ಲಿ ಈ ಒಂದು ಪ್ರಾಣಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಅಳಿವಿನ ಅಂಚಿನಲ್ಲಿ ಇರುವಂತಹ ಒಂದು ಪ್ರಾಣಿ.

ವಿಶೇಷ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷವಾಗಿರುವಂತಹ ಪ್ರಾಣಿ ಹಿಮಾಲಯದಲ್ಲಿ ನೋಡೋದಕ್ಕೆ ಸಿಗುತ್ತೆ, ಅದುವೇ ಕಸ್ತೂರಿ ಮೃಗ ಮಸ್ಕ್ ಡೀರ್ ಅಂತ. ನಮ್ಮ ಪ್ರಾಚೀನ ಕಾಲದ ಪುರಾಣದ ಸಾಹಿತ್ಯ ಇರ್ಬೋದು ಅಥವಾ ಸಂಸ್ಕೃತ ಸಾಹಿತ್ಯಗಳಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಹಿಮಾಲಯದಲ್ಲಿ ಈ ಕಸ್ತೂರಿ ಮೃಗಗಳು ಇರ್ತಾವೆ ಅನ್ನೋದು ನಮ್ಮ ಭಾರತದ ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಅಂತಹ ವಿಶಿಷ್ಟ ಜಾತಿಗೆ ಅಂದರೆ ಜಿಂಕೆ ಜಾತಿಗೆ ಸೇರುವಂತಹ ವಿಶಿಷ್ಟ ಪ್ರಾಣಿ ಅದು. ಅದು ಕೂಡ ಈ ಒಂದು ಹಿಮಾಲಯ ಪ್ರದೇಶದಲ್ಲಿ ಸಿಗುತ್ತೆ. ತನ್ನ ಸುಗಂಧಭರಿತವಾಗಿರುವಂತಹ ಕಸ್ತೂರಿಗಾಗಿ ಈ ಒಂದು ಪ್ರಾಣಿ ಹೆಸರುವಾಸಿಯಾಗಿದೆ, ಕಸ್ತೂರಿ ಮೃಗ. ಇನ್ನು ಉಳಿದಂತೆ ಹಿಮಾಲಯದಲ್ಲಿ ಹಿಮ ಕರಡಿ ಅಥವಾ ಬೇರಲ್ ಅಂತ ನಾವು ಕರಿತೀವಿ, ಥಾರ್ ಮತ್ತು ಮೌಂಟ್ ಜಾಗ್ ಜಿಂಕೆಗಳು, ಹೀಗೆ ಬೇರೆ ಬೇರೆ ಥರದ ಪ್ರಾಣಿ ಸಂಕುಲಗಳು ನಮ್ಮ ಹಿಮಾಲಯ ಶ್ರೇಣಿಗಳಲ್ಲಿ ಇದ್ದಾವೆ. ಹಿಮಾಲಯದಲ್ಲಿ ಸಸ್ಯ ಸಂಕುಲಗಳು ಕೂಡ ಇದ್ದಾವೆ, ಅದರ ಕುರಿತಾಗಿ ಇನ್ನಷ್ಟು ಮಾತಾಡ್ತೀನಿ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಓಮಲ್ಲಿಗೆ ಚಿತ್ರದಿಂದ ಆಯ್ದ ಒಂದು ಗೀತೆ. ವಿ ಮನೋಹರ್ ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ. ಗೀತೆಗೆ ಧ್ವನಿಯಾಗಿದ್ದಾರೆ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ, ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ಹಿಮಾಲಯದಲ್ಲಿರುವಂತಹ ಜೀವ ವೈವಿಧ್ಯಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹೌದು, ಹಿಮಾಲಯ ಅಂದ ತಕ್ಷಣ ಬೇರೆ ಬೇರೆ ರೀತಿಯಾದಂತಹ ಪ್ರಾಣಿ ಸಂಕುಲಗಳು ಅಲ್ಲಿ ಇರ್ತವೆ, ವೃಕ್ಷಗಳು ಇರ್ತವೆ, ಹಾಗೆಯೇ ಸಸ್ಯಗಳು ಕೂಡ ಬಹಳ ವಿಶಿಷ್ಟವಾಗಿ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಹಿಮಾಲಯ ಅಂದ ತಕ್ಷಣ ಔಷಧೀಯ ಗುಣವುಳ್ಳಂತಹ ಸಸ್ಯಗಳಲ್ಲಿರ್ತವೆ. ಔಷಧೀಯ ಸಸ್ಯಗಳ ತವರೂರು ಹಿಮಾಲಯ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಿಮಾಲಯದಲ್ಲಿ ಸಿಗುವಂತಹ ಪ್ರಮುಖವಾಗಿರುವಂತಹ ಸಸ್ಯ ಸಂಕುಲಗಳ ಪೈಕಿ ಯಾರ್ಸಾ ಗುಂಬಾ ಅನ್ನುವಂತಹ ಒಂದು ಸಸ್ಯ, ಇದು ಔಷಧೀಯ ಶಿಲೀಂಧ್ರ. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನಕ್ಕಿಂತ ದುಬಾರಿಯಾಗಿರುವಂತಹ ಸಸ್ಯ ಸಂಕುಲ ಇದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಈ ಸಸ್ಯವನ್ನು ಬಳಸ್ತಾರೆ. ಇನ್ನು ಭೋಜಪತ್ರ ಅಥವಾ ಭೋರ್ಜಪತ್ರ ಅಂತ ಪ್ರಾಚೀನ ಕಾಲದಲ್ಲೆಲ್ಲ ಕೂಡ ನಮ್ಮ ಕವಿವರ್ಯರು ಗ್ರಂಥಗಳನ್ನು ಬರೆಯೋದಕ್ಕೆ, ನಾವು ಹೇಗೆ ದಕ್ಷಿಣ ಭಾರತದಲ್ಲಿ ತಾಳಪತ್ರವನ್ನು ಅಂದರೆ ತಾಳೆಗರಿಯನ್ನು ಗ್ರಂಥವನ್ನು ಬಳಸೋದಕ್ಕೆ ಗ್ರಂಥಗಳನ್ನು ಬರೆಯೋದಕ್ಕೆ ಬಳಸ್ತಾ ಇದ್ದದನ್ನು ನಾವು ಗಮನಿಸ್ತೀವಿ. ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತಹ ತಾಳೆಗರಿಗಳನ್ನು ಗಮನಿಸ್ತೀವಿ. ಹಾಗೆ ಉತ್ತರ ಭಾರತದಲ್ಲಿ ಕವಿಗಳು ಹಿಂದಿನ ಕಾಲದಲ್ಲಿ ಈ ಭೋರ್ಜಪತ್ರ ಅಥವಾ ಭೋಜಪತ್ರ ಅನ್ನುವಂತಹ ಪತ್ರವನ್ನು ಬಳಸ್ಕೊಳ್ತಾ ಇದ್ರು. ಅತ್ಯಂತ ಪ್ರಾಚೀನವಾಗಿರುವಂತಹ ಸಸ್ಯ ಇದು ಅನ್ನೋದು ಗೊತ್ತಾಗುತ್ತೆ. ಸಂಸ್ಕೃತ ಕಾವ್ಯಗಳೆಲ್ಲ, ಅದರಲ್ಲೂ ವಿಶೇಷವಾಗಿ ನಾನು ನೆನಪು ಮಾಡಿಕೊಳ್ಳೋ ಹಾಗೆ ಕವಿಕುಲ ಗುರು ಕಾಳಿದಾಸ ಕೂಡ ತನ್ನ ವಿಕ್ರಮೋರ್ಷಿಯಂ ನಾಟಕದಲ್ಲಿ ಈ ಭೋರ್ಜಪತ್ರದಲ್ಲಿ ಪ್ರೇಮ ಪತ್ರವನ್ನು ಬರೆಯಲಾಯಿತು ಅಂತೆಲ್ಲ ಕೂಡ ಬರೆದಿದ್ದಾನೆ. ಹೀಗೆಲ್ಲ 4ನೇ ಶತಮಾನದಲ್ಲಿ ಇದರ ಉಲ್ಲೇಖ ಇದೆ ಅಂದರೆ ಗಮನಿಸಿ ಎಷ್ಟು ಹಳೆಯ ಜೀವ ಸಂಕುಲ ಇದು ಅಂತ. ಇನ್ನು ಬ್ರಹ್ಮಕಮಲ, ಆಹಾ, ಇವತ್ತೆಲ್ಲ ಕೂಡ ಇವತ್ತು ನಮ್ಮ ಗಾರ್ಡನ್ಗಳಲ್ಲಿ ನಮ್ಮ ಮನೆಯ ಮುಂದಿನ ಅಂಗಳದಲ್ಲೂ ಕೂಡ ನಾವು ಬ್ರಹ್ಮಕಮಲವನ್ನು ಬೆಳೀತಾ ಇದ್ದೀವಿ. ನೆನಪಿರಲಿ, ಬ್ರಹ್ಮಕಮಲ ಮೂಲತಃ ಹಿಮಾಲಯದ ಸಸ್ಯ. ಇನ್ನು ಹಿಮಾಲಯದ ಗುಡ್ಡಗಾಡು ಪ್ರದೇಶದಲ್ಲಿ ಕೆಂಪು ಗುಲಾಬಿ ಬಣ್ಣಕ್ಕೆ ತಿರುಗಿಸುವಂತಹ ಹೂವಿನ ಮರಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಹಿಮಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಇನ್ನು ಪಕ್ಷಿಗಳು ಕೂಡ ಬಹಳ ವಿಶಿಷ್ಟವಾಗಿದ್ದಾವೆ ಹಿಮಾಲಯದಲ್ಲಿ. ಸಾವಿರಾರು ದೇಶೀಯ ಜೊತೆಗೆ ವಲಸೆ ಬಂದಿರುವಂತಹ ಹಕ್ಕಿಗಳ ನೆಲೆ ಹಿಮಾಲಯ ಆಗಿದೆ ಅನ್ನೋದನ್ನು ಗಮನಿಸಬಹುದು. ಹಿಮಾಲಯನ್ ಮೋನಲ್ ಅಂದರೆ ನವಿಲಿನಂತೆ ರಂಗುರಂಗಿನ ಗರಿಗಳನ್ನು ಹೊಂದಿರುವಂತಹ ವಿಶಿಷ್ಟವಾಗಿರುವಂತಹ ಪಕ್ಷಿ ನಮ್ಮ ದೇಶದ ಉತ್ತರಾಖಂಡದ ರಾಜ್ಯ ಪಕ್ಷಿ ಕೂಡ ಇದು. ಇನ್ನು ಗಡ್ಡ ಇರುವಂತಹ ರಣಹದ್ದು, ಇದಕ್ಕೆ ಬಿಯರ್ಡ್ ವಲ್ಚರ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ಎತ್ತರದ ಆಕಾಶದಲ್ಲಿ ಹಾರಡುವಂತಹ ಮೂಳೆಗಳನ್ನು ತಿಂದು ಬದುಕುವಂತಹ ವಿಶಿಷ್ಟವಾಗಿರುವಂತಹ ರಣಹದ್ದು ತಳಿ ನಮ್ಮ ಹಿಮಾಲಯದಲ್ಲಿ ಇದೆ. ಕೊನೆಯದಾಗಿ, ಹೌದು, ಹಿಮಾಲಯದಲ್ಲಿ ಇಷ್ಟೆಲ್ಲ ಜೀವಸಂಕುಲಗಳು ಇದ್ದಾವೆ, ಆದರೆ ಅವುಗಳನ್ನೆಲ್ಲ ಕೂಡ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಸವಾಲಿನ ಕೆಲಸ. ಯಾಕೆಂದರೆ ಪ್ರಸ್ತುತವಾಗಿ ಜಾಗತಿಕ ತಾಪಮಾನ ಏರಿಕೆ ಇದೆಯಲ್ಲ, ಇದರಿಂದಾಗಿ ಹಿಮ ನದಿಗಳು ಕರಗ್ತಾ ಇದ್ದಾವೆ. ಹೀಗಾಗಿ ಇದರ ಜೊತೆಗೆ ಅತಿಯಾದಂತಹ ಪ್ರವಾಸೋದ್ಯಮ ಇರ್ಬೋದು, ಅವೈಜ್ಞಾನಿಕವಾದಂತಹ ಕಾಮಗಾರಿ ಪ್ರಗತಿ ಯೋಜನೆಗಳಿರ್ಬೋದು, ಕಾಡ್ಗಿಚ್ಚು ಕೂಡ ಈ ಜೀವ ಸಂಕುಲಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಇದನ್ನು ಕೂಡ ನಾವು ಗಮನಿಸಬಹುದು.

ಜೀವವೈವಿಧ್ಯ ವೈವಿಧ್ಯಗಳ ಸಂಕುಲ ಅಂತ ಮಾತನಾಡ್ತಾ ಇರುವಾಗ ಭಾರತದ ಈಶಾನ್ಯ ರಾಜ್ಯಗಳು ಕೂಡ ಅತ್ಯಂತ ವಿಶಿಷ್ಟವಾಗಿರುವಂತಹ ಹೇರಳವಾಗಿರುವಂತಹ ಜೀವ ವೈವಿಧ್ಯಗಳನ್ನು ತನ್ನ ಒಡಲಲ್ಲಿ ಇರಿಸಿಕೊಂಡಿರುವಂತಹ ಭಾಗ ನಮ್ಮ ದೇಶದ ಭಾಗ ಅಂತ ಹೇಳಿ ನಾವು ಗುರುತಿಸಬಹುದು. ಜಾಗತಿಕ ಮಟ್ಟದಲ್ಲಿ ಅತ್ಯಂತ ವಿಶಿಷ್ಟವಾಗಿರುವಂತಹ ಮತ್ತು ಪ್ರಕೃತಿಯ ದಿವ್ಯ ಕೊಡುಗೆ ಅಂತಲೇ ನಾವು ನಮ್ಮ ದೇಶದ ಈಶಾನ್ಯ ಭಾಗವನ್ನು ಗುರುತಿಸ್ಬೋದು. ನಮ್ಮ ಭಾರತದ ಒಟ್ಟು ಭೂಭಾಗದ ಕೇವಲ 7% ಅಷ್ಟು ಪ್ರದೇಶ ಮಾತ್ರ ಇರುವಂಥದ್ದು. ಆದರೆ ದೇಶದ ಒಟ್ಟು ಸಸ್ಯ ಸಂಕುಲದ ಸುಮಾರು 50% ವೈವಿಧ್ಯತೆಯನ್ನು ಈಶಾನ್ಯ ರಾಜ್ಯಗಳು ಹೊಂದಿದ್ದಾವೆ ಅನ್ನೋದು ಬಹಳ ವಿಶಿಷ್ಟ ಮತ್ತು ಅಚ್ಚರಿಗೆ ಕಾರಣವಾಗುವಂತಹ ವಿಷಯ. ನಮ್ಮ ಈಶಾನ್ಯ ಭಾರತದ ದಟ್ಟವಾದಂತಹ ಮಳೆ ಕಾಡುಗಳಲ್ಲಿ ಅನೇಕ ಬಗೆಯ ಸಸ್ಯ ಸಂಕುಲಗಳಿದ್ದಾವೆ. ಬಹಳ ವಿಶೇಷವಾಗಿ ಆರ್ಕಿಡ್ಗಳಿಗೆ ಸ್ವರ್ಗ ಅಂತಲೇ ಕರಿಬೋದು. ಭಾರತದಲ್ಲಿ ಕಂಡುಬರುವಂತಹ ಒಟ್ಟು ಆರ್ಕಿಡ್ ಪ್ರಭೇದಗಳಲ್ಲಿ 57% ಹೆಚ್ಚು ಈಶಾನ್ಯ ರಾಜ್ಯಗಳಲ್ಲಿ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಅರುಣಾಚಲ ಪ್ರದೇಶವೊಂದರಲ್ಲೇ 500 ತಳಿಯ ಆರ್ಕಿಡ್ಗಳು ಇದ್ದಾವೆ. ಇನ್ನು ಬಿದಿರು ಮತ್ತು ಕಬ್ಬಿನ ವೈವಿಧ್ಯ. ಭಾರತದ 150 ಬಿದಿರಿನ ತಳಿಗಳಲ್ಲಿ 63 ಭೇದಗಳು ಅಥವಾ ಅದಕ್ಕೆ ಸೇರುವಂತಹ ಬೆತ್ತ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೇಘಾಲಯದ ಕಾಡುಗಳಲ್ಲಿ ಕೀಟಗಳನ್ನು ತಿನ್ನುವಂತಹ ಅಪರೂಪದ ಹೂಜಿ ಗಿಡ ಅಂದರೆ ಮಾಂಸಾಹಾರಿ ಸಸ್ಯಗಳು ಅಂತ ಹೇಳ್ಬೋದು. ಬಹಳ ವಿಸ್ಮಯಗಳಲ್ಲಿ ವಿಸ್ಮಯ, ಇಂತಹ ಸಸ್ಯಗಳು ಅಪರೂಪದಲ್ಲಿ ಅಪರೂಪ, ವಿಸ್ಮಯವನ್ನು ತರಿಸುವಂತಹ ಸಸ್ಯ ಕೀಟಾಹಾರಿ ಸಸ್ಯಗಳು. ಇವು ಕೀಟಗಳನ್ನು ತಿಂತವೆ, ಅದಕ್ಕಾಗಿ ಇವರುಗಳಿಗೆ ಮಾಂಸಾಹಾರಿ ಸಸ್ಯ ಅಂತ. ಹಿಂದೆ ಶಿವರಾಮ ಕಾರಂತರು ಕೂಡ ತಮ್ಮ ಓದುವ ಆಟ ಅನ್ನುವಂತಹ ಒಂದು ಪುಸ್ತಕದಲ್ಲೂ ಕೂಡ ಈ ಎಲ್ಲ ಒಂದು ಸಸ್ಯಗಳ ಸಂಕುಲಗಳ ಬಗ್ಗೆ ಅವರು ಬರೀತಾರೆ, ಅಲ್ಲೂ ಕೂಡ ನಾವು ಗಮನಿಸ್ಬೋದು. ಇನ್ನು ಲಿಂಬೆ ಜಾತಿಗೆ ಸೇರುವಂತಹ ಒಂದು ಸಸ್ಯ ಪ್ರಭೇದ ಕೂಡ ನಮಗೆ ಇಲ್ಲಿ ಸಿಗತ್ತೆ. ಇನ್ನು ಖಡ್ಗಮೃಗ ಬಹಳ ವಿಶೇಷವಾಗಿರುವಂಥದ್ದು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಇವು ಬಹಳ ವಿಶಿಷ್ಟವಾಗಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಇನ್ನು ಹೂಲಾಕ್ ಗಿಬ್ಬನ್ ಅನ್ನುವಂಥದ್ದು ಏಕೈಕ ನರಕಪಿ, ಏಪ್ ಅಂತ ನಾವು ಕರಿತೀವಿ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ. ಈಶಾನ್ಯದ ದಟ್ಟ ಕಾಡುಗಳಲ್ಲಿ ಈ ಪ್ರಾಣಿ ಪ್ರಭೇದ ಇದೆ. ಇನ್ನು ಸಂಗೈ ಜಿಂಕೆ, ಮಣಿಪುರದ ಲೋಕ್ಟಾಕ್ ಸರೋವರದಲ್ಲಿ ತೇಲುವ ಉದ್ಯಾನವನ ಇದೆ, ಅಲ್ಲಿ ಮಾತ್ರ ಕಂಡುಬರುವಂತಹ ವಿಶಿಷ್ಟವಾಗಿರುವಂತಹ ಜಿಂಕೆ ಸಂಗೈ ಜಿಂಕೆ. ಇನ್ನು ಮೇಘಾವೃತ ಚಿರತೆ, ಎತ್ತರದ ಮರಗಳಲ್ಲಿ ವಾಸಿಸುವಂತಹ ಈ ಚಿರತೆಗಳು ದಟ್ಟ ಕಾಡುಗಳಲ್ಲಿ ಇವು ನಮಗೆ ನೋಡೋದಕ್ಕೆ ಸಿಗತ್ತೆ. ಇನ್ನು ಪಿಗ್ಮಿ ಹಾಗ್ ಅನ್ನುವಂತಹ ವಿಶಿಷ್ಟವಾದಂತಹ ಪ್ರಾಣಿ, ಚಿಕ್ಕದಾಗಿರುವಂಥದ್ದು, ಅಳಿವಿನ ಅಂಚಲ್ಲಿ ಇರುವಂತಹ ಕಾಡು ಹಂದಿಗೆ ಸೇರಿ ಆ ಜಾತಿಗೆ ಸೇರುವಂತಹ ಒಂದು ತಳಿ ಇದು ಪಿಗ್ಮಿ ಹಾಗ್. ಇನ್ನು ಪಕ್ಷಿ ಮತ್ತು ಜಲಚರ ವೈವಿಧ್ಯವು ಕೂಡ ಸಾಕಷ್ಟು ಇದ್ದಾವೆ ನಮ್ಮ ಈಶಾನ್ಯ ರಾಜ್ಯದ ಕಾಡುಗಳಲ್ಲಿ. ಅದರಲ್ಲೂ ವಿಶೇಷವಾಗಿ 850 ಹೆಚ್ಚು ಹಕ್ಕಿಗಳ ಪ್ರಭೇದವನ್ನು ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಹಾರ್ನ್ ಬಿಲ್, ಮಂಗಟ್ಟೆ ಹಕ್ಕಿಗಳು ಅಂತೇಳಿ ಕರ್ನಾಟಕದ ದಾಂಡೇಲಿ ಕಾಡುಗಳಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ಅಸ್ಸಾಂನ ಕಾಡುಗಳಲ್ಲೂ ಕೂಡ ಮಂಗಟ್ಟೆ ಹಕ್ಕಿ ಅಥವಾ ಹಾರ್ನ್ ಬಿಲ್ಗಳು ನಮಗೆ ಸಿಗುತ್ತೆ. ಇದು ಇಲ್ಲಿನ ಸಾಂಸ್ಕೃತಿಕ ಹೆಮ್ಮೆಯೂ ಕೂಡ ಹೌದು. ಇನ್ನು ಈಶಾನ್ಯ ಭಾರತದ ಬುಡಕಟ್ಟು ಜನಾಂಗ ಅವರು ಲಾವ್ ಕಥ್ಯಾಂಗ್ನಂತಹ ಪವಿತ್ರ ವನಗಳಲ್ಲಿ ಕಾಡಿನ ಒಂದು ಎಲೆಯನ್ನು ಕೂಡ ಕತ್ತರಿಸದಂತೆ ಧಾರ್ಮಿಕವಾಗಿ ರಕ್ಷಿಸ್ತಾರೆ ಅನ್ನುವಂಥದ್ದು ಕೂಡ ನಾವು ಮನುಷ್ಯ ಮತ್ತು ಜೀವ ಸಂಕುಲಗಳ ನಡುವೆ ಹೇಗೆ ಅನನ್ಯವಾಗಿರುವಂತಹ ಬಾಂಧವ್ಯ ಏರ್ಪಟ್ಟಿದೆ ನಮ್ಮ ಸಂಸ್ಕೃತಿಯಲ್ಲಿ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಬನ್ನಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ಈಗ. ಹಿಮಪಾತ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಬಿತ್ತರಿಸುತ್ತಿದ್ದೇವೆ. ಚಿತ್ರ ಹಾಗೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಲ ಧ್ವನಿಗಳು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸರೇಖಾ ಅವರು.

ಇನ್ನು ನಮ್ಮ ದೇಶದ ಜೀವ ವೈವಿಧ್ಯ ವಿಚಾರವನ್ನು ಮಾತಾಡ್ತಾ ಇದ್ದಾಗ, ವಿಶ್ವದ ಅತ್ಯಂತ ದೊಡ್ಡ ನಿರಂತರ ಮ್ಯಾಂಗ್ರೋವ್ ಅರಣ್ಯ ವ್ಯವಸ್ಥೆ ಅಂತಂದರೆ ಸುಂದರ ಬನ್ಸ್, ಇದು ನಮ್ಮ ದೇಶ ಮತ್ತು ಬಾಂಗ್ಲಾದೇಶಗಳ ನಡುವೆ ಹರಡಿಕೊಂಡಿರುವಂತಹ ಒಂದು ಪ್ರದೇಶ. ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಮುಖಜ ಭೂಮಿಯಲ್ಲಿ ಈ ಒಂದು ಸುಂದರ ಬನ್ಸ್ ರೂಪುಗೊಂಡಿದೆ. ಇಲ್ಲಿ ಸುಂದ್ರಿ ಮರಗಳು ಮತ್ತು ಮ್ಯಾಂಗ್ರೋವ್ ಸಸ್ಯವರ್ಗ ಬಹಳ ವಿಶೇಷವಾಗಿದೆ. ಅತಿ ಹೆಚ್ಚಾಗಿ ಇಲ್ಲಿ ಸುಂದ್ರಿ ಅನ್ನುವಂತಹ ಜಾತಿಯ ಮ್ಯಾಂಗ್ರೋವ್

ಮರಗಳು ಇಲ್ಲಿ ಇದ್ದಾವೆ. ಅದಕ್ಕಾಗಿ ಇದಕ್ಕೆ ಸುಂದರಬನ್ಸ್ ಅಂತ ಕರೀತಾರೆ. ಇಲ್ಲಿನ ಮಣ್ಣು ಸದಾ ಉಪ್ಪು ನೀರಿನಿಂದ ಕೂಡಿರುವುದರಿಂದ ಆಮ್ಲಜನಕವನ್ನು ಪಡೆಯಲು ಗಿಡಗಳ ಬೇರುಗಳು ಭೂಮಿಯಿಂದ ಮೇಲಕ್ಕೆ ಮುಳಿಯುತ್ತೆ ಅನ್ನೋದು ಬಹಳ ವಿಶೇಷ. ಜಗತ್ತಿನಲ್ಲೇ ಹುಲಿಗಳು ವಾಸಿಸುವಂತಹ ಏಕೈಕ ಮ್ಯಾಂಗ್ರೋವ್ ಕಾಡು ಅಂದರೆ ಅದು ಸುಂದರಬನ್ ಕಾಡು. ಅಷ್ಟೇ ಅಲ್ಲ, ಸುಂದರಬನ್ಸ್ ನೂರಾರು ಅಪರೂಪದ ಪ್ರಾಣಿ ಪಕ್ಷಿ ಸರೀಸೃಪಗಳಿಗೆ ನೆಲೆಯಾಗಿದೆ. ಉಪ್ಪು ನೀರಿನ ಮೊಸಳೆ ಇರ್ಬೋದು, ನದಿ ಡಾಲ್ಫಿನ್ಗಳಿರ್ಬೋದು, ಜೊತೆಗೆ ಇನ್ನೂ ಅನೇಕ ಜಲಚರ ಪ್ರಾಣಿಗಳಿರ್ಬೋದು ಅಥವಾ ಇನ್ನಿತರ ಪ್ರಾಣಿಗಳು ಇಲ್ಲಿ ವಾಸವಾಗಿದ್ದಾವೆ. ಕಾನೂರು ಹೆಗ್ಗಡತಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಯಲ್ಲನ ಶಾಸ್ತ್ರಿ ಗೀತೆಯನ್ನು ಹಾಡಿದ್ದಾರೆ. ಕುವೆಂಪು ವಿರಚಿತ ಗೀತೆಗೆ ಬಿ ವಿ ಕಾರಂತವರ ಸಂಗೀತ.

ಅಪರೂಪದ ಪ್ರಾಣಿ ಪಕ್ಷಿ ಸರೀಸೃಪಗಳಿಗೆ ನೆಲೆಯಾಗಿದೆ. ಉಪ್ಪು ನೀರಿನ ಮೊಸಳೆ ಇರ್ಬೋದು, ನದಿ ಡಾಲ್ಫಿನ್ಗಳಿರ್ಬೋದು, ಜೊತೆಗೆ ಇನ್ನೂ ಅನೇಕ ಜಲಚರ ಪ್ರಾಣಿಗಳಿರ್ಬೋದು ಅಥವಾ ಇನ್ನಿತರ ಪ್ರಾಣಿಗಳು ಇಲ್ಲಿ ವಾಸವಾಗಿದ್ದಾವೆ. ಕಾನೂರು ಹೆಗ್ಗಡತಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಯಲ್ಲನ್ ಶಾಸ್ತ್ರಿ ಗೀತೆಯನ್ನು ಹಾಡಿದ್ದಾರೆ. ಕುವೆಂಪು ವಿರಚಿತ ಗೀತೆಗೆ ಬಿ ವಿ ಕಾರಂತ್ ಅವರ ಸಂಗೀತ.

ಇನ್ನು ಜೀವ ವೈವಿಧ್ಯ ಅಂದ ತಕ್ಷಣ ನಮ್ಮ ನಾಡನ್ನು ನಾವು ಮರೆಯೋ ಹಾಗೆ ಇಲ್ಲ. ನಮ್ಮ ನಾಡಿನ ಸಹ್ಯಾದ್ರಿ ಅಂದರೆ ಪಶ್ಚಿಮ ಘಟ್ಟಗಳ ಏನು ತಪ್ಪಲಿದೆ, ಇಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ಜೀವ ಸಂಕುಲಗಳ ಒಂದು ಆವಾಸ ಸ್ಥಾನ ನಮ್ಮ ಸಹ್ಯಾದ್ರಿ ಅಂತ ಹೇಳ್ಬೋದು. ವಿವಿಧ ಪ್ರಾಣಿ ಇರ್ಬೋದು, ಸಸ್ಯವರ್ಗದ ಪ್ರಣಾಳಿಕೆಯೇ ನಮ್ಮ ಸಹ್ಯಾದ್ರಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೆಳೆಯುವಂತಹ ಕೃಷ್ಣಾಗರು, ಬೀಟೆ, ತೇಗ, ಧೂಪ, ಅತ್ಯಂತ ಸುಗಂಧ ಭರಿತವಾಗಿರುವಂತಹ ಶ್ರೀಗಂಧದ ಮರಗಳು ನಮ್ಮ ದೇಶದ ಹೆಮ್ಮೆ. ಅವು ನಮ್ಮ ಸಹ್ಯಾದ್ರಿಯ ಉತ್ಪನ್ನಗಳು. ಇನ್ನು ಗಾಯವನ್ನು ಗುಣಪಡಿಸ

ಸಿಜೆ ಶಶಿಕಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಒಂದು ಕವನ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಿಸುತ್ತೇವೆ.

0: storage, grid modernization, and technological diversification. Therefore, the proposed 2026 energy sector reforms in India, centered on the draft National Electricity Policy, aim to transform the power sector for the 24/7 renewable energy, achieve single-digit distribution losses, and drive industrial decarbonization. So all said and done, we are pursuing a very comprehensive energy policy.
1: Thank you so much, Prabhu Dayalji, for giving us an understanding of what India's long-term energy strategy is and how India is expanding renewables and reducing their dependence on fossil fuels. Prabhu Dayalji, once again, thank you for being with us on Akashvani.
0: Thank you so much.
1: Listeners, you can also listen to this program on our mobile app, News on AIR, and our YouTube channel, News on AIR Official.
2: Current Affairs.
3: Akashvani, Bengaluru. Iniga, Karnataka Shastriya Sangeetada Karyakrama. ಕೆಡುಗರೆ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುವವರು ಸಿಎನ್ ತ್ಯಾಗರಾಜು, ಮೃದಂಗ ನುಡಿಸುವವರು ಸುನಿಲ್ ಸುಬ್ರಹ್ಮಣ್ಯ. ಮೊದಲಿಗೆ ಕೇಳಿ ನಾದಸುಧಾ ಆರಬಿ ರಾಗ ರೂಪಕ ತಾಳದಲ್ಲಿರುವ ತ್ಯಾಗರಾಜರ ಒಂದು ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ನಿನ್ನೆ ನಮ್ಮಿತಿ. ಸಿಂಹೇಂದ್ರ ಮಧ್ಯಮರಾಗ ಮಿಶ್ರ ಚಾಪು ತಾಳದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ಒಂದು ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಜೆ ಮಾಧುರಿ ಕೌಶಿಕ್ ಅವರಿಂದ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ಸಿ ಎನ್ ತ್ಯಾಗರಾಜು, ಮೃದಂಗ ನುಡಿಸಿದವರು ಸುನೀಲ್ ಸುಬ್ರಹ್ಮಣ್ಯ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಸುಮಧುರವಾಗಿರುವ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಸ್ನೇಹಿತರೆ, ತಂಪಾದ ಹೊತ್ತಿನಲ್ಲಿ ಇಂಪಾಗಿರುವಂತಹ ಕನ್ನಡ ಜೊತೆಗೆ ಹಿಂದಿ ಈ ಚಿತ್ರಗಳ ಗೀತೆಗಳನ್ನು ಕೇಳುವಂತಹ ಸಮಯ ಗೀತ ಚಂದ್ರಿಕೆಯಲ್ಲಿ ನಿಮಗೋಸ್ಕರವಾಗಿ ಹಲವಾರು ಸುಮಧುರವಾಗಿರುವಂತಹ ಗೀತೆಗಳು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದ್ದಾವೆ. ಬನ್ನಿ ಕೇಳ್ತಾ ಸಾಗೋಣ ಈ ಸುಂದರವಾಗಿರುವಂತಹ ಪಯಣದಲ್ಲಿ. ಮೊದಲಿಗೆ ಮೂಡಿ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಬಿಡುಗಡೆ, ಈ ಚಿತ್ರದಿಂದ ಆಯ್ದ ಗೀತೆ. ಜಿ ಉದಯಶಂಕರ್ ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸ್ವರ ಕಲ್ಪನೆ, ಪಿ ಸುಶೀಲಾ ಕೂಡ ಈ ಗೀತೆಗೆ ಪಿ ಬಿ ಶ್ರೀನಿವಾಸ್ ಅವರೊಂದಿಗೆ ಧ್ವನಿಯಾಗಿದ್ದಾರೆ.

ಮುಖೇಶ್ ಹಾಗೂ ಮನ್ನಾದೇ ಇವರೆಲ್ಲರ ಸ್ವರದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ದಸ್ ನಂಬರಿ, ಇದು ಚಿತ್ರದ ಹೆಸರು. ಆಶಾ ಭೋಸ್ಲೆ, ಮುಖೇಶ್ ಹಾಗೂ ಮನ್ನಾ ಡೇ ಅವರ ಯುಗದ ಧ್ವನಿಗಳು ಈ ಗೀತೆಗೆ ಇದೆ. ಮಜ್ರೂಹ್ ಬರೆದಿರುವ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ. ಕೇಳಿ ಆಶಾ ಭೋಸ್ಲೆ,

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಭಕ್ತಿ ಗೀತೆಗಳು ಕಾರ್ಯಕ್ರಮ ಶುಭೋದಯ ಕರ್ನಾಟಕ, 6:30 FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳುತ್ತದೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಬೆಳಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ.